ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆ ಶ್ರೀದೇವಿಯ ಶುಭ ಮುಂಜಾನೆಯ ನಮಸ್ಕಾರಗಳು. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಇಂದು ರವಿವಾರ, 2026 ಇಸ್ವಿಯ ಜುಲೈ ತಿಂಗಳ 5 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಆಷಾಢ ಮಾಸದ 14 ದಿನ ನಮ್ಮ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಬೆಂಗಳೂರು ಮತ್ತು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆ ನಂತರ ಕೇಳಲಿದ್ದೀರಿ 6 ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. 6 ಗಂಟೆ 10 ನಿಮಿಷಕ್ಕೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6 ಗಂಟೆ 30 ನಿಮಿಷಕ್ಕೆ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6 ಗಂಟೆ 35 ನಿಮಿಷಕ್ಕೆ ದೇಶಭಕ್ತಿಗೀತೆ ವಾಮನ ನಂದಾವರ ಅವರ ರಚನೆ ವೃಂದಗಾನದಲ್ಲಿ. 6 ಗಂಟೆ 40 ನಿಮಿಷಕ್ಕೆ ರೈತರಿಗೆ ಸಲಹೆಗಳು. 6 ಗಂಟೆ 45 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ಬಿಕೆ ಸುಮಿತ್ರ, ಬಸವರಾಜ್, ನರೇಂದ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳು. 7 ಗಂಟೆಗೆ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7 ಗಂಟೆ 5 ನಿಮಿಷಕ್ಕೆ ಪ್ರದೇಶ ಸಮಾಚಾರ. ಇನ್ನು 7 ಗಂಟೆ 15 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 7 ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು. 8 ಗಂಟೆಗೆ ಸಮಾಚಾರ ಪ್ರಭಾತ್. 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆಗಳು. 8:30ಕ್ಕೆ ಸಾಹಿತ್ಯ ಸಂಪುಟ. ಇಂದಿನ ವಿಷಯ ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರ ಸಂಕ್ಷಿಪ್ತ ಪರಿಚಯ ಮೂಡಿಬರಲಿದೆ. ಪ್ರಸ್ತುತಿ ಡಾಕ್ಟರ್ ಬಿ ವಿಜಯ ರಾಜೇಂದ್ರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 9 ಗಂಟೆಗೆ ಪ್ರಕಟಣೆಗಳು. 9:05ಕ್ಕೆ ವಚನ ಗಾಯನ. 9:30ನಿಂದ 10:32ನಿಮಿಷದವರೆಗೆ ಚಿತ್ರಗೀತೆಗಳೊಂದಿಗೆ ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. ಈ ಬೆಳಗ್ಗೆ 10:32ನಿಮಿಷದಿಂದ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12:05ಕ್ಕೆ ವನಿತಾ ವಿಹಾರದಲ್ಲಿ ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ ಮೂಡಿಬರಲಿದೆ. ಪರಿಚಯಿಸುತ್ತಾರೆ ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು.

ಚಿತ್ರಗೀತೆಗಳು 5:30. ಯುವವಾಣಿ ಕಾರ್ಯಕ್ರಮದಲ್ಲಿ ಸಿಂಧನೂರಿನ ಸರ್ಕಾರಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 6:15 ಭಾವಗೀತೆಗಳು. 6:51 7:34 7:45 8:44 ಮತ್ತು 9:16 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಲಂಡನ್ ನಗರದ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುವ ಐಸಿಸಿ ಮಹಿಳಾ ವಿಶ್ವಕಪ್ 2026 T20 ಫೈನಲ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಆಂಗ್ಲ ಮತ್ತು ಹಿಂದಿ ಭಾಷೆಯಲ್ಲಿ ಪಂದ್ಯದ ಮುಕ್ತಾಯದವರೆಗೆ ಕೇಳಲಿದ್ದೀರಿ. ನಂತರ ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳು ಪ್ರಸಾರವಾಗಲಿವೆ.

ಇದುವರೆಗೂ ನಿಲಯದಿಂದ ಈ ದಿನ ಬೆಂಗಳೂರು ಮತ್ತು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿದ್ರಿ. ಕಾರ್ಯಕ್ರಮಗಳ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರ.

ಇದುವರೆಗೂ ಭಕ್ತಿಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ.
1: ಮಾನವನ ಜೀವನದಲ್ಲಿ ನೆನಪುಗಳಿಗೆ ಬಹಳ ಮಹತ್ವ ಇದೆ. ಕೆಲವು ಕ್ಷಣಗಳು ಮಾತಿನಲ್ಲಿ ಹೇಳಲಾಗದು, ಆದರೆ ಒಂದು ಫೋಟೋ ಅವನ್ನೆಲ್ಲ ಜೀವಂತವಾಗಿಡುತ್ತದೆ. ಅದಕ್ಕಾಗಿ ಫೋಟೋಗ್ರಾಫ್ ಎನ್ನುವುದು ಕೇವಲ ಒಂದು ಚಿತ್ರವಲ್ಲ, ಅದು ನೆನಪುಗಳ ಕನ್ನಡಕ, ಭಾವನೆಗಳ ಸಂಗ್ರಹ ಮತ್ತು ಕಾಲವನ್ನು ಹಿಡಿದಿಡುವ ಒಂದು ಅದ್ಭುತ ಕಲೆ. ಹಳೆಯ ಕಾಲದಲ್ಲಿ ಫೋಟೋ ತೆಗೆಸಿಕೊಳ್ಳುವುದು ಒಂದು ದೊಡ್ಡ ವಿಷಯವಾಗಿತ್ತು. ಮನೆಗೆ ಒಬ್ಬ ಫೋಟೋಗ್ರಾಫರ್ ಬಂದರೆ ಎಲ್ಲರೂ ಚೆನ್ನಾಗಿ ಉಡುಪು ಧರಿಸಿ ಸಾಲಾಗಿ ನಿಂತು ಫೋಟೋ ತೆಗೆದುಕೊಳ್ಳುತ್ತಿದ್ದರು. ಒಂದು ಫೋಟೋ ಪಡೆಯಲು ಹಲವು ದಿನ ಕಾಯಬೇಕಾಗುತ್ತಿತ್ತು. ಆದರೆ ಇಂದಿನ ಕಾಲದಲ್ಲಿ ಮೊಬೈಲ್ ಕೈಯಲ್ಲಿದ್ದರೆ ಸಾಕು, ಸಾವಿರಾರು ಫೋಟೋಗಳನ್ನು ಕ್ಷಣಾರ್ಧದಲ್ಲಿ ಕ್ಲಿಕ್ಕಿಸಬಹುದು. ಫೋಟೋಗ್ರಾಫ್ ಎನ್ನುವುದು ಜೀವನದ ಪ್ರತಿಯೊಂದು ಕ್ಷಣವನ್ನು ಉಳಿಸಿಕೊಳ್ಳುವ ಒಂದು ಮಾರ್ಗ. ಮಗು ಮೊದಲು ಬಾರಿ ನಕ್ಕಾಗ, ಶಾಲೆಗೆ ಮೊದಲ ದಿನ ಹೋದಾಗ, ಮದುವೆ, ಹಬ್ಬ, ಪ್ರವಾಸ, ಸ್ನೇಹಿತರ ಜೊತೆಗಿನ ಸಂತೋಷದ ಕ್ಷಣ, ಇವೆಲ್ಲವನ್ನು ಫೋಟೋಗಳು ಮತ್ತೆ ಮತ್ತೆ ನೆನಪಿಗೆ ತರುತ್ತವೆ. ಒಂದು ಫೋಟೋ ಕೆಲವೊಮ್ಮೆ ಸಾವಿರ ಮಾತುಗಳಿಗಿಂತ ಹೆಚ್ಚು ವಿಷಯವನ್ನ ಹೇಳುತ್ತದೆ. ಯುದ್ಧ, ಪ್ರಕೃತಿ ವಿಕೋಪ, ಬಡತನ ಅಥವಾ ಸಂತೋಷದ ಕ್ಷಣ, ಇವೆಲ್ಲವನ್ನು ಒಂದು ಚಿತ್ರದ ಮೂಲಕ ಜನರ ಮನಸ್ಸಿಗೆ ತಲುಪಿಸುತ್ತದೆ. ಅದಕ್ಕೆ ಫೋಟೋಗ್ರಾಫಿ ಒಂದು ಶಕ್ತಿಶಾಲಿ ಕಲೆ ಎಂದು ಹೇಳಲಾಗುತ್ತದೆ. ಒಂದು ಊರಲ್ಲಿ ಒಬ್ಬ ಅಜ್ಜ, ಅವರ ಮನೆಯಲ್ಲಿ ಒಂದು ಹಳೆಯ ಕಪ್ಪು ಬಿಳಿ ಫೋಟೋ ಇತ್ತು. ಪ್ರತಿದಿನ ಅದನ್ನು ನೋಡಿ ಸಂತೋಷ ಪಡುತ್ತಿದ್ದನು. ಒಂದು ದಿನ ಮೊಮ್ಮಗ ಕೇಳಿದ, ಅಜ್ಜ, ಈ ಹಳೆಯ ಫೋಟೋದಲ್ಲಿ ಅಂಥಾದಿ ಏನಿದೆ ಎಂದಾಗ ಅಜ್ಜ ನಗುತ್ತ ಹೇಳಿದನು, ಇದು ನನ್ನ ಬಾಲ್ಯದ ಸ್ನೇಹಿತರ ಜೊತೆ ತೆಗೆಸಿಕೊಂಡ ಫೋಟೋ. ಇಂದು ಅವರು ಯಾರೂ ನನ್ನ ಜೊತೆ ಇಲ್ಲ, ಆದರೆ ಈ ಫೋಟೋ ನೋಡಿದಾಗ ಅವರು ಮತ್ತೆ ನನ್ನ ಎದುರಿಗೆ ಬಂದಂತೆ ಅನಿಸುತ್ತದೆ. ಈ ಮಾತು ಫೋಟೋಗ್ರಾಫರ್ನ ನಿಜವಾದ ಮಹತ್ವವನ್ನು ತಿಳಿಸುತ್ತದೆ. ಫೋಟೋಗಳು ಕೇವಲ ಮುಖವನ್ನಲ್ಲ, ಭಾವನೆಗಳನ್ನೂ ಉಳಿಸುತ್ತದೆ. ಇಂದಿನ ಕಾಲದಲ್ಲಿ ಸೆಲ್ಫಿ ಸಂಸ್ಕೃತಿ ಹೆಚ್ಚಾಗಿದೆ. ಜನರು ಪ್ರತಿಯೊಂದು ಕ್ಷಣವನ್ನು ಫೋಟೋದಲ್ಲಿ ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಕೆಲವೊಮ್ಮೆ ಫೋಟೋ ತೆಗೆದುಕೊಳ್ಳುವುದಕ್ಕಿಂತ ಆ ಕ್ಷಣವನ್ನು ಮನಸಾರೆ ಅನುಭವಿಸುವುದು ಮುಖ್ಯ. ಏಕೆಂದರೆ ನೆನಪುಗಳು ಹೃದಯದಲ್ಲಿದ್ದರೆ ಮಾತ್ರ ಫೋಟೋಗಳಿಗೆ ನಿಜವಾದ ಅರ್ಥ ಬರುತ್ತದೆ. ಫೋಟೋಗ್ರಾಫಿ ಒಂದು ಉತ್ತಮ ಹವ್ಯಾಸವೂ ಆಗಬಹುದು. ಪ್ರಕೃತಿ, ಹಕ್ಕಿಗಳು, ಮಕ್ಕಳ ನಗು, ಮಳೆ ಬಿಂದುಗಳು, ಇವೆಲ್ಲವನ್ನು ಕ್ಯಾಮರಾದಲ್ಲಿ ಹಿಡಿಯುವ ಕಲೆಗೆ ವಿಶೇಷ ಸೌಂದರ್ಯ ಇದೆ. ಇಂದಿನ ಯುವಕರು ಫೋಟೋಗ್ರಾಫಿಯನ್ನು ಉದ್ಯೋಗವಾಗಿಯೂ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಮದುವೆ, ಪ್ರಕೃತಿ, ಪತ್ರಿಕೋದ್ಯಮ, ಸಿನಿಮಾ ಕ್ಷೇತ್ರಗಳಲ್ಲಿ ಫೋಟೋಗ್ರಾಫರ್ಗಳಿಗೆ ಉತ್ತಮ ಅವಕಾಶಗಳಿವೆ. ಇತರರ ವೈಯಕ್ತಿಕತೆ, ಗೌಪ್ಯತನವನ್ನು ಗೌರವಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹಾಕುವಾಗ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಒಂದು ಫೋಟೋ ಸಂತೋಷವನ್ನೂ ಕೊಡಬಹುದು, ನೋವನ್ನುಂಟು ಮಾಡಬಹುದು. ಫೋಟೋಗ್ರಾಫ್ ನಮ್ಮ ಜೀವನದ ಒಂದು ಸುಂದರ ಭಾಗ. ಅದು ಸಮಯವನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ಕಳೆದ ಘಟನೆಗಳನ್ನ, ಕ್ಷಣಗಳನ್ನ ಮತ್ತೆ ನಮ್ಮ ಮುಂದೆ ತಂದು ನಿಲ್ಲಿಸುತ್ತದೆ. ಜೀವನದಲ್ಲಿ ಅನೇಕ ಜನರು, ಅನೇಕ ಘಟನೆಗಳು ಕಾಲದ ಜೊತೆ ದೂರವಾಗಬಹುದು, ಆದರೆ ಫೋಟೋಗಳು ಆ ನೆನಪುಗಳನ್ನು ಜೀವಂತವಾಗಿಡುತ್ತದೆ. ಕೊನೆಗೆ ಹೇಳುವುದಾದರೆ, ಫೋಟೋಗ್ರಾಫ್ ಎನ್ನುವುದು ಕೇವಲ ಕ್ಯಾಮರಾದ ಕೆಲಸವಲ್ಲ, ಅದು ಹೃದಯದ ಕಣ್ಣುಗಳಿಂದ ನೋಡುವ ಕಲೆ. ಒಂದು ಒಳ್ಳೆಯ ಫೋಟೋ ಕೇವಲ ಚಿತ್ರವಲ್ಲ, ಅದು ಒಂದು ಕತೆ, ಒಂದು ಭಾವನೆ ಮತ್ತು ಒಂದು ಜೀವನದ ತುಣುಕು. ಫೋಟೋಗಳು ಸಮಯವನ್ನು ಹಿಡಿಯಲಾರವು, ಆದರೆ ಸಮಯದ ನೆನಪುಗಳನ್ನು ಸದಾ ಜೀವಂತವಾಗಿಡುತ್ತವೆ.
0: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈಗ ಕೇಳಿ ದೇಶಭಕ್ತಿ ಗೀತೆ, ವಾಮನ ನಂದಾವರ ಅವರ ರಚನೆ ವೃಂದಗಾನದಲ್ಲಿಯೇ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ಈಗ ಕೇಳಿ ರೈತರಿಗೆ ಸಲಹೆ.
1: ಅಪೌಷ್ಟಿಕತೆಯು ಅನೇಕ ರೋಗಗಳಿಗೆ ಮೂಲವಾಗಿದೆ. ಕೆಲವೊಮ್ಮೆ ಮಾರಕವಾಗಿಯೂ ಕೂಡ ಇದು ಪರಿಣಮಿಸುತ್ತದೆ. ಅಪೌಷ್ಟಿಕತೆಯು ಅತಿ ಕಡಿಮೆ ಅಥವಾ ಅತಿ ಹೆಚ್ಚು ಆಹಾರ ಸೇವನೆಯಿಂದ ಬರುವ ಅಸಮತೋಲಿತ ಸ್ಥಿತಿ ಅಂತ ಹೇಳಿ ನಾವು ಕರೀಬಹುದು. ಸರಿಯಾದ ಪ್ರಮಾಣದಲ್ಲಿ ವಯಸ್ಸಿಗೆ ಸರಿಯಾದ ಪೋಷಕಾಂಶಗಳು ಸಿಗದೆ ಹೋದರೆ ಅಪೌಷ್ಟಿಕತೆಯಿಂದ ಮಕ್ಕಳು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಕುಂಠಿತ ಕಾಣಬಹುದು. ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳಾದಂತಹ ಗೋಧಿ ಮತ್ತು ಅಕ್ಕಿಗಿಂತ 2 ಪಟ್ಟು ಸಸಾರಜನಕವನ್ನು ಹೊಂದಿದ್ದು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಜನತೆಗೆ ಪ್ರೋಟೀನ್ ಒದಗಿಸುವಂತಹ ಪ್ರಮುಖ ಆಗರ ಯಾವುದು ಅಂತಂದರೆ ಈ ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಲೆಗುಮ್ ಕುಟುಂಬಕ್ಕೆ ಸೇರಿದಂತಹ ಒಂದು ಬೇಳೆಕಾಳಾಗಿದ್ದು ಬೀನ್ಸ್, ತೊಗರೆ, ಕಡಲೆ, ಅವರೆ, ಕೇಸರಿ ಬೇಳೆ, ಬಟಾಣಿ, ಇತರೆ ಕಾಳುಗಳನ್ನು ಇದು ಒಳಗೊಂಡಿದೆ. ಜಗತ್ತಿನ ಅನೇಕ ನಾಗರಿಕತೆಗಳು ದ್ವಿದಳ ಧಾನ್ಯಗಳ ಒಕ್ಕಣೆಯನ್ನು ಮಾಡುತ್ತಿದೆ ಎಂದು ತಿಳಿದು ಬಂದಿದ್ದು ಇವುಗಳ ಉತ್ಪಾದನೆ ಅಂದಾಜು 10,000 ವರ್ಷಗಳಷ್ಟು ಹಳೆಯದೆಂದು ನಾವು ಊಹಿಸಬಹುದು. ಬೇಳೆಕಾಳುಗಳು ಪ್ರೋಟೀನ್, ನಾರು, ವಿವಿಧ ಜೀವಸತ್ವ ಮತ್ತು ಖನಿಜ ಲವಣಗಳನ್ನು ಹೊಂದಿದೆ. ಬೇಳೆಕಾಳು ಆಹಾರಕ್ಕಲ್ಲದೆ ಮಸಾಲೆ ಪದಾರ್ಥಗಳಿಗಾಗಿ, ಹಾಲಿನ ಉತ್ಪನ್ನಕ್ಕಾಗಿ, ಗಿಣ್ಣು ಮತ್ತು ಕುರುಕುಲು ತಿಂಡಿಗಳ ತಯಾರಿಕೆಯಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ. ಇವುಗಳನ್ನು ಆಂಗ್ಲ ಭಾಷೆಯಲ್ಲಿ ಹೆಲ್ತಿ ಕ್ರಾಪ್ ಎಂತಲೂ ಕೂಡ ಇದನ್ನು ಕರೀಬಹುದು. ಇವುಗಳ ಪೌಷ್ಟಿಕ ಮೌಲ್ಯದಿಂದಲೇ ಜಗತ್ತಿನ ಆಹಾರ ಭದ್ರತೆ ಒದಗಿಸುವ ಕಾರ್ಯಕ್ರಮಗಳಲ್ಲಿ ದ್ವಿದಳ ಧಾನ್ಯಗಳ ಉತ್ಪಾದನೆಗೆ ಹೆಚ್ಚು ಒತ್ತನ್ನು ಕೊಡಲಾಗ್ತಾ ಇದೆ. ದ್ವಿದಳ ಧಾನ್ಯಗಳು ಅನೇಕ ಉಪಯೋಗಗಳನ್ನು ಹೊಂದಿವೆ. ಈಗಾಗಲೇ ತಿಳಿಸಿದಂತೆ ಆಹಾರಕ್ಕಷ್ಟೇ ಅಲ್ಲದೆ ಜಾನುವಾರುಗಳಿಗೆ ಮೇವು, ಹಸಿರೆಲೆ ಗೊಬ್ಬರ, ಸೈಲೇಜ್ ತಯಾರಿಕೆಯಲ್ಲೂ ಕೂಡ ಈ ದ್ವಿದಳ ಧಾನ್ಯಗಳ ಬೆಳೆಯನ್ನು ಉಪಯೋಗಿಸಲಾಗ್ತದೆ. ಸೋಯಾಬೀನ್ ಮತ್ತು ಶೇಂಗಾ ಬೀಜಗಳನ್ನು ಖಾದ್ಯ ತೈಲದ ಉತ್ಪಾದನೆಗಾಗಿ ಹೇರಳವಾಗಿ ಬಳಸಲಾಗ್ತಾ ಇದೆ. ಈ ಖಾದ್ಯ ತೈಲವು ಹೃದಯ ತೊಂದರೆಗೆ ಕಾರಣವಾದಂತಹ ಕೊಲೆಸ್ಟ್ರಾಲ್ ಮುಕ್ತವಾಗಿದ್ದು ಜನರ ಶಕ್ತಿಯನ್ನು ಕೊಡುವಂತಹ ಆಹಾರದ ಮೂಲವಾಗಿದೆ. ದ್ವಿದಳ ಧಾನ್ಯಗಳು ದೇಶದ ಆಹಾರ ಭದ್ರತೆಗೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡುತ್ತಿದ್ದಾವೆ. ಇವುಗಳು ಸಸಾರಜನಕದ ಆಗರವಾಗಿದ್ದು ವ್ಯಕ್ತಿಯ, ದೇಶದ, ಜಗತ್ತಿನ ಪೌಷ್ಟಿಕ ಮಟ್ಟವನ್ನು ಹೆಚ್ಚಿಸಿ ಹಸಿವು ಎಂಬ ಭೂತವನ್ನು ಓಡಿಸಿ ಆರೋಗ್ಯವನ್ನು ಸುಧಾರಿಸುತ್ತದೆ. ಅಲ್ಲದೆ ಜೀವನ ಶೈಲಿ ರೋಗಗಳಾದಂತಹ ಮಧುಮೇಹ ಮತ್ತು ಬೊಜ್ಜನ್ನು ಕಡಿಮೆ ಮಾಡುವಂತಹ ಒಂದು ಶಕ್ತಿ ಈ ದ್ವಿದಳ ಧಾನ್ಯಗಳಿಗಿದೆ. ಜನಸಂಖ್ಯೆಯ ಹೆಚ್ಚಳದಿಂದ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಬೆಳೆಯ ಉತ್ಪಾದನೆ ಸಾಧ್ಯವಾಗುತ್ತಿಲ್ಲವಾದುದರಿಂದ ಜನರು ನ್ಯೂನ ಪೋಷಣೆ ಅಂತಂದರೆ ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ. ಜಗತ್ತಿನ ಅಂದಾಜು 800 ಮಿಲಿಯನ್ ಜನರು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ ಎಂಬಂತಹ ಒಂದು ವರದಿ ಇದೆ. ಇದರಿಂದ ಹೊರಬರುವ ಸರಳ ಮಾರ್ಗ ಏನು ಅಂತಂದರೆ ಆಹಾರದಲ್ಲಿ ದ್ವಿದಳ ಧಾನ್ಯಗಳ ಮೂಲಕ ಸಸಾರಜನಕದ ಪ್ರಮಾಣವನ್ನು ಹೆಚ್ಚಿಸುವುದು. ವಿಶ್ವಸಂಸ್ಥೆ ಪ್ರಕಾರ 2016ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಬೇಳೆಕಾಳು ವರ್ಷ ಅಂತ ಹೇಳಿ ಘೋಷಣೆ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಈ ಮೂಲಕ ಬೇಳೆಕಾಳುಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮೂಲಕ ನಮ್ಮ ದೈನಂದಿನ ಆಹಾರದಲ್ಲಿ ಪ್ರೋಟೀನ್ ಪ್ರಮಾಣವನ್ನು ಹೆಚ್ಚಿಸಿ ನ್ಯೂನ್ಯ ಪೋಷಣೆಯನ್ನು ಹೋಗಲಾಡಿಸುವ ಗುರಿಯನ್ನು ಹಾಕಿಕೊಂಡಿದೆ. ಮುಖ್ಯವಾಗಿ ದ್ವಿದಳ ಧಾನ್ಯಗಳು ಜಗತ್ತಿನಾದ್ಯಂತ ಉಪಯೋಗಿಸಲ್ಪಡ್ತಿದೆ. ಪ್ರಾಣಿಜನ್ಯ ಪ್ರೋಟೀನು ಕಡಿಮೆ ಸಿಗುವ ಪ್ರದೇಶಗಳಲ್ಲಿ, ಉದಾಹರಣೆಗೆ ದಕ್ಷಿಣ ಪೂರ್ವ ಏಷ್ಯಾ ಹಾಗೂ ಆಫ್ರಿಕಾ, ದ್ವಿದಳ ಧಾನ್ಯಗಳ ಪ್ರೋಟೀನ್ಗಳನ್ನು ಒದಗಿಸುವ ಅತಿ ಮುಖ್ಯ ಮೂಲವಾಗಿದೆ. ಈ ದೇಶಗಳಲ್ಲಿ ಮಕ್ಕಳು ಹಾಗೂ ವಯಸ್ಕರಿಗೆ ಬೇಕಾದಂತಹ ಸಸಾರಜನಕದ ಪ್ರತಿಶತ 20%ರಷ್ಟು ದ್ವಿದಳ ಧಾನ್ಯದಿಂದಲೇ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಶಿಶುಗಳ ಮತ್ತು ಮಕ್ಕಳ ಪ್ರೋಟೀನ್ ಅವಶ್ಯಕತೆಗಳನ್ನು ಇವು ನೀಗಿಸ್ತದೆ. ಆದುದರಿಂದಲೇ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಸಹ ನಾಗರಿಕರ ಆಹಾರ ಪೂರೈಕೆ ಮತ್ತು ಶಾಲಾ ಬಿಸಿಯೂಟ ಕಾರ್ಯಕ್ರಮಗಳಲ್ಲಿ ದ್ವಿದಳ ಧಾನ್ಯಗಳು ಪ್ರಮುಖ ಪಾಲನ್ನು ಹೊಂದಿದ್ದಾವೆ. ಆದುದರಿಂದ ಎಲ್ಲ ವಯೋಮಾನದವರಿಗೂ ಕೂಡ ಈ ದ್ವಿದಳ ಧಾನ್ಯಗಳ ಆಹಾರ ಸೂಕ್ತ ಅಂತಲೇ ಹೇಳಬಹುದು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ದ್ವಿದಳ ಧಾನ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ. ವಿಜ್ಞಾನಿಗಳು ಹೆಚ್ಚೆಚ್ಚಿನ ಒಂದು ತಳಿಯನ್ನು ಕೂಡ ಸುಧಾರಿತ ಬೇಸಾಯ ಕ್ರಮಗಳನ್ನು ಕೂಡ ತಿಳಿಸ್ತಿದ್ದಾರೆ. ಸರ್ಕಾರವು ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಈ ದ್ವಿದಳ ಧಾನ್ಯಗಳಿಗೆ ನೀಡುತ್ತಿದ್ದಾರೆ. ಆದ್ದರಿಂದ ದ್ವಿದಳ ಧಾನ್ಯಗಳು ಎಲ್ಲ ವಯಸ್ಕರಿಗೆ, ಮುಖ್ಯವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ ಹಾಗೂ ನ್ಯೂನ್ಯ ಪೋಷಣೆಯುಕ್ತವಾದಂತಹ ಒಂದು ಜನರಿಗೆ ನೀಡುವುದರಿಂದ ಆಹಾರದಲ್ಲಿ ಸುಧಾರಣೆಯನ್ನು ಮಾಡ್ಕೋಬಹುದು.
0: ಇದುವರೆಗೂ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:45. ಈಗ ಕೇಳಿ ಬಿ ಕೆ ಸುಮಿತ್ರಾ, ಬಸವರಾಜ್ ನರೇಂದ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು.

ಇದುವರೆಗೂ ಬಿಕೆ ಸುಮಿತ್ರ, ಬಸವರಾಜ್ ನರೇಂದ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:55 ನಿಮಿಷವಾಗಲಿದ್ದು ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಕೇಳುಗರೆ, ಈ ಬೆಳಿಗ್ಗೆ 9:30 10:32 ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ನೀವು ಡಯಲ್ ಮಾಡಬೇಕಾದ ನಮ್ಮ ಫೋನ್ ಸಂಖ್ಯೆ 08532200312 ಅಥವಾ 29589898 ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: ಮಾಡದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್, ಸಮಗ್ರ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನ ಮುಕ್ತಿ ಜಾಗೃತಿ ಕಾರ್ಯಾಗಾರ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ರಾಷ್ಟೀಯ ವಿಪತ್ತು ಪರಿಹಾರ ನಿಧಿಯಿಂದ ಹಾನಿ ಪರಿಹಾರ ಬಿಡುಗಡೆಗೆ ಒತ್ತಾಯಿಸುವುದಾಗಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಬರ ಪರಿಸ್ಥಿತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗಣಿಬಾಧಿತ ಪ್ರದೇಶ ಪರಿಸರ ಪುನಶ್ಚೇತನ ಅನುದಾನದಡಿ ಚಿತ್ರದುರ್ಗ ಜಿಲ್ಲೆಗೆ 531 ಕೋಟಿ ರೂಪಾಯಿ ಲಭ್ಯವಿದೆ. ಸೂಕ್ತವಾಗಿ ಬಳಸಿಕೊಳ್ಳಲು ಯೋಜನೆ ರೂಪಿಸುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಆದೇಶಿಸಿದರು. ಧಾರವಾಡ ಜಿಲ್ಲೆಯಾದ್ಯಂತ ಮಳೆ ಕೊರತೆ ಹಿನ್ನೆಲೆ ಉಂಟಾದ ಬೆಳೆ ಹಾನಿ ಬಗ್ಗೆ ಸಮರ್ಪಕ ಮಾಹಿತಿ ಆಧರಿಸಿ ಸಮಗ್ರ ವರದಿ ಸಲ್ಲಿಸುವಂತೆ ಧಾರವಾಡ ಜಿಲ್ಲೆ ಪ್ರಕೃತಿ ವಿಕೋಪ ನಿರ್ವಹಣಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಸಭೆಯಲ್ಲಿ ಅವರು ಮಾತನಾಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ದವಸ ಧಾನ್ಯಗಳು, ಮೇವು ಹಾಗೂ ಕುಡಿಯುವ ನೀರಿನ ಸಂಗ್ರಹಕ್ಕೆ ವಿಶೇಷ ಗಮನಹರಿಸಬೇಕು. ಜಿಲ್ಲೆಯ ಪ್ರತಿ ಗ್ರಾಮಕ್ಕೆ ಮಲಪ್ರಭಾ ನದಿ ನೀರು ಪೂರೈಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಹಾವೇರಿ ಜಿಲ್ಲೆಯ 2182 ಕೆರೆಗಳ ಪೈಕಿ 140 ಕೆರೆಗಳಲ್ಲಿ ನೀರಿಲ್ಲ. 2 ಕೆರೆಗಳು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿದ್ದು ಉಳಿದ ಕೆರೆಗಳಲ್ಲಿ ಭಾಗಶಃ ನೀರಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ನೀರಿನ ಕೊರತೆ ನೀಗಿಸಲು ಮುಂಜಾಗ್ರತಾ ಕ್ರಮವಾಗಿ ಕೆರೆ ತುಂಬಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕುಡಿಯುವ ನೀರಿನ ಯೋಜನೆ ತುರ್ತು ಕಾಮಗಾರಿಗೆ 4 ಕೋಟಿ ರೂಪಾಯಿ ಅನುದಾನ ಲಭಿಸಿದೆ. ಮೊದಲ ಹಂತದಲ್ಲಿ 1 ಕೋಟಿ 50 ಲಕ್ಷ ರೂಪಾಯಿ ಮೌಲ್ಯದ 161 ಕಾಮಗಾರಿಗಳು ಮುಕ್ತಾಯಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 64,471 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ತೋಟಗಾರಿಕೆ ಬೆಳೆಗಳಿದ್ದು ಇಲಾಖೆಯ ಅಧೀನದಲ್ಲಿ 79 ಎಕರೆ 29 ಗುಂಟೆ ನರ್ಸರಿ ಹಾಗೂ 6 ರೈತ ಉತ್ಪಾದಕರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ರವೀಂದ್ರ ಹಕಾಟಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾಹಿತಿ ನೀಡಿದರು. ರಾಷ್ಟೀಯ ತೋಟಗಾರಿಕೆ ಮಿಷನ್, ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹಾಗೂ ತಾಳೆ ಎಣ್ಣೆ ಅಭಿವೃದ್ಧಿ ಯೋಜನೆ ಅಡಿ ಅರ್ಹ ರೈತರನ್ನು ಗುರುತಿಸಿ ನೋಂದಾಯಿಸಲಾಗುತ್ತಿದೆ ಎಂದರು. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ್ ಭಾರತ್ ಮಿಷನ್. ಈ ಯೋಜನೆ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು

0: ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು ಮೂರನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಸರಿ.
1: ನಿಪುಣ್ ಭಾರತ್ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಸಿಯೆನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಸಿ, ಕೇಂದ್ರ ಸರ್ಕಾರ ನಿರ್ದೇಶಿತ ಎನ್ಸಿಇಆರ್ಟಿ ಮತ್ತು ಎನ್ಜಿಒಗಳ ಮೂಲಕ 3-10 ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಿದಾಗ ಸರಿಸುಮಾರು 30-40% ಮಕ್ಕಳು ಪ್ರಾಥಮಿಕ ತರಗತಿಗಳಲ್ಲಿ ಸರಿಯಾಗಿ ಓದಲು ಬರೆಯಲು ಮತ್ತು ಸರಳ ಲೆಕ್ಕ ಮಾಡುವ ಸಾಮರ್ಥ್ಯದಲ್ಲಿ ಹಿಂದುಳಿದಿರುವುದು ಕಂಡುಬಂದಿತ್ತು. ಈ ಮೂಲಭೂತ ಕೌಶಲಗಳ ಕೊರತೆಯಿಂದ ಮುಂದಿನ ತರಗತಿಗಳ ಕಲಿಕೆಯು ಕಷ್ಟವಾಗುತ್ತಿತ್ತು. ಈ ಸಮಸ್ಯೆಯನ್ನ ನಿವಾರಿಸಲು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮಾರ್ಗಸೂಚಿಯಂತೆ ನಿಪುಣ್ ಭಾರತ್ ಶೈಕ್ಷಣಿಕ ಉಪಕ್ರಮವನ್ನು ಆರಂಭಿಸಲಾಯಿತು. ಪ್ರತಿಯೊಂದು ಮಗುವಿನ ಕಲಿಕೆಯ ಆಸಕ್ತಿ ಮತ್ತು ಕಲಿಕೆಗೆ ಬೇಕಾದ ಪರಿಸರ, ಸಾಮಾಜಿಕ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ ಬೇರೆ ಬೇರೆ ಆಗಿರೋದ್ರಿಂದ ಕಲಿಕೆಯ ವೇಗವೂ ಕೂಡ ವಿಭಿನ್ನವಾಗಿರುತ್ತದೆ. ಇಂಥ ಸಮಯದಲ್ಲಿ ಶಿಕ್ಷಕರು ಆ ಮಕ್ಕಳ ಆಸಕ್ತಿ ಮತ್ತು ಕಲಿಕಾ ಮಟ್ಟವನ್ನು ಗುರುತಿಸಿಕೊಂಡು ಚಟುವಟಿಕೆ ಆಧಾರಿತ ಮಕ್ಕಳ ಕೇಂದ್ರೀಕೃತ ಕಲಿಕಾ ಬೋಧನಾ ವಿಧಾನಗಳನ್ನು ಅನುಸರಿಸಿ ಉತ್ತಮ ಕಲಿಕಾ ಪರಿಸರವನ್ನು ನಿರ್ಮಿಸುವುದೇ ಇದರ ಮುಖ್ಯ ಗುರಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ನಿಪುಣ್ ಭಾರತ್ ಉಪಕ್ರಮವನ್ನು FLN ಅಂದರೆ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಕಾರ್ಯಕ್ರಮವಾಗಿ ಎಲ್ಲಾ ಪ್ರಾಥಮಿಕ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೊಳಿಸಲಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದು ಈ ತಿಂಗಳ 1 ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಲಾಗಿದೆ. ವಿಬಿ ಜಿರಾಮ್ಜಿ ಪೋರ್ಟಲ್ ಕಾರ್ಯಾರಂಭಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೀದರ್ ಜಿಲ್ಲಾ ಪಂಚಾಯಿತಿ ಸಿಇಒ ಗಿರೀಶ್ ಬದೋಲೆ.
5: ನಮ್ಮ ಜಿಲ್ಲೆಯಲ್ಲಿ ವಿಬಿ ಜಿರಾಮ್ಜಿ ಈ ಯೋಜನೆಯನ್ನು 1 July 2026 ಜಾರಿಯಲ್ಲಿ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ 181 ಗ್ರಾಮ ಪಂಚಾಯತ್ಗಳಿದೆ, ಸುಮಾರು 860 ವಿಲೇಜಸ್ಗಳಿದೆ. ನಮ್ಮಲ್ಲಿ 1.8 lakh ಆಕ್ಟಿವ್ ಜಾಬ್ ಕಾರ್ಡ್ಸ್ಗಳಿದೆ. ನಾವು ಎಲ್ಲರಿಗೆ ಈ ಹೊಸ ಯೋಜನೆಯಲ್ಲಿ 125 ಕೆಲಸ ಕೊಡಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ನರೇಗಾ ಜಾಬ್ ಕಾರ್ಡ್ಸ್ ಹೋಲ್ಡರ್ಸ್ ಇದ್ರು, ಅವರೆಲ್ಲ ಜಾಬ್ ಕಾರ್ಡ್ಸ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀವಿ. ಇವತ್ತಿಂದ ಯಾರು ಹೊಸ ಜಾಬ್ ಕಾರ್ಡ್ಸ್ ಅಪ್ಲೈ ಮಾಡಿದ್ರೆ ಅವರಿಗೆ ಗ್ಯಾರಂಟಿ ಜಾಬ್ ಕಾರ್ಡ್ ಅಂತ ಕೊಡ್ತೀವಿ. ಎಲ್ಲಾ ಜನರಿಗೆ ನಂದು ವಿನಂತಿ ಅಂದ್ರೆ ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ವಿಬಿಜಿ ರಾಮ್ಜಿಯಲ್ಲಿ ಅವರು ಕೂಲಿ ಕೆಲಸವನ್ನು ಪಡೆಯಕ್ಕೆ ಮುಂದೆ ಬರಬೇಕು. ಗ್ರಾಮ ಪಂಚಾಯತಿಯಲ್ಲಿ ಅವರು ಅರ್ಜಿನೂ ಕೊಡಬೇಕು. ಎಲ್ಲರಿಗೆ ಈ ವಿಬಿಜಿ ರಾಮ್ಜಿಯಲ್ಲಿ ಉದ್ಯೋಗ ಕೊಡಕ್ಕೆ ನಾವು ಸಿದ್ಧರಿದ್ದೀವಿ.
0: ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಧ್ಯೇಯದೊಂದಿಗೆ ಮಾದಕ ದ್ರವ್ಯ ವ್ಯಸನ ಮುಕ್ತಿ ಹಾಗೂ ಪೊಸ್ಕೋ ಕಾನೂನು ಜಾಗೃತಿ ಕಾರ್ಯಾಗಾರ ಇಂದು ಬೆಳಗ್ಗೆ 9:30 ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಗೃಹದಲ್ಲಿ ನಡೆಯಲಿದೆ. ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಮಾತೋಶ್ರೀ ದಾಕ್ಷಾಯಿಣಿ ಅವರು ಸಾನ್ನಿಧ್ಯ ವಹಿಸುವರು. ಬೆಂಗಳೂರಿನ ಖಾಸಗಿ ಸಂಸ್ಥೆಯ ಮಕ್ಕಳ ಪಾಲನಾ ಕೇಂದ್ರದಲ್ಲಿ ನಡೆದ ಅಮಾನವೀಯ ಘಟನೆಗೆ ಸಂಬಂಧಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಘಟನೆಯ ವಿಸ್ತೃತ ವರದಿಗೆ ಬೆಂಗಳೂರು ಪೂರ್ವ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗೆ ಸೂಚಿಸಲಾಗಿದೆ ಎಂದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸತ್ ಮುಂಗಾರು ಅಧಿವೇಶನ ಈ ತಿಂಗಳ 20ರಿಂದ ಆರಂಭವಾಗಿ ಆಗಸ್ಟ್ 13ರವರೆಗೆ ನಡೆಯಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 25ನೇ ಅವಧಿಗೆ ಮಹಾಪೌರರಾಗಿ ದುರ್ಗಮ್ಮ ಶಶಿಕಾಂತ್ ಬಿಜುವಾಡ್ ಹಾಗೂ ಉಪಮಹಾಪೌರರಾಗಿ ರತ್ನಾಬಾಯಿ ಏಕನಾಥ್ ನಾಜರೆ ಆಯ್ಕೆಯಾಗಿದ್ದಾರೆ ಎಂದು ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 5,000 ಮುಂದಿನ 2 ವರ್ಷಗಳಲ್ಲಿ 30,000 ಸಸಿ ನೆಡುವ ಯೋಜನೆ ರೂಪಿಸಲಾಗಿದೆ ಎಂದು ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆಎನ್ ಬಸವರಾಜ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಇಲವಾಲದ ಯಲಚನಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ಜಿ ಪಂಡಿತ್ ಒಂದು ಮರ ನೂರಾರು ಉಸಿರು ಧ್ಯೇಯದ 1,00,000 ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್ ಸಮಗ್ರ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನಮುಕ್ತಿ ಜಾಗೃತಿ ಕಾರ್ಯಾಗಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಕಳೆದ ಜುಲೈ 3ನೇ ತಾರೀಕಿನಂದು ಶುಕ್ರವಾರ ಸಂಜೆ ಕಲಬುರಗಿಯ ಕೋರ್ಟ್ ರಸ್ತೆಯಲ್ಲಿರುವ ಶ್ರೀ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಸಭಾಂಗಣದಲ್ಲಿ ಕಲಬುರಗಿಯ ವಿಕಾಸ್ ಅಕಾಡೆಮಿ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಹಯೋಗದಲ್ಲಿ 12ನೇ ಶತಮಾನದಿಂದ 21ನೇ ಶತಮಾನದವರೆಗಿನ ಶ್ರೀ ಗುರು ಬಸವಾದಿಶರಣರ ಭವ್ಯ ಪರಂಪರೆಯ ಸಿಂಹಾವಲೋಕನದ ಬೃಹತ್ ಸಂಪುಟ ಗ್ರಂಥ ಶ್ಯಾಮಲಿಂಗ ಜವಳಗಿ ಅವರು ಬರೆದಿರುವ ಬಸವಯುಗ ವೈಭವ ಕೃತಿಯನ್ನು ಅನೇಕ ಗಣ್ಯರು ಹಾಗೂ ಸಾಹಿತ್ಯ ಆಸಕ್ತರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಉದ್ಘಾಟನಾ ಸಮಾರಂಭದ ದಿನದಂದು ಬಸವಯುಗ ವೈಭವ ಗ್ರಂಥದ ಬೆಲೆಯಲ್ಲಿ ರಿಯಾಯಿತಿಯನ್ನ ನೀಡಿ ಸಾಹಿತ್ಯ ಆಸಕ್ತರಿಗೆ ನೀಡಲಾಯಿತು. ಬಸವಯುಗ ವೈಭವ ಗ್ರಂಥ ಪರಿಚಯದ ಕೆಲವು ಪ್ರಮುಖ ಚಿತ್ರಗಳ ಪ್ರದರ್ಶನವನ್ನು ಕೂಡ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು. ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ವಿದ್ಯಾದಾನ ಎನ್ನುವಂತ ಎಸ್ಎಸ್ಎಲ್ಸಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಮುಂದಿನ 10ನೇ ನಂತರದ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನ ನೀಡುವಂತಹ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಕುರಿತಾದ ವಿವರವಾದ ಮಾಹಿತಿಯನ್ನ ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಲ್ಲಿ ಒಬ್ಬರಾಗಿರುವ ಶ್ರೀಮತಿ ಅಂಬಿಕಾ ಶೆಳ್ಳಿಗೆ ಅವರು ನೀಡಿದ್ದಾರೆ.
3: ವಿದ್ಯಾದಾನ್ ವಿದ್ಯಾರ್ಥಿ ವೇತನ 10ನೇ ತರಗತಿ ಪಾಸ್ ಆಗಿ 90% ಪಡೆದಿರುವ ಆರ್ಥಿಕವಾಗಿ ಹಿಂದುಳಿದಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನ ಅನುಕೂಲವಾಗಲಿದೆ. ವಿದ್ಯಾದಾನ್ ವಿದ್ಯಾರ್ಥಿ ವೇತನವನ್ನು ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ನೀಡಲಾಗುತ್ತಿದ್ದು ಶ್ರೀ ಎನ್ ಡಿ ಶಿಬುಲಾಲ್ ಸಹ ಸಂಸ್ಥಾಪಕರು ಇನ್ಫೋಸಿಸ್. ಇವರು ಈ ಫೌಂಡೇಶನ್ ನ ಸಂಸ್ಥಾಪಕರಾಗಿದ್ದಾರೆ. ಇದು ದೇಶದ 26 ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿಯವರೆಗೂ ದೇಶದ 78,000 ವಿದ್ಯಾರ್ಥಿಗಳು, ರಾಜ್ಯದ 15,000 ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. 2026 ಇದೇ ವರ್ಷ ವಿದ್ಯಾರ್ಥಿ 10ನೇ ತರಗತಿ ಪಾಸ್ ಆಗಿರಬೇಕು, 90% ಪಡೆದಿರಬೇಕು, ಅಂಗವೈಕಲ್ಯ ಹೊಂದಿದ ಮಕ್ಕಳು 75% ಪಡೆದಿರಬಹುದು. ಇವರ ಆದಾಯ ಪ್ರಮಾಣ ಪತ್ರ, ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ, ವಿದ್ಯಾರ್ಥಿಯ ಭಾವಚಿತ್ರ, 10ನೇ ತರಗತಿಯ ಅಂಕಪಟ್ಟಿ, ಒಂದು ವೇಳೆ ಅಂಗವೈಕಲ್ಯ ಹೊಂದಿದ್ದರೆ ಅದರ ಪ್ರಮಾಣ ಪತ್ರ, ಈ ಎಲ್ಲಾ ದಾಖಲೆಗಳನ್ನು ವಿದ್ಯಾರ್ಥಿ ಹೆಸರಿನ ಇಮೇಲ್ ಐಡಿಯ ಮೂಲಕ www.vidyadan.org ಅಥವಾ SDF Vidya ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5 ಜುಲೈ 2026. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶವೇನೆಂದರೆ ದ್ವಿತೀಯ PUC ಹಂತದ ಅಂಕದ ಆಧಾರದ ಮೇಲೆ ಈ ವಿದ್ಯಾದಾನ್ ವಿದ್ಯಾರ್ಥಿ ವೇತನ ಮುಂದುವರೆಯಲಿದೆ. ಧನ್ಯವಾದಗಳು.
1: ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಈಗ ನಮ್ಮ ಆಹಾರ ಮತ್ತು ಆರೋಗ್ಯ ಕುರಿತಾಗಿ ಒಂದಿಷ್ಟು ಮಾಹಿತಿ ಪಡೆಯೋಣ. 7ನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಆಹಾರ ಮತ್ತು ಆರೋಗ್ಯ ಸಮಾವೇಶ ಜರುಗಿತು. ಈ ಸಮಾವೇಶದಲ್ಲಿ ಮೈಸೂರಿನ ಆಹಾರ ಪೌಷ್ಟಿಕಾಂಶ ಮತ್ತು ಸಿರಿಧಾನ್ಯಗಳ ತಜ್ಞರಾದ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ ಅವರು ಆಗಮಿಸಿ ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಆರೋಗ್ಯ ಕುರಿತು ಸುದೀರ್ಘವಾಗಿ ಮಾರ್ಗದರ್ಶನ ನೀಡಿದರು. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಆ ಧ್ವನಿ ಮುದ್ರಣದ ಒಂದಿಷ್ಟು ಆಯ್ದ ಭಾಗಗಳನ್ನು ಕೇಳಿ ಬರೋಣ.
4: ಆಹಾರ, ಆರೋಗ್ಯ, ಕೃಷಿ, ಈ 3 ಬೇರೆ ಬೇರೆ ಅಲ್ಲ. ಈ 3ನ್ನು ಬೇರೆ ಬೇರೆ ಮಾಡಿ ಪಾರಿಶ್ರಾಮಿಕ ವಿಧಾನದಲ್ಲಿ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಆಹಾರವನ್ನ ಉತ್ಪಾದನೆ ಮಾಡ್ತಾ ಜನರ ಆರೋಗ್ಯವನ್ನ ನಾಶ ಮಾಡಿ ಆರೋಗ್ಯದ ಹೆಸರಿನಲ್ಲಿ ಆಸ್ಪತ್ರೆಗಳನ್ನ ಸ್ಥಾಪಿಸಿ ಈ ಔಷಧಿ ಕಂಪನಿಗಳು ಮತ್ತು ರಸಗೊಬ್ಬರ ಕಂಪನಿಗಳು ಎರಡು ಅಕ್ಕ ತಂಗಿಯರಂತೆ ಸೇರಿ ಇಡೀ ಭಾರತ ದೇಶದ ಆಹಾರ ವ್ಯವಸ್ಥೆಯನ್ನ ಬುಡಪಾಯ ಸಮೇತ ತೆಗೆದುಹಾಕಿದ್ದಾರೆ. ನಮ್ಮ ಆಹಾರ ಧಾನ್ಯಗಳನ್ನ ನಾವು ಇವತ್ತು ಹೆಸರುಗಳ ಸಮೇತ ಮರೆತು ಹೋಗಿದ್ವಿ. ನಿಜವಾದ ಆಹಾರ ನಮ್ಮ ದೇಶದ ಪೌಷ್ಟಿಕಾಂಶಯುಳ್ಳ ನವಣೆ, ಸಾಮೆ, ಕೊರಲೆ, ಕೂದಲು, ಆರ್ಕ, ಸಜ್ಜೆ, ರಾಗಿ, ಜೋಳ, ಬರಗು, ಈ ರೀತಿ ಇನ್ನೂ 36 ವೈವಿಧ್ಯಮಯವಾದ ಮೂಲ ಧಾನ್ಯಗಳು ಇಡೀ ಭಾರತ ಖಂಡದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಅಲ್ಲಲ್ಲೇ 4 ಮಳೆಗಳು ಬಂದ್ರೆ ಸಾಕು, ಕೆಲವು ಧಾನ್ಯಗಳಂತೂ ಮಳೆನೂ ಬೇಕಾಗಿಲ್ಲ, ಇಬ್ಬನಿ ಸಿಕ್ಕದ್ರೆ ಸಾಕು ಬೆಳೀತಕ್ಕಂತ ಈ ಅದ್ಭುತವಾದ ಪೌಷ್ಟಿಕಾಂಶಯುಳ್ಳ ಧಾನ್ಯಗಳು ಊಟ ಮಾಡಿದ್ರೆ ರೋಗ ನಿನ್ನ ದೇಹಕ್ಕೆ ಬರೋದಕ್ಕೆ ಹೆದರ್ಕೊಳ್ಳುತ್ತೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಸ್ವಾತಂತ್ರ್ಯ ಬಂದ ನಂತರ ಈ ಗ್ರೀನ್ ರೆವಲ್ಯೂಷನ್ ಹರಿತ ವಿಪ್ಲವ ಅಂತ ಹೇಳಿ ಅಕ್ಕಿ ಗೋಧಿಯನ್ನ ಊಟ ಮಾಡಿದ್ರೆ ರೋಗ ಬರುತ್ತೆ. ಅಕ್ಕಿ ಗೋಧಿಯಲ್ಲಿ ಯಾವ ಅಂಶವೂ ನಮಗೆ ಆರೋಗ್ಯವನ್ನ ವೃದ್ಧಿ ಮಾಡುವುದು ಇಲ್ಲ. ಆರೋಗ್ಯ ಬೇಕು ಅಂದ್ರೆ ನಿಮ್ಮ ದೇಹಕ್ಕೆ ರಕ್ತದಲ್ಲಿ ಗ್ಲೂಕೋಸ್ ಅಂಶ ನಿಧಾನವಾಗಿ ಸೇರ್ಪಡೆಯಾಗಬೇಕು. ಆ ವ್ಯವಸ್ಥೆ ಇರುವುದು ಈ ಅದ್ಭುತವಾದ ಚಿರುಧಾನ್ಯ, ತೃಣಧಾನ್ಯ, ಕ್ಷುದ್ರಧಾನ್ಯ, ಈ ರೀತಿ ಬೇಡದೇ ಇರೋ ಪದಗಳನ್ನ ಆವರಿಸಿಕೊಂಡು ನಮ್ಮ ಊಟವನ್ನ ಈ ವಿಧದಲ್ಲಿ ಎಲ್ಲರಿಗೂ ತಲುಪಿಸಕ್ಕೆ ಶುರು ಮಾಡಿ ಕೊನೆಗೆ ಈ ತಜ್ಞರು ನೀವು ತಿಂತಾ ಇರೋದು ನಾರುಳ್ಳ ಧಾನ್ಯ, ಅದು ಪ್ರಿಮಿಟಿವ್ ಫುಡ್ಡು, ಅಂದ್ರೆ ಹಿಂದೆ ಬಿದ್ದಿದ್ದವರು ಫುಡ್ಡು ಆಹಾರ, ನಾವು ಕೊಡ್ತೀವಿ ನಿಮಗೆ ಪ್ರೀಮಿಯಂ ಫುಡ್ಡು ಅಂತ ಅಕ್ಕಿ ಗೋಧಿ ನಮ್ಮ ತಲೆ ಮೇಲೆ ಏರಿಸಿದ್ರೆ ಅದನ್ನ ತಿಂದು ರೋಗ ತರಿಸ್ಕೊಂಡು ಆಸ್ಪತ್ರೆ ಸುತ್ತು ಸುತ್ತಾಡಿ ಮೂಲ ಕಾರಣ ಇಷ್ಟೇ. ನಮ್ಮ ಊಟ ಆರ್ಕ ನವನೇ ಸಾಮೆ ಕೊರಲೆ ಊದಲು ಆದರೆ ನಮ್ಮ ದೇಹದಲ್ಲಿ ಉಂಟಾಗುವ ಕಲ್ಮಶಗಳನ್ನ ಆವತ್ತುಗಾವತ್ತು ಶುದ್ಧ ಮಾಡುವ ಗುಣ ನಮ್ಮ ಊಟದಲ್ಲೇ ಭಗವಂತರಿಟ್ಟಿದ್ದಾರೆ. ಅದು ಬೇಡ, ಅದು ತಿನ್ನಬೇಡ, ಅದು ತಿಂದ್ರೆ ನಿಮಗೆ ಹೊಟ್ಟೆಯಲ್ಲಿ ಉರಿ ಆಗತ್ತೆ, ಅದು ಪಚನ ಆಗೋದಿಲ್ಲ ಅಂತ ಈ ತಜ್ಞರು ಹೇಳಕ್ಕೆ ಶುರು ಮಾಡಿದ್ರೆ ನಮ್ಮ ರೈತರು ಸಮೇತ ಅದನ್ನ ನಂಬಿ ಈ ಧಾನ್ಯಗಳನ್ನ ಬೆಳೆಯೋದನ್ನ ಬಿಟ್ಟು 1950 ನಮ್ಮ ದೇಶ ಹತ್ರ 200 million tons ಮಿಲ್ಲೆಟ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಈ ಧಾನ್ಯಗಳನ್ನು, ಈಗ 2000 8 million tons ಅಲ್ಲಿ ಮಾತ್ರ ಬೆಳೀತಾ ಇದೆ. 800 million tons ಭತ್ತ, 1000 million tons ಗೋಧಿ ಬೆಳೆದು ಪಂಜಾಬ್ ಅಲ್ಲಿ ನೀರಿಲ್ಲ. ಈಗ 1500 feet ಕೊರೆದ್ರೂ ನೀರಿಲ್ಲ, 10 ವರ್ಷಕ್ಕೆ ಉಳಿದಿದೆ. ಅಂದ್ರೆ ಭತ್ತ ಗೋಧಿ ಬೆಳೆಯೋದಕ್ಕೆ ಭೂಮಿ ಮೇಲೆ ಇದ್ದ ನದಿಗಳು ಹಬೆ ಆಗ್ತಾ ಇವೆ, ಭೂಮಿ ಮಣ್ಣು ತಾಯಿ ನಾಶ ಆಗಿದೆ, ಪೌಷ್ಟಿಕಾಂಶಗಳು ಸಾರವಂತಿಕೆ ಮಣ್ಣಿನಿಂದ ಕಳೆದೋಗಿದೆ, 40% ಭೂಮಿ ಈಗ ಮರಳು ಭೂಮಿಗೆ ಬದಲಾವಣೆ ಆಗಿದೆ. ಇಷ್ಟು ನಡೀತಾ ಇದ್ರು ಯಾವ ತಜ್ಞರು ಆಹಾರದ ಗುಣತತ್ವದ ಬಗ್ಗೆ ಮಾತಾಡದೆ ಔಷಧಿ ತತ್ವಗಳನ್ನ ಒಲ್ಲೆ ಹಾಕ್ತಾ ಇದ್ದಾರೆ. ಎಲ್ಲರೂ ಎಕ್ಸ್ಪರ್ಟ್ಸ್, ಆದ್ರೆ ಊಟಕ್ಕೂ ಆರೋಗ್ಯಕ್ಕೂ ಕೃಷಿಗೆ ಸಂಬಂಧ ಇದೆ ಅಂತ ಯಾರು ಮಾತಾಡ್ತಾ ಇಲ್ಲ. ಏನಾದ್ರೂ ತಿನ್ನು, ಈ ಟ್ಯಾಬ್ಲೆಟ್ ತಗೋ. ನನಗಂತೂ ಅರ್ಥ ಆಗ್ತಾ ಇಲ್ಲ ಈ ತಜ್ಞರು ಹೇಳ್ತಾ ಇರೋದು ಏನು ಅಂತಾನೆ ಅರ್ಥ ಆಗಲ್ಲ. ರೋಗ ಯಾಕೆ ಬಂದಿದೆ ಅಂತ ಕಾರಣ ಹುಡುಕದೆ ನಾವು ಔಷಧಿ ಮಾಡಿದೀವಿ ಅಂತ ತಗೊಂಡು ಕೊಡ್ತಾ ಇದ್ದಾರೆ. ಮೂಲ ಕಾರಣ ಇಷ್ಟೇ, ನಿಮ್ಮ ರಕ್ತಕ್ಕೆ ಗ್ಲೂಕೋಸ್ ಸೇರ್ಪಡುವ ವಿಧಾನ ಭಗವಂತನ ಹಾದಿಯಲ್ಲಿ ಹೋದ್ರೆ ನಿಧಾನವಾಗಿರಬೇಕು. ಅಕ್ಕಿ ಗೋಧಿ ಹಾಲು ಸಕ್ಕರೆ ಮೊಟ್ಟೆ ಮಾಂಸ ಯಾವ್ದು ತಿಂದ್ರು ನಿಮ್ಮ ರಕ್ತಕ್ಕೆ ಗ್ಲೂಕೋಸ್ ದಿಢೀರಂತ ಸೇರುತ್ತೆ. ಇಂಗ್ಲಿಷ್ ಅಲ್ಲಿ ಅಲೋಪತಿಕ್ ಟರ್ಮ್ಸ್ ಅಲ್ಲಿ ಇದನ್ನ ಹೋಮಿಯೋಸ್ಟಾಸಿಸ್ ಆಫ್ ಬ್ಲಡ್ ಅಂತಾರೆ. ಸಮತೋಲನವನ್ನ ಕಾಪಾಡಿಕೊಳ್ಳದೆ ಇರತಕ್ಕಂತ ಆಹಾರವನ್ನ ನೀವು ಎಲ್ಲರಿಗೂ ತಿನ್ನಿಸಿ ರೋಗವನ್ನ ತರಿಸಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಬೇಡದೇ ಇದ್ದ ಔಷಧಿಗಳನ್ನ ಕೊಟ್ಟು ಇನ್ನೊಂದು ಕಾಯಿಲೆಗಳನ್ನ ಹೆಚ್ಚು ಮಾಡಿ ಒಟ್ಟಾರೆ ಈಗ ಭಾರತ ದೇಶ ಡಯಾಬಿಟಿಸ್ ರೋಗಕ್ಕೆ ಒಂದಕ್ಕೆ ಫಾರ್ಮಸ್ಯೂಟಿಕಲ್ಸ್ ಕಂಪನಿಗೆ ಕಳಿಸ್ತಾ ಇರೋದು $1 trillion. ಹೋಮಿಯೋಸ್ಟಾಸಿಸ್ ಆಫ್ ದ ಬ್ಲಡ್ ಕ್ಯಾನ್ ಬಿ ಮೇಂಟೈನ್ಡ್. ಅದನ್ನ ನಾವು ಸರಿಯಾಗಿ ಸಮತೋಲನವಾಗಿ ಇಟ್ಟುಕೊಳ್ಳೋದಕ್ಕೆ ಬೇಕಾಗಿದ್ದ ಧಾನ್ಯಗಳು 5 ಅಂತ ನಾವು ಕಳೆದ 30 ವರ್ಷದಿಂದ ಪ್ರಾಯೋಗಿಕವಾಗಿ ಕೆಲಸ ಮಾಡಿ ತೋರಿಸಿದ್ದೇವೆ. ಅಂದ್ರೆ ಇದರ ಅರ್ಥ ಡಯಾಬಿಟಿಸ್ ಅನ್ನುವ ರೋಗಿಗಳನ್ನು ಲಕ್ಷಾಂತರ ಜನನ ತನ್ರಿ, ಈ ಊಟ 1 ತಿಂಗಳು ಕೊಡ್ರಿ, ನಿಮ್ಮ HbA1c ಹತ್ತಿರೋದು 6 ಬರುತ್ತೆ. Type 1 ಡಯಾಬಿಟಿಸ್ ಸಣ್ಣ ಪುಟ್ಟ ಮಕ್ಕಳು 8 ವರ್ಷ ಮಕ್ಕಳಿಗೆ ಈ ರೋಗ ಬಂದ್ರೆ ಇದನ್ನು ವಾಸಿ ಮಾಡಕ್ ಆಗೋದಿಲ್ಲ, ಇದು ಜೆನೆಟಿಕ್ ಡಿಸಾರ್ಡರು ಅಂತ ಹೇಳಿ ಈ ತಜ್ಞರು ಕೈ ಚಲ್ಲಿ ಕೂತಿದ್ದಾಗ ಒಬ್ಬ ತಾಯಿ ತನ್ನ ಮಗುಗೆ Type 1 ಡಯಾಬಿಟಿಸ್ ಬಂದ್ರೆ ನಮ್ಮ ಸಿರಿಧಾನ್ಯಗಳನ್ನ ಮತ್ತು ಅಂಬಲಿಯನ್ನ ಕುಡಿಸಿ 30 ದಿವಸದಲ್ಲಿ ಇನ್ಸುಲಿನ್ ಇಲ್ಲದೆ ಈಗ ಆರಾಮಾಗಿದ್ದಾನೆ. 1000 ಮಕ್ಕಳು ಇನ್ಸುಲಿನ್ ನಿಂದ ಮುಕ್ತಿ ಮಾಡ್ಕೊಂಡಿದ್ದಾರೆ. ಇನ್ನು ಟೈಪ್ ಟೂ ಡಯಾಬಿಟೀಸ್, ಯಾರಾದರೂ 20 ವರ್ಷ ಇನ್ಸುಲಿನ್ ತಗೊಂಡಿರೋರು ಆರಾಮಾಗಿ 3 ತಿಂಗಳಲ್ಲಿ ಊಟ ಮಾಡಿದ್ರೆ ಹೊರಗಡೆ ಬರ್ಬೋದು. ಅಂದ್ರೆ $1 trillion ಪರ್ ಇಯರ್ ಭಾರತ ದೇಶದಿಂದ ಈ ಕಂಪನಿಗಳಿಗೆ ಹೋಗುವುದನ್ನ ನಾವು ಮನಸ್ಸು ಮಾಡಿದ್ರೆ ನಿಲ್ಲಿಸಬಹುದು. ಯಾವಾಗ ನೀವು ನಿಮ್ಮ ಅಡಿಗೆ ಮನೆಗೆ ಹೋಗಿ ಅಕ್ಕಿ ಗೋಧಿ ಹಾಲು ಸಕ್ಕರೆಯನ್ನ ಬಿಸಾಕಿ ನಿಮ್ಮ ಆರ್ಕ ನವನೆ ಸಾಮೆ ಊದಲು ಈ ಊಟವನ್ನ, ಈ ರೊಟ್ಟಿಗಳನ್ನ, ಈ ಮುದ್ದೆಯನ್ನ, ಈ ಅನ್ನವನ್ನ ನೀವು ಉಣ್ಣಕ್ ಶುರು ಮಾಡಿದ್ರೆ 3 ತಿಂಗಳಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ದೇಹಕ್ಕೆ ಬೇಡ ಅಂದ್ರೂ ಬಂದು ಕೊಡುತ್ತೆ. ಇಲ್ಲ ನಮಗೆ ಪಿಜ್ಜಾ ಬೇಕು, ನೂಡಲ್ಸ್ ಬೇಕು, ಬರ್ಗರ್ ಬೇಕು, ನೋಡ್ರಿ ಅದು ಎಲ್ಲೋ ಮೂಲೆ ಮೂಲೆಯಲ್ಲಿ ಅಮೆರಿಕದಲ್ಲಿ ತಿನ್ನುವ ಪದಾರ್ಥಗಳನ್ನ ನಾವು ಯಾಕೆ ತಿಂತಾ ಇದೀವಿ ಅಂತ ಒಬ್ಬರು ಪ್ರಶ್ನೆ ಕೇಳ್ತಾ ಇಲ್ಲ. ನಮಗೇನಾಗಿದೆ, ನಮ್ಮ ಮುದ್ದೆಗೇನಾಗಿದೆ, ನಮ್ಮ ರೊಟ್ಟಿಗೇನಾಗಿದೆ? ಜೋಳದ ರೊಟ್ಟಿನೇ ತಟ್ಟಕೊಂಡು ತಿನ್ರಿ ಅಂದ್ರೆ ಅದಕ್ಕೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ತಿಂತಾ ಇದ್ದಾರೆ ಈಗ ಖಾನಾವಳಿಗಳಲ್ಲಿ. ಉತ್ತರ ಕರ್ನಾಟಕದಲ್ಲಿ ನಾನು ಮಾತಾಡ್ತಾ ಇರೋದು, ನಾಚಿಗೆ ಆಗ್ಬೇಕು ನಮಗೆ. ಗೋಧಿ ಒಳ್ಳೇದಾ? ಇಲ್ಲ, ಅದರಲ್ಲಿ ಗ್ಲೂಟೆನ್ ಅನ್ನುವ ಪ್ರೋಟೀನ್ ಇದೆ. ಅದ ನಿಮ್ಮ ಪ್ಯಾಂಕ್ರಿಯಾಸ್ ಅನ್ನ, ನಿಮ್ಮ ಕರಳನ್ನ, ಕರಳಲ್ಲಿದ್ದ ಅದ್ಭುತವಾದ ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡುತ್ತೆ. ರೋಗಕ್ಕೆ ಪೂರಕ ಅದು. ರೋಗಕ್ಕೆ ಪೂರಕವಾದ ಆಹಾರವನ್ನ ತಿನ್ನು, ರೋಗ ಬರುತ್ತೆ, ಆಮೇಲೆ ನಮ್ಮ ಹತ್ರ ಬಾ ಅಂತ ಹೇಳುವ ತಜ್ಞರು ನಿಜವಾದ ವೈದ್ಯರ ಅಂತ ನಾವು ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ರಕ್ತ ಮಂದ ಆಗ್ತಾ ಇದೆ, ಬ್ಲಡ್ ಥಿನ್ನರ್ ಕೊಡ್ತೀವಿ ಅಂತ ಬಿಪಿ ಟ್ಯಾಬ್ಲೆಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಹೊರತು ರಕ್ತ ಮಂದ ಯಾಕೆ ಆಗಿದೆ ಅದನ್ನ ತಿನ್ನಬೇಡ ಅಂತ ಹೇಳುವ ಡಾಕ್ಟರ್ಗಳು ಬರೋ ತನಕ ನಮ್ಮ ಭಾರತ ದೇಶ ಈ ರೋಗಗಳನ್ನ ನಿಭಾಯಿಸಿಕೊಳ್ಳುತ್ತಕ್ಕೆ ಕೋಟ್ಯಾಂತರ ಅಲ್ಲ ಶತಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಪಾವತಿ ಮಾಡ್ತಾ ಇದೆ. ಇದಕ್ಕೆ ಮೂಲಭೂತವಾದ ಕಾರಣ ನೀವು ಅಕ್ಕಿ ಗೋಧಿ ತಿನ್ನುವುದರಿಂದ. ಈ ಅಕ್ಕಿ ಗೋಧಿಯನ್ನ ಬೆಳೆಸೋದಕ್ಕೆ ಬೇಕಾಗಿರೋ ಪ್ರಕೃತಿ ಸಂಪನ್ಮೂಲಗಳು ಮಣ್ಣು, ನೀರು, ಗಾಳಿಯನ್ನ ನಾವು ಕಲ್ಮಶ ಮಾಡಿದೀವಿ. ಎಷ್ಟು ಮಟ್ಟಕ್ಕೆ ಅಂದ್ರೆ ನಮಗೆ ಹುಟ್ಟೋ ಮಕ್ಕಳಲ್ಲಿ Type 1 diabetes 8 ಜನ, ಹೃದಯದಲ್ಲಿ ರಂಧ್ರ ಹುಟ್ಟುಕೊಂಡು ಹುಟ್ಟೋರು 8 ಜನ, ಬುದ್ಧಿಮಾಂದ್ಯ ಮಕ್ಕಳು 8 ಜನ, ವಿಕಲಾಂಗ ಮಕ್ಕಳು 8 ಜನ, ಇನ್ನೂ 8 ಜನ ನಾನು ಹುಡುಗನ ಹುಡುಗಿನ ಅಂತ ಗೊತ್ತಿಲ್ಲದೆ ಇರೋರು 8 ಜನ. ಅಂದ್ರೆ 100 to 50 ಜನ ಮಕ್ಕಳು ಡಿಸ್ಫಂಕ್ಷನಲ್ ಕಿಡ್ಸ್ ಭಾರತ ದೇಶದಲ್ಲಿ ಅಲ್ಲ ಇಡೀ ಪ್ರಪಂಚದಲ್ಲಿ ಕಳೆದ 20 ವರ್ಷದಿಂದ ಹುಟ್ಟುತ್ತಾ ಇದ್ದಾರೆ. ಈ ತಜ್ಞರು ಏನು ಹೇಳ್ತಾ ಇದ್ದಾರೆ, ನಿಮ್ ಪಾಡಿಗೆ ನೀವು ಇಷ್ಟ ಬಂದದ್ದು ತಿನ್ನು, ರೋಗ ತರಿಸ್ಕೋ, ಆಸ್ಪತ್ರೆಯಿಂದ ಸುತ್ತಾಡ್ತಾ ಇರು. ಅಂದ್ರೆ ಆಹಾರ, ಆರೋಗ್ಯ, ಕೃಷಿ ಬೇರೆ ಬೇರೆ ಅಲ್ಲ. ನೀವು ಏನು ಬೆಳಿತಿರೋ ಅದನ್ನ ತಿಂತೀರಾ, ಏನು ತಿಂತಿರೋ ಅದನ್ನೇ ನೀವು ಆಗಿ ಪರಿವರ್ತನೆ ಆಗತ್ತೆ.
1: ಆತ್ಮೀಯ ಕೆಳಗರೆ, ಇವಾಗಿದ್ವು ಮೈಸೂರಿನ ಆಹಾರ ಪೌಷ್ಟಿಕಾಂಶ ಮತ್ತು ಸಿರಿಧಾನ್ಯಗಳ ತಜ್ಞರಾದ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ ಅವರ ಮಾತುಗಳು. 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಆಹಾರ ಮತ್ತು ಆರೋಗ್ಯ ಸಮಾವೇಶದಲ್ಲಿ ತಮ್ಮ ಮಾತುಗಳಿಂದ ಮಾರ್ಗದರ್ಶನ ನೀಡ್ತಾ ಇದ್ರು. ಇನ್ನು ಕೆಳಗರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆಯಾಗಿ 31 ನಿಮಿಷ. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.
4: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

0: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಮೂಡಿಬರಲಿದೆಯೇ.

0: ಸುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ. ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ತಿದ್ದುಪಡಿಗೆ ಸರ್ಕಾರ ಬದ್ಧ. ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೋ. ಟಿ20 ಕ್ರಿಕೆಟ್. ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಭಾರತ ಮತ್ತು ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಜನರಿಗೆ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು, ಇದು ಪ್ರಜಾಪ್ರಭುತ್ವದಲ್ಲಿ ಹಂಚಿಕೆ ಹಕ್ಕು, ಕಾನೂನಿನ ಆಳ್ವಿಕೆ ಮತ್ತು ಜನರ ಅಪರಿಮಿತ ಸಾಮರ್ಥ್ಯದಿಂದ ಬೆಂಬಲಿತವಾಗಿದೆ. ಮುಂದಿನ 250 ವರ್ಷಗಳು ಭಾರತ ಅಮೆರಿಕ ಪಾಲುದಾರಿಕೆಯನ್ನು ನೂತನ ಎತ್ತರಕ್ಕೆ ಕೊಂಡೊಯ್ಯುವಾಗ ಅಮೆರಿಕಕ್ಕೆ ಹೆಚ್ಚಿನ ಸಮೃದ್ಧಿ, ಶಾಂತಿ ಮತ್ತು ಪ್ರಗತಿಯನ್ನು ತರಲಿ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಇದು 100 ಶತಮಾನಕ್ಕೂ ಹೆಚ್ಚು ಕಾಲದಿಂದ ಬಳಕೆಯಲ್ಲಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಖಾತೆ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ರಾಜಸ್ಥಾನದಲ್ಲಿ ಮಾತನಾಡಿದ ಹರ್ದೀಪ್ ಸಿಂಗ್ ಪುರಿ, ಸರ್ಕಾರದ ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ಬಗ್ಗೆ ರಚನಾತ್ಮಕ ಟೀಕೆಗಳನ್ನು ಸರ್ಕಾರ ಸ್ವಾಗತಿಸುತ್ತದೆ. ಸಲಹೆಗಳನ್ನು ಸ್ವೀಕರಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿ ಎಥನಾಲ್ ಮಿಶ್ರಣದ ಪರಿಕಲ್ಪನೆಯನ್ನು ಮೊದಲು ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು ಎಂದು ಅವರು ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ ಇದೇ 10ರವರೆಗೆ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಈ ದೇಶಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಸಂಬಂಧಗಳನ್ನು ವೃದ್ಧಿಸುವ ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು, ಪರಸ್ಪರ ಆಸಕ್ತಿಯ ವಿಷಯಗಳ ಕುರಿತು ವಿಚಾರ ವಿನಿಮಯಕ್ಕೆ ವೇದಿಕೆ ಸಜ್ಜಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಒಮನ್ಗೆ ಭೇಟಿ ನೀಡಿದ ನಂತರ ಡಾ ಎಸ್ ಜೈಶಂಕರ್ ಅವರು ಇದೇ 13ರಂದು ನ್ಯೂಯಾರ್ಕ್ಗೆ ತೆರಳಲಿದ್ದು 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅವಧಿ ಕುರಿತು ಭಾರತದ ನಿಲುವನ್ನು ಪ್ರತಿಪಾದಿಸಲಿದ್ದಾರೆ. ನಂತರ ಅವರು 3ನೇ ಭಾರತ ಯುರೋಪ್ ಒಕ್ಕೂಟದ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದೇ 14 ಮತ್ತು 15ರಂದು ಬ್ರಸೆಲ್ಸ್ನಲ್ಲಿ ಯುರೋಪಿಯನ್ ಒಕ್ಕೂಟ ಮತ್ತು ಬೆಲ್ಜಿಯಂ ಸಹವರ್ತಿಗಳೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಈ ತಿಂಗಳ 20ರಿಂದ ಆರಂಭಗೊಳ್ಳಲಿದ್ದು ಆಗಸ್ಟ್ 13ರವರೆಗೆ ಮುಂದುವರೆಯಲಿದೆ. ಸಂಸತ್ ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಂಬರುವ ಈ ಅಧಿವೇಶನ ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಸಂಸತ್ ಅಧಿವೇಶನ ಗಮನ ಹರಿಸಲಿದೆ ಎಂದು ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಡೆದಂತಹ ಸೋಮನಾಥ ಸ್ವಾಭಿಮಾನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಯಾತ್ರಿಕರು ಜಮ್ಮು ಮತ್ತು ಕಾಶ್ಮೀರದ ನಡುವಿನ ತಾವಿ ರೈಲು ನಿಲ್ದಾಣಕ್ಕೆ ತಲುಪಿದ್ದಾರೆ. ಗುಜರಾತ್ನಿಂದ ಆರಂಭವಾದ 6 ದಿನಗಳ ಯಾತ್ರೆಯು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಜಮ್ಮು ಮತ್ತು ಕಾಶ್ಮೀರದ ಸಂಸ್ಕೃತಿ ಇಲಾಖೆ, ಜಮ್ಮು ಮತ್ತು ಕಾಶ್ಮೀರ ಕಲೆ, ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದ್ದಂತಹ ಈ ಯಾತ್ರೆಯಲ್ಲಿ ಯಾತ್ರಿಕರಿಗೆ ಶ್ರೀ ಸೋಮನಾಥ ಮಹಾದೇವ ದೇಗುಲ ಮತ್ತು ಗುಜರಾತ್ನಾದ್ಯಂತ ಹಲವಾರು ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳನ್ನು ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಯಾತ್ರಾರ್ಥಿಗಳು ಶಾಂತಿ, ಸಾಮರಸ್ಯ, ಸಮೃದ್ಧಿ, ರಾಷ್ಟೀಯ ಏಕತೆ ಮತ್ತು ದೇಶದ ಜನರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಯಾತ್ರಿಕರನ್ನು ಹೊತ್ತಂತಹ ವಿಶೇಷ ರೈಲು ಅಹಮದಾಬಾದ್ನ ಸಬರ್ಮತಿ ರೈಲು ನಿಲ್ದಾಣದಿಂದ ತನ್ನ ಯಾತ್ರೆಯನ್ನು ಆರಂಭಿಸಿತು. ಈರುಳ್ಳಿ ಬೆಳೆಗಾರರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನ ಕ್ವಿಂಟಾಲ್ಗೆ 1875 ರೂಪಾಯಿಗಳಿಂದ 2125 ರೂಪಾಯಿಗಳಿಗೆ ಹೆಚ್ಚಳ ಮಾಡಿದೆ. ಶೇಕಡ 13% ದರ ಹೆಚ್ಚಳವಾದಂತಾಗಿದೆ. ಮಹಾರಾಷ್ಟ, ಮಧ್ಯಪ್ರದೇಶ ಮತ್ತು ಗುಜರಾತ್ನಲ್ಲಿ ಪ್ರಸ್ತುತ ಈರುಳ್ಳಿ ದಾಸ್ತಾನು ಸಮರ್ಪಕವಾಗಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಪ್ರತಿ ಕೆಜಿಗೆ 31 ರೂಪಾಯಿ ನಿಗದಿ ಮಾಡಲಾಗಿದೆ. ಈ ವರ್ಷದ ಜೂನ್ನಲ್ಲಿ ಸುಮಾರು 150,000 ಮೆಟ್ರಿಕ್ ಟನ್ ಈರುಳ್ಳಿ ರಫ್ತು ಮಾಡಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆನೆಜುವೆಲಾದಲ್ಲಿ ಕಳೆದ ವಾರ ಸಂಭವಿಸಿದ ಎರಡು ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 2954 ಏರಿಕೆಯಾಗಿದ್ದು 16592 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷ ಜಾರ್ಜ್ ರೋಡ್ರಿಗಸ್ ತಿಳಿಸಿದ್ದಾರೆ. ಅರಾಗುವಾ, ಮಿರಾಂಡಾ ಮತ್ತು ಲಾ ಗುಯಿರಾ ಮತ್ತು ಪಶ್ಚಿಮ ರಾಜ್ಯಗಳಾದಂತಹ ಕ್ಯಾರಬೋಬೊ, ಯಾರಾಕುಯ್ ಮತ್ತು ಫಾಲ್ಕನ್ನಲ್ಲಿ ಸಂಭವಿಸಿದಂತಹ ದುರಂತದಲ್ಲಿ 6462 ಜನರನ್ನು ರಕ್ಷಿಸಲಾಗಿದೆ ಎಂದು ರೋಡ್ರಿಗಸ್ ತಿಳಿಸಿದ್ದಾರೆ. ಇಂಡೋನೇಷ್ಯಾಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯ ಹಿನ್ನೆಲೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ ಖರೀದಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ನಡೆಯುತ್ತಿವೆ. ಇಂಡೋನೇಷ್ಯಾ ಕ್ಷಿಪಣಿ ಖರೀದಿಗೆ ತೋರಿರುವಂತಹ ಆಸಕ್ತಿಯ ಕುರಿತು ನಡೆಯುತ್ತಿರುವಂತಹ ಮಾತುಕತೆ ಅಂತಿಮ ಹಂತದಲ್ಲಿದ್ದು ಶೀಘ್ರದಲ್ಲೇ ಸ್ಪಷ್ಟ ಫಲಿತಾಂಶ ಹೊರಬರುವ ನಿರೀಕ್ಷೆ ಇದೆ ಎಂದು ಇಂಡೋನೇಷ್ಯಾದಲ್ಲಿರುವಂತಹ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ತಿಳಿಸಿದ್ದಾರೆ. ಐಎಎನ್ಎಸ್ ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಅವರು ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಮಾತುಕತೆಗಳು ಸಾಕಷ್ಟು ಪ್ರಗತಿ ಸಾಧಿಸಿದ್ದು ಶೀಘ್ರದಲ್ಲೇ ಅವು ಕಾರ್ಯರೂಪಕ್ಕೆ ಬರಲಿವೆ. ಭಾರತದಿಂದ ಇಂಡೋನೇಷ್ಯಾಕ್ಕೆ ರಕ್ಷಣಾ ಉಪಕರಣಗಳ ರಫ್ತು ಆರಂಭವಾಗುವ ವಿಶ್ವಾಸ ಇದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಈ ಸಂಬಂಧ ಕೆಲವು ಮಹತ್ವದ ಬೆಳವಣಿಗೆಗಳನ್ನು ನಿರೀಕ್ಷಿಸಲಾಗಿದೆ ಎಂದು ಸಂದೀಪ್ ಚಕ್ರವರ್ತಿ ಹೇಳಿದ್ದಾರೆ. ಫಿಲಡೆಲ್ಫಿಯಾದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನಲ್ಲಿ 16ನೇ ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70ನೇ ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲನ್ನು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋವನ್ನು ಎದುರಿಸಲಿದೆ. ಇದಕ್ಕೂ ಮೊದಲು ಟೆಕ್ಸಾಸ್ನ ಹೂಸ್ಟನ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಕೆನಡಾ ವಿರುದ್ದ ಮೊರಾಕೋ 3-0 ಅಂತರದ ಭರ್ಜರಿ ಜಯದೊಂದಿಗೆ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಕ್ಯಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಅಂತಿಮ 32ನೇ ಸುತ್ತಿನ ಪಂದ್ಯದಲ್ಲಿ ಕೊಲಂಬಿಯಾ ಘಾನಾ ತಂಡದ ವಿರುದ್ದ 1-0 ಗೋಲುಗಳ ಅಂತರದಿಂದ ಗೆದ್ದು 14ನೇ ಸುತ್ತಿನ ಸ್ಥಾನ ಪಡೆದುಕೊಂಡಿತು. ಕೊಲಂಬಿಯಾ ಈಗ ಕ್ವಾರ್ಟರ್ ಫೈನಲ್ಸ್ ಸ್ಥಾನಕ್ಕಾಗಿ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ರೋಮಾಂಚನಕಾರಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಕೂಡ 16ರ ಸುತ್ತಿಗೆ ಮುನ್ನಡೆ ಪಡೆದಿದೆ. ಅರ್ಜೆಂಟೀನಾ ಮುಂದಿನ ಸುತ್ತಿನಲ್ಲಿ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ನಂತರ 1-1 ಗೋಲುಗಳ ಅಂತರದಲ್ಲಿ ಡ್ರಾ ಆದ ನಂತರ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಗೋಲುಗಳಿಂದ ಸೋಲಿಸಿದ ಅರ್ಜೆಂಟೀನಾ ಮತ್ತೊಮ್ಮೆ ಮಹತ್ವದ ಸಾಧನೆ ಮಾಡುವ ತವಕದಲ್ಲಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಿನ್ನೆ ನಡೆದಂತಹ 2ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತವನ್ನು ಇಂಗ್ಲೆಂಡ್ 4 ಅಂತರದಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಇಂಗ್ಲೆಂಡ್ಗೆ 191 ರನ್ಗಳ ಗೆಲುವಿನ ಗುರಿಯನ್ನು ನೀಡಿತು. ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ 19 ಓವರ್ಗಳಲ್ಲಿ 6 ಕಳೆದುಕೊಂಡು ಗೆಲುವಿನ ದಡ ಸೇರಿತು. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ನಷ್ಟಕ್ಕೆ 190 ರನ್ಗಳನ್ನು ಗಳಿಸಿತು. ಇಂಗ್ಲೆಂಡ್ನ ಜಾಕೋಬ್ ಬೆಥಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ T20 ಪಂದ್ಯ ಮಂಗಳವಾರ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಡೆಯಲಿದೆ. ಇದಕ್ಕೂ ಮೊದಲು ವೈಭವ್ ಸೂರ್ಯವಂಶಿ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಇತಿಹಾಸವನ್ನು ಸೃಷ್ಟಿಸಿದ್ದರು. ವೈಭವ್ 15 ಮತ್ತು 99 ದಿನಗಳಲ್ಲಿ ಚೊಚ್ಚಲ ಜಾಗತಿಕ ಕ್ರಿಕೆಟ್ ಲೋಕಕ್ಕೆ ಪ್ರವೇಶವನ್ನು ಪಡೆದಿದ್ದಾರೆ. 16 ಮತ್ತು 205 ದಿನಗಳಲ್ಲಿದ್ದಂತಹ ಅಂತಾರಾಷ್ಟೀಯ ಪಂದ್ಯವಾಡಿದ ಸಚಿನ್ ತೆಂಡೂಲ್ಕರ್ ಅವರ ದೀರ್ಘಕಾಲದ ದಾಖಲೆಯನ್ನು ಸೂರ್ಯವಂಶಿ ಹಿಂದಿಕ್ಕಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯಕ್ರಮದ ತಿದ್ದುಪಡಿಗೆ ಸರ್ಕಾರ ಬದ್ಧ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೋ. T20 ಕ್ರಿಕೆಟ್ ಭಾರತ ವಿರುದ್ದ ಇಂಗ್ಲೆಂಡ್ಗೆ 4 ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45:30. ಚಿತ್ರಗೀತೆಗಳು. ಮೊದಲಿಗೆ ಒಂದು ಜಾಹೀರಾತು.
4: ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ದಿನಾಂಕ 8/7/26 ಬೆಳಿಗ್ಗೆ 10:30 ರಾಯಚೂರಿನ ಗಂಜ್ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂಎಸ್ ಪಾಟೀಲರ ಅಭಿನಂದನಾ ಗ್ರಂಥ ಮಾಗಿದ ಮುತ್ಸದ್ದಿ ಬಿಡುಗಡೆ ಸಮಾರಂಭಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನೀವು ಬನ್ನಿ, ನಿಮ್ಮವರನ್ನು ಕಾರ್ಯಕ್ರಮಕ್ಕೆ ಕರೆತನ್ನಿ.
3: ಚಿತ್ರಗೀತೆಗಳಲ್ಲಿ ಆರಂಭದಲ್ಲಿ ಕೇಳಿ ಜಿ ಉದಯಶಂಕರ್ ಅವರ ಗೀತ ರಚನೆಯ ರಾಜ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ ಪಾವನಗಂಗಾ ಚಿತ್ರದ ಗೀತೆ ಗಾಯಕರು ಎಸ್ ಜಾನಕಿ.

0: ನಿಮ್ಮ ಕನಸುಗಳಿಗೆ ಇಂಜಿನಿಯರಿಂಗ್ ಸ್ಪರ್ಶ ನೀಡಿ. ಎಚ್ಕೆಇ ಸೊಸೈಟಿ ಸರ್ವಂ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಾಯಚೂರು. ಪ್ರವೇಶಗಳು ಆರಂಭ. ANML, CSE, ಸಿವಿಲ್, ECE, ಮೆಕ್ಯಾನಿಕಲ್ ಸೇರಿದಂತೆ ವಿವಿಧ ಕೋರ್ಸುಗಳು ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8379951810.
1: ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಮೈ ಆಟೋಗ್ರಾಫ್ ಚಿತ್ರದ ಗೀತೆ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿತ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ, ಡಿ ಇಮಾನ್ ಅವರ ಸಂಗೀತದಲ್ಲಿ ಕೇಳಿ ಕೋಟಿಗೊಬ್ಬ 2 ಚಿತ್ರದ ಗೀತೆ. ಗಾಯಕರು ವಿಜಯ್ ಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆಯಾಗಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತ್ 8:15 ಮಾರ್ನಿಂಗ್ ನ್ಯೂಸ್.

ಇವತ್ತಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಕೇಳಿ ಕನ್ನಡದ ಪ್ರಥಮ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರ ಸಂಕ್ಷಿಪ್ತ ಪರಿಚಯ. ನಮಸ್ಕಾರ ಆತ್ಮೀಯ ಶ್ರೋತೃಗಳೇ, ಇವತ್ತಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಕೇಳಿ ಕನ್ನಡ ಸಾಹಿತ್ಯ ಲೋಕದ ಮಹಾನ್ ಚೇತನಗಳನ್ನು ನಿಮ್ಮ ಮುಂದೆ ತೆರೆದಿಡುವ ಈ ಸಾಹಿತ್ಯ ಸಂಪುಟ ಸರಣಿಯ ಇಂದಿನ ಕಂತಿನಲ್ಲಿ ನಾವು ಸ್ಮರಿಸಲಿರುವುದು ಕನ್ನಡದ ಪ್ರಪ್ರಥಮ ರಾಷ್ಟ್ರಕವಿ ಎಂಬ ಗೌರವಕ್ಕೆ ಪಾತ್ರರಾದ ಬಹುಭಾಷಾ ಪಂಡಿತರು ಕವಿ ಸಂಶೋಧಕರು ಆದ ಮಂಜೇಶ್ವರ ಗೋವಿಂದ ಪೈ. ಕೇರಳದ ಗಡಿಯಂಚಿನ ಪುಟ್ಟ ಊರೊಂದನ್ನ ಭಾರತದ ಸಾಂಸ್ಕೃತಿಕ ಭೂಪಟದಲ್ಲಿ ಶಾಶ್ವತವಾಗಿ ಪ್ರತಿಷ್ಠಾಪಿಸಿದ ಕೀರ್ತಿ ಗೋವಿಂದ ಪೈಗಳದ್ದು. ಅವರ ಬದುಕು, ಬರಹ, ಸಾಧನೆಗಳ ಸಮಗ್ರ ಚಿತ್ರಣವನ್ನು ಕೇಳಿ. ಮಂಜೇಶ್ವರ ಗೋವಿಂದ ಪೈಗಳ ಬಾಲ್ಯ ಮತ್ತು ವಿದ್ಯಾಭ್ಯಾಸದ ಕುರಿತು ನೋಡುವುದಾದರೆ 1883 ಮಾರ್ಚ್ 23 ಕಾಸರಗೋಡು ತಾಲೂಕಿನ ಮಂಜೇಶ್ವರದಲ್ಲಿ ತಮ್ಮ ಅಜ್ಜನ ಮನೆಯಲ್ಲಿ ಗೋವಿಂದ ಪೈ ಜನಿಸಿದರು. ತಂದೆ ಮಂಗಳೂರಿನ ಪ್ರಸಿದ್ಧ ಸಾಹುಕಾರ ತಿಮ್ಮಪ್ಪ ಪೈ, ತಾಯಿ ದೇವಕಿಯಮ್ಮ. ತಾಯಿಯ ತವರು ಮನೆ ಮಂಜೇಶ್ವರವಾಗಿದ್ದರಿಂದ ಮುಂದೆ ಇವರು ಅಲ್ಲಿಯೇ ನೆಲೆಸಿ ತಮ್ಮ ಹೆಸರಿನೊಂದಿಗೆ ಆ ಊರಿನ ಹೆಸರನ್ನು ಜೋಡಿಸಿಕೊಂಡು ಮಂಜೇಶ್ವರ ಗೋವಿಂದ ಪೈ ಎಂದೇ ಪ್ರಸಿದ್ಧರಾದರು. ಶ್ರೀಮಂತ ಮನೆತನದಲ್ಲಿ ಜನಿಸಿದ ಗೋವಿಂದ ಪೈಗಳ ಪ್ರಾಥಮಿಕ ಶಿಕ್ಷಣ ಮಂಗಳೂರಿನಲ್ಲಿ ನಡೆಯಿತು. ಸರ್ಕಾರಿ ಕಾಲೇಜಿನ ಪದವಿ ಪೂರ್ವ ವ್ಯಾಸಂಗ ಮಾಡಿದ ಅವರಿಗೆ ಮುಂದೆ ಕನ್ನಡ ಸಾಹಿತ್ಯ ಲೋಕದ ಮತ್ತೊಬ್ಬ ಮೇರು ವ್ಯಕ್ತಿ ಪಂಜೆ ಮಂಗೇಶರಾಯರು ಗುರುಗಳಾಗಿ ಲಭಿಸಿದ್ದು ವಿಶೇಷ. ಎಂಎನ್ ಕಾಮತರಂತವರು ಆತ್ಮೀಯ ಗೆಳೆಯರು ಆ ಕಾಲದ ಒಡನಾಟದಲ್ಲಿ ಸಿಕ್ಕರು. 1903 1906 ಬಿಎ ಪದವಿಗಾಗಿ ಮದ್ರಾಸಿನ, ಅಂದರೆ ಈಗಿನ ಚೆನ್ನೈ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ಗೋವಿಂದ ಪೈಗಳಿಗೆ ಮುಂದೆ ಭಾರತದ ರಾಷ್ಟ್ರಪತಿಯಾಗಿ ಮೆರೆದ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರೇ ಸಹಪಾಠಿಯಾಗಿದ್ದರು ಎಂಬುದೊಂದು ಕುತೂಹಲಕಾರಿ ಸಂಗತಿ. ಆದರೆ ಬಿಎ ಅಂತಿಮ ಪರೀಕ್ಷೆಯ ಸಂದರ್ಭದಲ್ಲಿಯೇ ತಂದೆಯ ಅನಾರೋಗ್ಯದ ಸುದ್ದಿ ಬಂತು. ವ್ಯಾಸಂಗ ಅರ್ಧಕ್ಕೆ ನಿಲ್ಲಿಸಿ ಮಂಗಳೂರಿಗೆ ಮರಳಿದ ಗೋವಿಂದ ಪೈಗಳಿಗೆ ತಂದೆಯ ನಿಧನದ ನಂತರ ಮನೆಯ ಹಿರಿಯ ಮಗನಾಗಿ ಸಂಸಾರದ ಜವಾಬ್ದಾರಿ ಹೊರಬೇಕಾಯಿತು. ಪದವಿಯನ್ನ ಪೂರ್ಣಗೊಳಿಸಲು ಆಗಲಿಲ್ಲವಾದರೂ ಬರೆದಿದ್ದ ಇಂಗ್ಲಿಷ್ ಪತ್ರಿಕೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಚಿನ್ನದ ಪದಕವನ್ನು, ವಿಶ್ವವಿದ್ಯಾನಿಲಯ ಸುವರ್ಣ ಪದಕವನ್ನು ಪಡೆದಿದ್ದು ಅವರ ಪ್ರತಿಭೆಗೆ ಸಾಕ್ಷಿ. ಮುಂದೆ ಮೈಸೂರು ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಿಲಿಟ್ ಪದವಿ ನೀಡಲು ಮುಂದಾದಾಗ ಪೈಗಳು ಅದನ್ನು ನಯವಾಗಿ ನಿರಾಕರಿಸಿದರು. ಪದವಿ ಬಿರುದುಗಳಿಗಿಂತ ಜ್ಞಾನದ ಅನ್ವೇಷಣೆಯೇ ಅವರಿಗೆ ಮುಖ್ಯವಾಗಿತ್ತು ಎಂಬುದನ್ನು ಈ ಘಟನೆ ಸೂಚಿಸುತ್ತದೆ. ಔಪಚಾರಿಕ ಪದವಿ ಸಿಗದಿದ್ದರೂ ಮನೆಯಲ್ಲಿ ಅಮೂಲ್ಯ ಗ್ರಂಥಗಳನ್ನು ತರಿಸಿ ಸ್ವಂತ ಪರಿಶ್ರಮದಿಂದ ಅಧ್ಯಯನ ಮುಂದುವರಿಸಿದ ಗೋವಿಂದ ಪೈಗಳ ಜ್ಞಾನದಾಹ ಎಂದೂ ಬತ್ತಲಿಲ್ಲ. ಇದೇ ಮುಂದೆ ಅವರನ್ನು ಭಾರತ ಕಂಡ ಅಪೂರ್ವ ಬಹುಭಾಷಾ ಪಂಡಿತರನ್ನಾಗಿ ರೂಪಿಸಿತು. ಮಂಜೇಶ್ವರ ಗೋವಿಂದ ಪೈಗಳ ಬಹುಭಾಷಾ ಪಾಂಡಿತ್ಯವನ್ನ ಕುರಿತು ಗಮನಿಸುವುದಾದರೆ ಗೋವಿಂದ ಪೈಗಳ ವ್ಯಕ್ತಿತ್ವ ಅತ್ಯಂತ ಅಚ್ಚರಿಯ ಸಂಗತಿ ಎಂದರೆ ಅವರ ಭಾಷಾ ಪ್ರೌಢಿಮೆ. ಅವರ ಮಾತೃಭಾಷೆ ಕೊಂಕಣಿ, ಸುತ್ತಲಿನ ಪರಿಸರದ ಭಾಷೆ ತುಳು, ಆದರೆ ರಕ್ತಗತವಾಗಿ ಬೆಳೆದಿದ್ದು ಕನ್ನಡ ಭಾಷೆ ಮತ್ತು ಸಾಹಿತ್ಯ. ಕಾಲೇಜು ದಿನಗಳಲ್ಲಿಯೇ ಲ್ಯಾಟಿನ್, ಫ್ರೆಂಚ್, ಸಂಸ್ಕೃತ, ಪಾಳಿ, ಬಂಗಾಳಿ ಭಾಷೆಯನ್ನ ಕಲಿತ ಅವರು ಮುಂದೆ ಮನೆಯಲ್ಲಿಯೇ ಸ್ವಂತ ಆಸಕ್ತಿಯಿಂದ ಮರಾಠಿ, ಗುಜರಾತಿ, ಜರ್ಮನ್, ಗ್ರೀಕ್ ಸೇರಿದಂತೆ ಇನ್ನೂ ಅನೇಕ ಭಾಷೆಗಳನ್ನು ಅಭ್ಯಾಸಿಸಿದರು. ಒಟ್ಟು ಸುಮಾರು 25 ಭಾಷೆಗಳಲ್ಲಿ ಪ್ರಾವೀಣ್ಯತೆ ಪಡೆದ ಇವರ ಗ್ರಂಥಾಲಯದಲ್ಲಿ 43 ಭಾಷೆಗಳ ಸಾವಿರಾರು ಗ್ರಂಥಗಳ ಅಪೂರ್ವ ಸಂಗ್ರಹವಿತ್ತು. ಸಂಸ್ಕೃತ, ಪ್ರಾಕೃತ, ಅರ್ಧಮಾಗದಿ, ಪಾಳಿಯಂತಹ ಶಾಸ್ತ್ರೀಯ ಭಾಷೆಗಳಿಂದ ಹಿಡಿದು ಜಪಾನಿ, ಇಟಾಲಿಯನ್, ಸ್ಪ್ಯಾನಿಷ್, ಉರ್ದು, ಪರ್ಷಿಯನ್, ಓರಿಯಾ, ತೆಲುಗು, ತಮಿಳು, ಮಲಯಾಳಂ, ಮರಾಠಿ, ಹಿಂದಿಗಳವರೆಗೆ ಅವರ ಭಾಷಾ ಪರಿಧಿ ವಿಸ್ತಾರವಾಗಿತ್ತು. ಇದೇ ಕಾರಣಕ್ಕೆ ಅನುವಾದವನ್ನೇ ಆಶ್ರಯಿಸಿದ, ಮೂಲ ಕೃತಿಗಳನ್ನೇ ಓದಿ ಅರ್ಥೈಸಿಕೊಳ್ಳುವ ಅಪೂರ್ವ ಸಾಮರ್ಥ್ಯ ಅವರಿಗಿತ್ತು. ಇದೇ ಮುಂದೆ ಅವರ ಸಂಶೋಧನೆಗಳಿಗೆ ತಳಸ್ಪರ್ಶಿ ಆಳವನ್ನ ನೀಡಿತು. ಇಂತಹ ಅಗಾಧ ಪಾಂಡಿತ್ಯದ ಹೊರತಾಗಿಯೂ ಗೋವಿಂದ ಪೈಗಳ ಸರಳತೆ, ಮುಗ್ಧತೆ ಎಲ್ಲರ ಮನ ಗೆದ್ದಿತು. ಸಾಹಿತಿ ಬನಂಜಯ ಗೋವಿಂದಾಚಾರ್ಯರು ಅವರನ್ನು ಪ್ರೀತಿಯಿಂದ ಬೆಳ್ಳಿ ಮೀಸೆಯ ಮಗು ಎಂದು ಕರೆದಿದ್ದು ಅವರ ಸ್ವಭಾವಕ್ಕೆ ಹಿಡಿದ ಕನ್ನಡಿಯಂತಿತ್ತು.
ಸಾಹಿತ್ಯ ಕೃಷಿ ಕವಿಯಾಗಿ ಗೋವಿಂದ ಪೈ. ಗೋವಿಂದ ಪೈಗಳು ಮೂಲತಃ ಒಬ್ಬ ಕವಿ. ಇನ್ನು 8ನೇ ತರಗತಿಯಲ್ಲಿರುವಾಗಲೇ ಅವರು ಬರೆದ 3 ಕವನಗಳು ಬಹುಮಾನ ಗಳಿಸಿ ಸುಹಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದವು. ಅವರ ಮೊದಲ ಕವನ ಸಂಕಲನ ಗಿಳಿವಿಂಡನ್ನು ಅವರ ಗುರುಗಳಾದ ಪಂಜೆ ಮಂಗೇಶರಾಯರೇ ಬಾಲಸಾಹಿತ್ಯ ಮಂಡಲದ ಮೂಲಕ ಬೆಳಕಿಗೆ ತಂದರು. ಇದೇ ಸಂಕಲನದಲ್ಲಿರುವ ತಾಯಿಬಾರ ಮೊಗವತೋರ ಕನ್ನಡಿಗರ ಮಾತೆಯೇ ಎಂಬ ಸಾಲುಗಳಿಂದ ಆರಂಭವಾಗುವ ಕವನ ಇಂದಿಗೂ ಕನ್ನಡಿಗರ ತಾಯಿಯ ಪದ್ಯವೆಂದೇ ಪ್ರಖ್ಯಾತಿ ಪಡೆದಿದೆ. ಈ ಸಾಲುಗಳಲ್ಲಿ ವ್ಯಕ್ತವಾಗುವ ಕನ್ನಡ ನಾಡುನುಡಿಯ ಬಗೆಗಿನ ಅಪಾರ ಪ್ರೀತಿ ಗೋವಿಂದ ಪೈಗಳ ಎಲ್ಲ ಬರಹಗಳಲ್ಲಿಯೂ ಹರಿದಿದೆ.

ನಂದಾದೀಪ, ಹೃದಯರಂಗ, ವೀಟಂಕ ಮತ್ತು ಆಯ್ದ ಕವನಗಳ ಸಂಕಲನವಾದ ಇಂಗಡಲು ಇವು ಇವರ ಇತರ ಪ್ರಮುಖ ಕವನ ಸಂಕಲನಗಳು. ಆಸಕ್ತಿಕರ ಸಂಗತಿಯೆಂದರೆ ನಂದಾದೀಪ ಸಂಕಲನ ಅವರ ಜೀವಿತಾವಧಿಯಲ್ಲಿ ಪ್ರಕಟವಾಗಲೇ ಇಲ್ಲ. ಛಂದಸ್ಸಿನ ವಿಷಯದಲ್ಲೂ ಗೋವಿಂದ ಪೈಗಳು ಕಾಲಕ್ಕಿಂತ ಮುಂದಿದ್ದರು. ಇಂದಿಗೆ ಒಂದು ಶತಮಾನಕ್ಕೂ ಹಿಂದೆಯೇ ಅವರ ಕವನದಲ್ಲಿ ಪ್ರಾಸವನ್ನು ಕೈಬಿಟ್ಟಿದ್ದರು. ಇದೊಂದು ಆಧುನಿಕ ಪ್ರಗತಿಪರ ಚಿಂತನೆಯ ಸಂಕೇತವೇ ಸರಿ. ಅವರ ಕಾವ್ಯಕೃಷಿಯ ಶಿಖರವೆಂದರೆ ಎರಡು ಖಂಡಕಾವ್ಯಗಳು, ಗೋಲ್ಗಾತ ಮತ್ತು ವೈಶಾಖಿ. ಯೇಸುಕ್ರಿಸ್ತನ ಕೊನೆಯ ದಿನಗಳ ಕುರಿತಾದ ಗೋಲ್ಗಾತ ರಚನೆಗಾಗಿ ಅವರು ಗ್ರೀಕ್ ಮೂಲ ಆಕಾರಗಳನ್ನು ಆಳವಾಗಿ ಅಧ್ಯಯನ ಮಾಡಿದರೆ, ಗೌತಮ ಬುದ್ಧನ ಕೊನೆಯ ದಿನಗಳ ಕುರಿತಾದ ವೈಶಾಖಿ ರಚನೆಗೆ ಪಾಳಿ ಭಾಷೆಯ ಗ್ರಂಥವನ್ನೇ ಆಧಾರವಾಗಿಟ್ಟುಕೊಂಡಿದ್ದರು. ಕೃಷ್ಣ ಮತ್ತು ಗಾಂಧೀಜಿಯವರ ಕೊನೆಯ ದಿನಗಳ ಕುರಿತಾದ ಪ್ರಭಾಸ ಮತ್ತು ದೆಹಲಿ ಎಂಬ ಖಂಡಕಾವ್ಯಗಳನ್ನು ಅವರು ರಚಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಸಂಗತಿಯೆಂದರೆ ಗೋವಿಂದ ಪೈಗಳಿಗೆ ಯಾವುದೇ ಧರ್ಮ, ಪಂಥ ಅಥವಾ ಪ್ರಚಾರದ ಸೀಮಿತ ಚೌಕಟ್ಟು ಇರಲಿಲ್ಲ. ಏಸು, ಬುದ್ಧ, ಕೃಷ್ಣ, ಗಾಂಧಿ ಎಲ್ಲ ಮಹಾಪುರುಷರ ಬದುಕನ್ನು ಸಮಾನ ಗೌರವದಿಂದ ಆಳವಾದ ಸಂಶೋಧನಾ ದೃಷ್ಟಿಯಿಂದ ಕಾವ್ಯವಾಗಿಸಿ ಸಾರ್ವತ್ರಿಕ ಮನೋಭಾವ ಅವರದಾಗಿತ್ತು. ನಾಟಕಕಾರ ಮತ್ತು ಪ್ರಬಂಧಕಾರ ಗೋವಿಂದ ಪೈ. ಕಾವ್ಯದ ಜೊತೆಗೆ ನಾಟಕ ಕ್ಷೇತ್ರದಲ್ಲೂ ಗೋವಿಂದ ಪೈಗಳ ಕೊಡುಗೆ ಗಮನಾರ್ಹ. ಏಕಲವ್ಯ ಕಥೆಯನ್ನಾಧರಿಸಿ ಪದ್ಯ ನಾಟಕ, ಹೆಬ್ಬೆರಳು, ಫಿಟ್ ಇಂಡಿಯಾ ಚಳುವಳಿಯ ಹಿನ್ನೆಲೆಯ ಗದ್ಯ ನಾಟಕ ಚಿತ್ರಭಾನು ಮತ್ತು ಸಾಮಾಜಿಕ ನಾಟಕಗಳಾದ ತಾಯಿ ಹಾಗೂ ಕಾಯಾಯ್ ಕೋಮಾಜಿ ಇವು ಅವರ ಪ್ರಮುಖ ರಂಗಕೃತಿಗಳು. ಇವೆಲ್ಲಕ್ಕಿಂತ ವಿಶಿಷ್ಟವಾದ ಸಾಧನೆಯೆಂದರೆ ಜಪಾನಿನ ಸಾಂಪ್ರದಾಯಿಕ ನೋ ಪ್ರಕಾರದ 8 ನಾಟಕಗಳನ್ನು ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಕುಮಸಾಕ, ಕಾಯೋಯ್ ಕೋಮಾಚಿ, ಸೋತಾಭಾ ಕೋಮಾಚಿ, ಹಾಗೋರೋ ಓ ಮೊದಲಾದವು 1 ಶತಮಾನದ ಹಿಂದೆ ಪೂರ್ವ ಏಷ್ಯಾದ ಸಾಂಸ್ಕೃತಿಕ ಪ್ರಪಂಚವನ್ನು ಕನ್ನಡಿಗರಿಗೆ ಪರಿಚಯಿಸಿದ ಈ ಪ್ರಯತ್ನ ಅವರ ಜಾಗತಿಕ ದೃಷ್ಟಿಕೋನಕ್ಕೆ ಸಾಕ್ಷಿ. ಕನ್ನಡದ ಮೊರೆ ಎಂಬ ಪ್ರಬಂಧ ಸಂಕಲನದಲ್ಲಿ ಅವರ ವ್ಯಕ್ತಿಚಿತ್ರಗಳು, ಆತ್ಮಕಥನಗಳು ಮತ್ತು ಭಾಷಣಗಳು ಅಡಕವಾಗಿವೆ. ಲೇಖಕನ ಕಷ್ಟ ನಿಷ್ಠೂರಗಳನ್ನು ಚಿತ್ರಿಸುವ ಬರಹಗಾರನ ಹಣೆ ಬರಹ ಗುರುಗಳಾದ ಪಂಜೆಯವರ ಬಗೆಗಿನ ಪೂಜ್ಯ ಭಾವವನ್ನು ಬಿಂಬಿಸುವ ಕನಸಾದ ಕನಸು ಮೊದಲಾದ ಪ್ರಬಂಧಗಳು ಇದರಲ್ಲಿ ಸೇರಿವೆ. ಗೆಳೆಯರಾದ ಎಂಎನ್ ಕಾಮತ್, ಕಿಲ್ಲೆಯವರ ಬಗ್ಗೆ ಹಾಗೂ ಬೇಂದ್ರೆಯವರಿಗೆ 50 ವರ್ಷ ತುಂಬಿದ ಸಂದರ್ಭದಲ್ಲಿ ಬರೆದ ಹರಕೆಯ ಬರಹಗಳು ಇಲ್ಲಿ ಕಾಣಸಿಗುತ್ತವೆ. ಬಂಗಾಳಿ ಲೇಖಕ ನವೀನ್ ಚಂದ್ರ ಸೇನೆಯವರ ಕೃತಿಯನ್ನು ಶ್ರೀಕೃಷ್ಣ ಚರಿತ್ರೆ ಎಂಬ ಹೆಸರಿನಲ್ಲಿ ಗದ್ಯ ಅನುವಾದ ಮಾಡಿದ್ದರಲ್ಲದೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಜಗತ್ಪ್ರಸಿದ್ಧ ಗೀತಾಂಜಲಿಯನ್ನು ಕನ್ನಡಕ್ಕೆ ತಂದ ಕೀರ್ತಿ ಗೋವಿಂದ ಪೈಗಳದ್ದು. ಗೋವಿಂದ ಪೈಗಳ ವೈಯಕ್ತಿಕ ಬದುಕಿನ ಏಳುಬೀಳುಗಳು. ಗೋವಿಂದ ಪೈಗಳ ಸಾಂಸಾರಿಕ ಜೀವನ ಸುಖಮಯವಾಗಿದ್ದ ಅವಧಿ ಬಹಳ ಕಡಿಮೆ. ಅವರಿಗೆ ಹುಟ್ಟಿದ್ದ ಒಂದು ಹೆಣ್ಣು ಮಗು ಬೇಗನೆ ತೀರಿಕೊಂಡಿತು. 1927 ಅವರ ಪತ್ನಿ ಕೃಷ್ಣಾಬಾಯಿ ನಿಧನರಾದರು. ಆಗ ಪೈಗಳಿಗೆ ಕೇವಲ 44 ವಯಸ್ಸು. ಈ ವೈಯಕ್ತಿಕ ದುರಂತಗಳ ನಡುವೆಯೂ ಅವರು ಮರುಮದುವೆಯಾಗದೆ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದರು. ಇದು ಅವರ ಜೀವನದಲ್ಲಿ ಒಂದು ಹೊಸ ತಿರುವು ತಂದಿತು. ತಮಗಾದ ದುಃಖವನ್ನು ಅವರು ಸಾಹಿತ್ಯ ಸೇವೆಗೆ ಪೂರಕವಾಗಿಸಿಕೊಂಡರು ಎಂಬುದು ಅವರ ಮನೋಬಲಕ್ಕೆ ಸಾಕ್ಷಿ. ಜೀವನದ ಪೂರ್ವಾರ್ಧ ಅವರ ಸೃಜನಶೀಲ ಕಾವ್ಯರಚನೆಗೆ ಮೀಸಲಾಗಿದ್ದರೆ ಉತ್ತರಾರ್ಧ ಬಹುತೇಕ ಸಂಶೋಧನಾ ಕೃತಿಗಳಿಗೆ ಮೀಸಲಾಯಿತು. ಗೋವಿಂದ ಪೈಗಳಿಗೆ ಉದ್ಯೋಗದ ಅಗತ್ಯವಿರಲಿಲ್ಲ. ಪೂರ್ವಜರ ಆಸ್ತಿಯಿಂದ ಬಂದ ಆದಾಯ ಅವರಿಗೆ ಆರ್ಥಿಕ ಸ್ವಾತಂತ್ರ್ಯ ನೀಡಿತು. ಅವರ ಸ್ವಾತಂತ್ರ್ಯವನ್ನು ಅವರ ಸಂಪೂರ್ಣವಾಗಿ ಜ್ಞಾನಾರ್ಜನೆ ಮತ್ತು ಸಾಹಿತ್ಯ ಸೇವೆಗೆ ಮುಡುಪಾಗಿಟ್ಟರು. ಮಂಜೇಶ್ವರದಲ್ಲಿ ಶಾಲೆಗಳನ್ನು ಸ್ಥಾಪಿಸುವ ಮೂಲಕ ತಮ್ಮ ಊರಿನ ಶಿಕ್ಷಣ ಪ್ರಸಾರಕ್ಕೂ ಅವರು ಕೊಡುಗೆ ನೀಡಿದರು. ಸಂಶೋಧಕರಾಗಿ ಗೋವಿಂದ ಪೈಗಳು. ಜೀವನದ ಉತ್ತರಾರ್ಧದಲ್ಲಿ ಗೋವಿಂದ ಪೈಗಳ ಪ್ರಧಾನ ಸಾಹಿತ್ಯ ಕೃಷಿ ಸಂಶೋಧನೆಯಾಯಿತು.
ಪೈ ಎಂದರೆ ಸಂಶೋಧನೆ, ಸಂಶೋಧನೆ ಎಂದರೆ ಪೈ ಎನ್ನುವಷ್ಟು ಅವರ ಹೆಸರು ಸಂಶೋಧನಾ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿತು. ಒಬ್ಬ ಸಂಶೋಧನಕನಿಗೆ ಇರಬೇಕಾದ ಶಾಸ್ತ್ರೀಯ ಅಡಿಪಾಯ ಮತ್ತು ಕಲಾತ್ಮಕ ದೃಷ್ಟಿಕೋನ ಎರಡೂ ಅವರಲ್ಲಿ ಸಮನ್ವಯಗೊಂಡಿದ್ದವು. ಆಂತರಿಕ ಮತ್ತು ಬಾಹ್ಯ ಸಾಕ್ಷ್ಯಾಧಾರಗಳ ಸಂಗ್ರಹ, ತುಲನೆ, ವಿಶ್ಲೇಷಣೆಯ ಮೂಲಕ ನಿಖರ ನಿರ್ಣಯಗಳಿಗೆ ಬರುತ್ತಿದ್ದ ಅವರ ವಿಧಾನ ಅತ್ಯಂತ ವೈಜ್ಞಾನಿಕವಾಗಿತ್ತು. ಸಂಶೋಧಕರಾಗಿ ಗೋವಿಂದ ಪೈಗಳ ಅತಿದೊಡ್ಡ ಗುಣವೆಂದರೆ ಸತ್ಯಪ್ರಿಯತೆ ಮತ್ತು ಬೌದ್ಧಿಕ ಪ್ರಾಮಾಣಿಕತೆ. ತಮ್ಮ ಸ್ವಂತ ನಿರ್ಧಾರ ತಪ್ಪೆಂದು ಮನವರಿಕೆಯಾದಾಗ ಅದನ್ನು ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತಿದ್ದರು. ಹೊಸ ಪುರಾವೆಗಳು ದೊರೆತಾಗ ಹಳೆಯ ಅಭಿಪ್ರಾಯಗಳನ್ನು ಬದಲಿಸಿಕೊಳ್ಳುವಲ್ಲಿ ಎಂದೂ ಹಿಂಜರಿಯಲಿಲ್ಲ. ಪಾಶ್ಚಾತ್ಯ ವಿದ್ವಾಂಸರು ಅನುಕರಿಸುತ್ತಿದ್ದ ಕ್ರೈಸ್ತ ಪಂಚಾಂಗ ಆಧಾರಿತ ಕಾಲನಿರ್ಣಯ ಪದ್ಧತಿಯನ್ನು ವಿರೋಧಿಸಿ ಭಾರತೀಯ ಪಂಚಾಂಗಗಳ ಆಧಾರದ ಮೇಲೆ ಸ್ವತಂತ್ರ ಸಂಶೋಧನೆ ನಡೆಸಿದ್ದು ಅವರ ವೈಚಾರಿಕ ಧೈರ್ಯಕ್ಕೆ ಸಾಕ್ಷಿ. ಈ ವಿಧಾನದ ಮೂಲಕವೇ ಗೌತಮ ಬುದ್ಧ, ಮಹಾವೀರ, ಪಂಪ, ರನ್ನ, ನಾಗಚಂದ್ರ, ಲಕ್ಷ್ಮೀಶ, ರತ್ನಾಕರ ವರ್ಣಿ ಮೊದಲಾದ ಪ್ರಸಿದ್ಧ ಕವಿಗಳ ಹಾಗೂ ಮಹಾಪುರುಷರ ಕಾಲನಿರ್ಣಯ ಮಾಡಿದರು. ಇದರ ಫಲವಾಗಿ ಅಂದಿನವರೆಗೆ ಒಪ್ಪಿಕೊಂಡಿದ್ದ ಕಾಲಗಣನೆಗಿಂತ ಈ ಕವಿಗಳ ಕಾಲ ಇನ್ನೆಷ್ಟು ಹಿಂದಕ್ಕೆ ಸರಿಯಿತು ಎಂಬ ಮಹತ್ವದ ಸಂಶೋಧನಾ ಫಲಿತಾಂಶಗಳು ಹೊರಬಂದವು. ಧರ್ಮಗಳು, ದೇವಾಲಯಗಳು, ರಾಜವಂಶಗಳು, ಶಾಸನಗಳು, ಪುರಾತನ ಕವಿಗಳು, ಹೀಗೆ ವೈವಿಧ್ಯಮಯವಾದ ವಿಷಯಗಳ ಮೇಲೆ ಅವರ ಸಂಶೋಧನಾತ್ಮಕ ಕೊಡುಗೆ ಇದೆ. ತಮಿಳುನಾಡಿನ ಇತಿಹಾಸ, ಗೌಡ ಸಾರಸತ್ವದ ಮೂಲ, ಬಸವೇಶ್ವರರ ವಂಶಾವಳಿ, ಕರ್ನಾಟಕದ ಪ್ರಾಚೀನ ರಾಜಮನೆತನಗಳು, ಜೈನ, ಬೌದ್ಧ, ವೀರಶೈವ ಧರ್ಮಗಳ ಬಗ್ಗೆ ಅವರು ಬರೆದ ಮೌಲಿಕ ಲೇಖನಗಳು ಇಂದಿಗೂ ಸಂಶೋಧಕರಿಗೆ ಆಕರವಾಗಿವೆ. ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಲೇಖನಗಳು ಇದಕ್ಕೆ ಉದಾಹರಣೆ. ಇನ್ನೊಂದು ಅಚ್ಚರಿಯ ಸಂಶೋಧನೆ ಎಂದರೆ ಪ್ರಾಚೀನ ಗ್ರೀಕ್ ಪ್ರಹಸನವೊಂದರಲ್ಲಿ ಕನ್ನಡದ ಮೊದಲ ಪದಗಳಿಸಿರುವುದು ಮೊಟ್ಟ ಮೊದಲ ಗುರುತಿಸಿದ ವಿದ್ವಾಂಸರು ಗೋವಿಂದ ಪೈಗಳು. ಹಬ್ಬ, ತೆರಿಗೆ, ಸಂರಕ್ಷಿಸು, ಎತ್ತು ಮೊದಲಾದ ಪದಗಳು ಕನ್ನಡ ಮೂಲದವು ಎಂಬುದು ಅವರ ಊಹೆ. ಕ್ರಿಸ್ತಪೂರ್ವ ಕಾಲದ ಈ ಪ್ರಹಸನದ ಆಧಾರದ ಮೇಲೆ ಕನ್ನಡ ಭಾಷೆ ಕ್ರಿಸ್ತಪೂರ್ವ 1ನೇ ಶತಮಾನದಷ್ಟು ಪ್ರಾಚೀನವಾದದ್ದು ಎಂದು ಅವರು ವಾದಿಸಿದರು. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರಕಿಸುವ ದೃಷ್ಟಿಯಿಂದಲೂ ಈ ಸಂಶೋಧನೆ ಬಹುಮುಖ್ಯ ಆಧಾರವೆನಿಸಿದೆ. ಭಾಷೆ ಬೆಳೆಯಬೇಕಾದರೆ ಶಬ್ದ ಸಂಗ್ರಹ ಹೆಚ್ಚಬೇಕು ಎಂಬುದು ಅವರ ಅಚಲ ನಂಬಿಕೆಯಾಗಿತ್ತು. ಹೊಸ ಭಾವನೆಗಳಿಗೆ ಹಳೆಯ ಶಬ್ದ ಸಂಗ್ರಹ ಸಾಲದು ಎಂದು ಅವರು ಹೇಳಿಕೊಂಡಂತೆ ಇಸು ಪ್ರತ್ಯಯ ಬಳಸಿ ಪಾಲಿಸು, ಕೋಲಾಹಲಿಸು ಮೊದಲಾದ ಹೊಸ ಪದಗಳನ್ನು ಅವರು ಸೃಷ್ಟಿಸಿದರು. ಗೋವಿಂದ ಪೈ ಸಂಶೋಧನಾ ಸಂಪುಟ 1995ರಲ್ಲಿ ಪ್ರಕಟವಾಯಿತು. ಜಿಪಿ ರಾಜರತ್ನಂ ಅವರು ಗೋವಿಂದ ಪೈಗಳ ಪತ್ರಗಳನ್ನು ಸಂಗ್ರಹಿಸಿ ಮಂಜೇಶ್ವರ ಗೋವಿಂದ ಪೈಗಳ ಪತ್ರಗಳು ಎಂಬ ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ. ಇವು ಇಂದಿನ ಚಿಂತನಾ ಲೋಕವನ್ನು ಅರಿಯಲು ಇಂದಿಗೂ ಅಮೂಲ್ಯ ಆಕಾರಗಳಾಗಿವೆ. ಗೋವಿಂದ ಪೈ ಅವರ ಭಾಷಾಪ್ರೇಮ ಮತ್ತು ದೇಶಭಕ್ತಿಯನ್ನ ಕುರಿತು ಗಮನಿಸುವುದಾದರೆ ಗೋವಿಂದ ಪೈಗಳ ಮಾತೃಭಾಷೆ ಕೊಂಕಣಿಯಾದರೂ ಕನ್ನಡಕ್ಕೆ ಮೀಸಲಾಗಿತ್ತು. ಈ ಬಗ್ಗೆ ಅವರೇ ಆಡಿದ ಮಾತೊಂದು ಬಹಳ ಮನನೀಯವಾಗಿದೆ. ತಾವು ಎರಡು ತಾಯಿಯಂದಿರ ಮಗು ಎಂದು, ಕೊಂಕಣಿ ತಮ್ಮನ್ನು ಹೆತ್ತ ತಾಯಿಯಾದರೆ ಕನ್ನಡ ತಮ್ಮನ್ನು ಸಾಕಿ ಬೆಳೆಸಿದ ತಾಯಿ ಎಂದು ಅವರು ಕೃತಜ್ಞತೆಯಿಂದ ಸ್ಮರಿಸಿದ್ದಾರೆ. ಕನ್ನಡ ಸಾಹಿತ್ಯ ಸಂಪತ್ತು ತಮಗೆ ನೀಡಿದ ಆಸರೆಗೆ ಎಷ್ಟು ಜನ್ಮದಲ್ಲೂ ಋಣ ತೀರಿಸಲಾಗುವುದು ಎಂಬ ಭಾವ ಅವರ ಮಾತಿನಲ್ಲಿ ವ್ಯಕ್ತವಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಆತನ ಮಾತೃಭಾಷೆಯೇ ಶಿಕ್ಷಣ ಮಾಧ್ಯಮವಾಗಬೇಕೆಂಬ ತತ್ವವನ್ನು ಅವರು ದೃಢವಾಗಿ ಪ್ರತಿಪಾದಿಸಿದ್ದರು. ತಾಯ್ನುಡಿಯಿಂದ ಗಳಿಸಿದ ವಿದ್ಯೆಯೇ ನಿಜವಾದ ವಿದ್ಯೆ, ಪರಭಾಷೆಯ ಜ್ಞಾನ ಎಂಜಲಿನಂತೆ ಎಂಬ ಅವರು ಎಚ್ಚರಿಕೆಯ ನುಡಿ ಇಂದಿಗೂ ಶಿಕ್ಷಣ ಚಿಂತಕರಿಗೆ ಪ್ರಸ್ತುತವಾಗಿದೆ. ಗೋವಿಂದ ಪೈಗಳ ದೇಶಭಕ್ತಿ ತಮ್ಮ ಹುಟ್ಟೂರಾದ ತುಳುನಾಡಿನಿಂದ ಆರಂಭವಾಗಿ ಕನ್ನಡ ನಾಡಿನ ಸುತ್ತಲೂ ಹಬ್ಬಿ ಕಡೆಗೆ ಭಾರತಾಂಬೆಯ ಪಾದಗಳಲ್ಲಿ ಪುಷ್ಪವಾಗಿ ಅರ್ಪಣೆಗೊಂಡಿತ್ತು ಎನ್ನಬಹುದು. ಜಯ ಜಯ ತುಳುವ ತಾಯೇ ಮಣಿವ ಎಂಬ ಸಾಲುಗಳಿಂದ ತೊಡಗಿ ಭಾರತಾಂಬೆಯ ಭಕ್ತಿಯೇ ತಮಗೆ ಆತ್ಮಶಕ್ತಿ ಎಂದು ಸಾರುವ ಅವರ ನಾಡಭಕ್ತಿಗೀತೆಗಳು ಇಂದಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಅನುರಣಿಸುತ್ತವೆ. ಇಂತಹ ಅಪಾರ ಕನ್ನಡಾಭಿಮಾನವನ್ನು ಹೊಂದಿದ್ದರೂ 1956ರ
ರಾಜ್ಯ ಪುನರ್ವಿಂಗಡಣೆಯ ಸಂದರ್ಭದಲ್ಲಿ ಕಾಸರಗೋಡು ಕೇರಳಕ್ಕೆ ಸೇರ್ಪಡೆಯಾದದ್ದು ಗೋವಿಂದ ಪೈಗಳಿಗೆ ತೀವ್ರ ನೋವು ತಂದಿತು. ಆದರೂ ಅವರು ಕೊನೆಯವರೆಗೂ ತಮ್ಮ ಹೆಸರಿನೊಂದಿಗೆ ಮಂಜೇಶ್ವರವನ್ನು ಬಿಡದೆ ಜೋಡಿಸಿಕೊಂಡಿದ್ದರು. ಗೌರವ, ಪುರಸ್ಕಾರ ಮತ್ತು ಸ್ಮರಣೆಯೇ ಈ ಕುರಿತು ಗೋವಿಂದ ಪೈಗಳನ್ನ ನೋಡುವುದಾದರೆ 1949 ಆಗಸ್ಟ್ 14ರಂದು ಅಂದಿನ ಮದ್ರಾಸು ರಾಜ್ಯದ ಗವರ್ನರ್ ಆಗಿದ್ದ ಭಾವನಗರದ ಮಹಾರಾಜರು ಗೋವಿಂದ ಪೈಗಳಿಗೆ ರಾಷ್ಟ್ರಕವಿ ಎಂಬ ಬಿರುದನ್ನಿತ್ತು ಗೌರವಿಸಿದರು. ಆ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮದ್ರಾಸು ರಾಜ್ಯದ ಭಾಗವಾಗಿತ್ತು ಎಂಬುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಕನ್ನಡದಲ್ಲಿ ಈ ಬಿರುದು ಪಡೆದ ಪ್ರಥಮರು ಗೋವಿಂದ ಪೈಗಳಾದರೆ ನಂತರ ಇದೇ ಗೌರವಕ್ಕೆ ಪಾತ್ರರಾದವರು ಮಹಾಕವಿ ಕುವೆಂಪು ಅವರು. 1950ರಲ್ಲಿ ಮುಂಬೈಯಲ್ಲಿ ಜರುಗಿದ 34ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವು ಗೋವಿಂದ ಪೈಗಳಿಗೆ ಸಂದಿತು. ಅದೇ ವರ್ಷ ಧರ್ಮಸ್ಥಳದ ಜಿನರಾಜ ಹೆಗಡೆಯವರು ಅವರನ್ನು ಸನ್ಮಾನಿಸಿದ್ದರು. ಇಂದಿಗೂ ಗೋವಿಂದ ಪೈಗಳ ಹೆಸರಿನಲ್ಲಿ ಉಡುಪಿಯಲ್ಲಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮಂಜೇಶ್ವರದಲ್ಲಿ ಗಿಳಿವಿಂಡು ಎಂಬ ಸಂಸ್ಥೆ ಹಾಗೂ ಗೋವಿಂದ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅವರ ಸ್ಮರಣೆಯನ್ನು ಜೀವಂತವಾಗಿಟ್ಟಿವೆ. ಕೇರಳ ಸರ್ಕಾರವು ಅವರನ್ನು ಗೌರವಿಸಿದ್ದು ಕಣ್ಣೂರು ವಿಶ್ವವಿದ್ಯಾನಿಲಯದ ಅಧೀನದಲ್ಲಿ ಮಂಜೇಶ್ವರದಲ್ಲಿ ಗೋವಿಂದ ಪೈ ಸ್ಮಾರಕ ಕಾಲೇಜು ಇಂದಿಗೂ ಕಾರ್ಯನಿರ್ವಹಿಸುತ್ತಿದೆ. ಮಲಯಾಳಂ ಬಹುಸಂಖ್ಯಾತ ಪ್ರದೇಶವಾದ ಮಂಜೇಶ್ವರದ ಜನರು ಗೋವಿಂದ ಪೈಗಳ ಸಾಹಿತ್ಯಿಕ ಸಾಧನೆಗಳ ಬಗ್ಗೆ ಸದಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂಬುದು ಭಾಷಾ ಗಡಿಗಳನ್ನು ಮೀರಿದ ಅವರ ಸಾಹಿತ್ಯದ ವ್ಯಾಪ್ತಿಗೆ ಸಾಕ್ಷಿ. ಒಟ್ಟಿನಲ್ಲಿ 1963 ಸೆಪ್ಟೆಂಬರ್ 6ರಂದು ತಾವು ಜೀವನ ಪೂರ್ತಿ ಪ್ರೀತಿಸಿದ ಮಂಜೇಶ್ವರದಲ್ಲಿಯೇ ಗೋವಿಂದ ಪೈಗಳು ಇಹಲೋಕ ತ್ಯಜಿಸಿದರು. ಆದರೆ ಅವರು ಹೆಚ್ಚಿದ ಜ್ಞಾನದೀವಿಗೆ ಇಂದಿಗೂ ಬೆಳಗುತ್ತಲೇ ಇದೆ. ಕವಿಯಾಗಿ, ನಾಟಕಕಾರನಾಗಿ, ಅನುವಾದಕಾರರಾಗಿ, ಬಹುಭಾಷಾ ಪಂಡಿತರಾಗಿ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಸತ್ಯನಿಷ್ಠ ಸಂಶೋಧಕರಾಗಿ ಗೋವಿಂದ ಪೈಗಳು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅನನ್ಯವಾದುದು. ಒಂದು ಪುಟ್ಟ ಗಡಿನಾಡ ಊರಿನಿಂದ ಎದ್ದು 25ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಪ್ರಾಚೀನತೆಯ ಆಧಾರಗಳನ್ನು ಒದಗಿಸಿದ ಅವರ ಬದುಕು ಇಂದಿನ ಪೀಳಿಗೆಗೆ ಸ್ಫೂರ್ತಿಯ ಸೆಲೆಯಾಗಿ ಉಳಿದಿದೆ. ಗೋವಿಂದ ಪೈಗಳ ಬದುಕು ನಮಗೆ ಕಲಿಸುವ ಪಾಠವೊಂದಿದೆ. ಸತ್ಯದ ಅನ್ವೇಷಣೆಗೆ ಎಂದೂ ಕೊನೆಯಿಲ್ಲ ಮತ್ತು ಒಂದು ಭಾಷೆ ಒಂದು ನಾಡಿನ ಬಗೆಗೆ ಪ್ರೀತಿ ಎಂದಿಗೂ ಸಂಕುಚಿತವಾಗಬೇಕಾಗಿಲ್ಲ. ಬದಲಿಗೆ ಇಡೀ ಮಾನವ ಕುಲದ ಜ್ಞಾನ ಪರಂಪರೆಯನ್ನ ಅಪ್ಪಿಕೊಳ್ಳುವಷ್ಟು ವಿಶಾಲವಾಗಬಲ್ಲದು. ಪ್ರಿಯ ಶ್ರೋತೃಗಳೇ, ಕನ್ನಡದ ಪ್ರಥಮ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರ ಸಾಹಿತ್ಯ ಸಂಶೋಧನಾ ಬದುಕಿನ ಈ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ಕಂತಿನಲ್ಲಿ ಇನ್ನೊಬ್ಬ ಮಹಾನ್ ಕನ್ನಡ ಸಾಹಿತಿಯ ಪರಿಚಯದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಇದುವರೆಗೆ ಕನ್ನಡದ ಪ್ರಥಮ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರ ಸಂಕ್ಷಿಪ್ತ ಪರಿಚಯವನ್ನು ಕೇಳಿದಿರಿ.

0: ಇದುವರೆಗೆ ಕತೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ
1: ರಸಾನುಭವ ನೀಡುವ ಮಾನವ ಅನುಭವದ
0: ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟವನ್ನ ಕೇಳಿದಿರಿ.
1: ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ.
0: ನಿರ್ಮಾಣ ವೆಂಕಟೇಶ್ ಬೇವಿನಪಿಂಚಿ.
1: ಸಹಕಾರ ಬಿ ನರಸಿಂಹಲು

0: ಡಾಕ್ಟರ್ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ವಿರಚಿತ ಭಾವಗೀತೆಯನ್ನು ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:05. ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ.
1: ಆಗಿಂಗೆ ಮುಯ್ಯಾನದಿರು, ರಚನೆ ನೀಲಮ್ಮ, ರಾಗ ಸಾಮ, ತಾಳ ಚತುರ್ಶ್ರ, ಗಾಯನ ದೀಪ್ತ ಭಗವತಿ, ಅರ್ಪಿತ, ಸಂಗೀತ ಬಿ.ಕೆ. ಸುಮಿತ್ರಾ.

ಅಗ್ನಿಸ್ತಂಭವ ಬಲ್ಲೆವೆಂಬರಯ್ಯ. ರಚನೆ ಸಿದ್ಧರಾಮೇಶ್ವರ. ಗಾಯಕರು ವಿನುತಾ ಬೂದಿಹಾಳ್. ಸಂಗೀತ ನಿರ್ದೇಶನ ಕೆ ಯುವರಾಜ್, ಶಿವಮೊಗ್ಗ.

ಅಟ್ಟುದ ನಡುವರೆ. ರಚನೆ ಚನ್ನಬಸವಣ್ಣ, ರಾಗ ಶಂಕರಾಭರಣ, ತಾಳ ಚತುಶ್ರ, ಗಾಯನ ಶಶಿಧರ್, ಸಂಗೀತ ಪಿ ಕೆ ಸುಮಿತ್ರಾ.

ದೇಹವೆಂಬುದೊಂದು ನಡುಮನೆಗೆ. ರಚನೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು, ಗಾಯಕರು ದೇವೇಂದ್ರ ಕುಮಾರ್ ಮುಧೋಳ್, ಸಂಗೀತ ನಿರ್ದೇಶನ ಕೆ ಯುವರಾಜ್ ಶಿವಮೊಗ್ಗ.

ಹದತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿಯಿಲ್ಲ. ರಚನೆ ಕೊಟ್ಟಣದ ಸೋಮಮ್ಮ, ಗಾಯಕರು ಜಯಶ್ರೀ ಶ್ರೀಧರ್ ಶಿವಮೊಗ್ಗ, ಸಂಗೀತ ನಿರ್ದೇಶನ ಕೆ ಯುವರಾಜ್ ಶಿವಮೊಗ್ಗ.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30. ಕಂಪನಾಂಕ 102.1 MHz. ಸ್ನೇಹಿತರೆ, ಇದು ನಿಮ್ಮ ಸಮಯ, ಅಂದರೆ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರಗೀತೆಯನ್ನು ಕೇಳಿ ಆನಂದಿಸುವಂತಹ ಸಮಯ. ಸೊ ಇವತ್ತಿನ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಸ್ಟುಡಿಯೋದಲ್ಲಿ ನಾನಿದ್ದೀನಿ, ನಿಮ್ಮ ಸ್ನೇಹಿತೆ ಶ್ರೀದೇವಿ. ಸೊ ಇಂದಿನ ನಿಮ್ಮ ಕರೆ ನಿಮಗೊಂದು ಗೀತೆ. ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮಕ್ಕೆ ನೀವು ಡಯಲ್ ಮಾಡಬೇಕಾದ ನಮ್ಮ ಫೋನ್ ಸಂಖ್ಯೆ 0855228988 ಅಥವಾ 2003112. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಈ ಬೆಳಗ್ಗೆ 10:32 ಪ್ರಸಾರವಾಗಲಿರುವಂತಹ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ನಮ್ಮ ಮೊದಲನೇ ಲಕ್ಕಿ ಕಾಲರ್ ರೆಡಿ ಇದ್ದಾರೆ, ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ. ಹಾಗೆ ಅವರ ಕೋರಿಕೆ ಗೀತೆ ಯಾವುದು ಅಂತ ಕೇಳೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ಕಾರ.
1: ಚಿತ್ರದುರ್ಗದಿಂದ ಮೇಡಮ್, ರೂಪಾ ಪಾಂಡುರಂಗರಾವ್.
0: ರೂಪಾ ಪಾಂಡುರಂಗರಾವ್ರ?
1: ಹೌದು ಮೇಡಮ್.
0: ಹೇಳಿ, ಯಾವ ಗೀತೆ ಪ್ರಸಾರ ಮಾಡೋಣ ರೂಪಾ ಅವರೇ?
1: ಮೇಡಮ್, ಇವತ್ತು ಯುದ್ಧಖಂಡ ಫಿಲಂ ಅಲ್ಲಿ ಕೆಂಪು ತೋಟದಲ್ಲಿ ಅಂತ ಒಂದು ಹಾಡಿದೆ ನಾನು.
0: ಖಂಡಿತ ಪ್ರಸಾರ ಮಾಡ್ತೀವಿ ಇವತ್ತು ಕಾರ್ಯಕ್ರಮದ ಮೊದಲನೇ ಲಕ್ಕಿ ಕಾಲರ್ ನೀವು ಚಿತ್ರದುರ್ಗದಿಂದ. ನಿಮ್ಮೂರಲ್ಲಿ ಮಳೆ ಇದೆಯಾ?
1: ಮಳೆ ಏನಿಲ್ಲ ಮೇಡಮ್, ಗಿನಿ ಗಿನಿ ಸ್ವಲ್ಪ ಸ್ವಲ್ಪ ಅಷ್ಟೇ, ಜಾಸ್ತಿ ಏನಿಲ್ಲ. ಚಳಿ ಇದೆ
0: ಆದ್ರೂ ಮಳೆ ಬರುವ ಸೂಚನೆ ಅಂತ ಒಂದು ಆಶಾಭಾವನೆ ಇಟ್ಕೋಬಹುದು.
1: ಹೌದು ಮೇಡಮ್, ಅದು ಹಳ್ಳಿಗಳಿಗೆ ಬರ್ಬೇಕು ಮೇಡಮ್, ನಮ್ ಸಿಟಿಯಲ್ಲಿ ಬರಕ್ಕಿಂತ ಹಳ್ಳಿಗಳಲ್ಲಿ ಬಂದ್ರೆ ಚೆನ್ನಾಗಿ ಮೇಡಮ್. ಅವರಿಗೆ
0: ನೋಡಿ, ಮಳೆ ಅನ್ನೋದು ಎಲ್ಲಾ ಕಡೆಯೂ ಬೇಕಾಗುತ್ತೆ. ಈಗ ನೀವು ಸಿಟಿಗೆ ಬೇಡ ಅನ್ನಕ್ಕೂ ಬರಲ್ಲ, ಯಾಕಂದ್ರೆ ಈ ಪೊಲ್ಯೂಷನ್ ಸಿಚುವೇಶನ್ ಅಲ್ಲಿ ಸಿಟಿ ಕೂಡ ಕ್ಲೀನ್ ಇರಬೇಕು ಮತ್ತೆ ತಂಪಾಗಿರ್ಬೇಕಂದ್ರೆ ಸಿಟಿ ಮತ್ತೆ ಹಳ್ಳಿಗೂ ಕೂಡ ಮಳೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಲ್ಲಾ ಕಡೆ ಮಳೆ ಆಗ್ಲಿ ಅಂತ ನಾವು ಕೂಡ ಆಶಿಸೋಣ. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ
1: ರೂಪಾ.
0: ಖಂಡಿತ, ನಿಮ್ಮ ಮಗನಿಗೋಸ್ಕರ, ನಿಮಗೋಸ್ಕರ, ನಮ್ಮೆಲ್ಲ ಕೇಳುಗರಿಗಾಗಿ ನಿಮ್ಮ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ. ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ SP ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಹಾಗೂ BR ಛಾಯಾ ಅವರ ಧ್ವನಿಯಲ್ಲಿ

0: ಹಲೋ
1: ಹಲೋ
2: ಹಲೋ ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು?
2: ನಾವು ಮೇಡಮ್ ಬಸವರಾಜ್ ಪಾಟೀಲ್ ಮೇಡಮ್, ಜಾಗಟಗಲ್ಲಿ ಅಂತ.
0: ಜಾಗಟ್ಗಲ್ಲಿಂದ ಬಸವರಾಜ್ ಅವರ?
2: ಹೌದು, ಮಡಿಕೇರಿ ತಾಲೂಕು.
0: ಓಕೆ, ಯಾವ ಗೀತೆ ಪ್ರಸಾರ ಮಾಡೋಣ ಬಸವರಾಜ್ ಅವರು?
2: ಸೊಗಸುಗಾರ ಐತೆ ಮೇಡಮ್.
0: ಸೊಗಸುಗಾರ ನಮ್ಮಲ್ಲಿ ಲಭ್ಯ ಇಲ್ಲ.
2: ಚಂದರಿ ಇಲ್ಲದ ಬಾನಿನಲ್ಲಿ
0: ಸೊಗಸುಗಾರ ಚಿತ್ರದಿಂದನಾ?
2: ಹೌದು ಮೇಡಮ್.
0: ಆ ಗೀತೆ ಮತ್ತೆ ಆ ಚಿತ್ರ ನಮ್ಮಲ್ಲಿ ಲಭ್ಯ ಇಲ್ಲ. ಮೋಜುಗಾರ ಸೊಗಸುಗಾರ ಇದೆ, ಹಾಕ್ಬೋದಾ? ಮೋಜುಗಾರ ಸೊಗಸುಗಾರ ಇದೆ. ದೇವರ ದುಡ್ಡು. ಖಂಡಿತ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ ಮೇಡಮ್.

0: ಹಲೋ,
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ ಶ್ರೀದೇವಿ ಮೇಡಮ್ ಅವರಿಗೆ, ಬೆಳಗಿನ ಶುಭೋದಯ.
0: ತಮಗೂ ಶುಭೋದಯ. ಭೀಮನ್ ಗೌಡ್ರೆ,
1: ಭೀಮಗೌಡ ಪಾಟೀಲ್ ಮೇಡಮ್,
0: ಯಾವ ಗೀತೆ ಪ್ರಸಾರ ಮಾಡೋಣ
1: ಇವತ್ತು? ಗೀತೆ ಎದುರು ಮನೆ ಗಂಡ ಪಕ್ಕದ ಮನೆಗೆ ಗಂಡ ಚಿತ್ರದಿಂದ. ಅದರಲ್ಲಿ ಮೇಘವು ಹರಿದಿದೆ ಅಂತ ಗೀತೆ ಇದೆ ನೋಡಿ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೇವೆ
1: ಗೀತೆ. ನಮ್ಮೆಲ್ಲ ಬಾನುವಲಿ ಬಳಗದ ಎಲ್ಲ ನಮ್ಮ ಸ್ನೇಹಿತರಿಗೂ, ಅದರಲ್ಲಿ ರುದ್ರಪ್ಪ ಗೌಡ್ರು, ನಾಗೇಂದ್ರಪ್ಪ ಗೌಡ್ರು, ಇದೆಲ್ಲರಿಗೆ, ಮತ್ತೆ ನಮ್ಮ ಬಾನುವಲಿ ಬಳಗದ ಎಲ್ಲ ಸ್ನೇಹಿತರಿಗೂ, ಹಾಗೂ ಭರತ್ ಕುಮಾರ್ ಇವರು ವಿಜಯಪುರ ಜಿಲ್ಲೆದವರು,
0: ಹೌದು,
1: ಇವರಿಗಾಗಿ ಪ್ರಸಾರ ಮಾಡಿದ್ದೀನಿ.
0: ಖಂಡಿತ, ನಿಮ್ಮೆಲ್ಲ ಬಾನುಲಿ ಸ್ನೇಹಿತರಿಗಾಗಿ ನಿಮ್ಮ ಮೆಚ್ಚಿನ ಗೀತೆ, ಹಾಗೆ ನಿಮಗಾಗಿ
1: ಬೆಳಗಿನ ವಂದನ ಭಕ್ತಿ ಗೀತೆ ಚೆನ್ನಾಗಿದ್ದು ಮೇಡಮ್. ಹೀಗೆ ಬಸವಣ್ಣವರ ಒಂದು ವಚನಗಳು ಚೆನ್ನಾಗಿದ್ವು, ವಚನ ಗಾಯನ. ಪ್ರಸಾರಕ್ಕೆ ಧನ್ಯವಾದ ಮೇಡಮ್.
0: ನಿಮಗೂ ಕೂಡ ಧನ್ಯವಾದ. ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ, ಹಾಗೆ ಕಾರ್ಯಕ್ರಮಕ್ಕೆ ಕರೆಗಾಗಿ ಟ್ರೈ ಮಾಡ್ತಾ ಇರ್ತೀರಿ, ಕರೆ ಕೂಡ ಕನೆಕ್ಟ್ ಆಗಿಬಿಡುತ್ತೆ. ತುಂಬ ಧನ್ಯವಾದ ಭೀಮನ್ ಗೌಡ್ರೆ, ನಿಮ್ಮ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ ಕೇಳಿ. ನಮಸ್ಕಾರ.
1: ಓಕೆ ಮೇಡಮ್, ಧನ್ಯವಾದ.

0: हेलो हेलो,
1: हेलो,
0: नमस्कार।
1: नमस्ते नमस्ते मैडम।
0: नमस्ते, ಯಾರು ಮಾತಾಡೋದು?
1: ಮೇಡಮ್ ಆರಾಮಿದ್ದೀರಿ? ಶ್ರೀದೇವಿ ಮೇಡಮ್,
0: ಈರಣ್ಣ ಅವರೇ ಆರಾಮಿದ್ದೀವಿ, ನೀವು ಹೆಂಗಿದ್ದೀರಿ?
1: ನಾವು ಕೂಡ ಆರಾಮಾಗಿದ್ದೇವೆ ಮೇಡಮ್. ನಮ್ಮೆಲ್ಲ ಸಮಸ್ತ ರಾಯಚೂರ ಆಕಾಶವಾಣಿ ಕೇಳೋದಕ್ಕೆ ಗಂಗಾವತರಣ ಕಡೆಯಿಂದ ಬೆಳಗಿನ ಶುಭೋದಯ, ಶುಭ ನಮಸ್ಕಾರಗಳು ಮೇಡಮ್.
0: ಖಂಡಿತ, ಕಾರ್ಯಕ್ರಮವನ್ನು ಕೇಳ್ತಿರೋರೆಲ್ರಿಗೂ ಕೂಡ ನಿಮ್ಮ ಶುಭೋದಯ ಮುಟ್ಟುತ್ತೆ. ಯಾವ ಗೀತೆ ಪ್ರಸಾರ ಮಾಡೋಣ?
1: ಇವತ್ತು ಮೇಡಮ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮೇಡಮ್, ಅದು ಚಿತ್ರ ನನಗೆ ನೆನಪಿಗೆ ಬರ್ತಾ ಇಲ್ಲ. ಅದು
0: ಗೀತೆ ಯಾವುದು?
1: ಹಾಡು ಬಂದು ಜೀವ ವೀಣೆ ಮೀಳ ಸಂಗೀತ ಅಂತ ಬರುತ್ತೆ ಮೇಡಮ್. ಅದು ಅದು ಹಾಡು ನನಗೆ ನೆನಪಿಗೆ ಬರ್ತಾ ಇಲ್ಲ ಯಾವ
0: ಒಂಬಿಸಿಲು.
1: ಚಿತ್ರದ ಅಂತ. ಒಂಬಿಸಿಲು ಮೇಡಮ್, ಒಂಬಿಸಿಲು ಇರ್ಬೇಕು ಮೇಡಮ್.
0: ಖಂಡಿತ
1: ಆ
0: ಪ್ರಸಾರ
1: ಹಾಡನ್ನೇ
0: ಮಾಡ್ತೀವಿ.
1: ಪ್ರಸಾರ ಮಾಡಿ ಮೇಡಮ್. ಹಾಗೇನೆ ನಮ್ಮ ಗೌಡ್ರು ಹೇಳಿದಂಗೆ ನಂದು ಸೇಮ್ ಡೈಲಾಗ್ ಅಂತ ಅನ್ಕೋಬೇಡಿ, ಯಾಕೆಂದ್ರೆ ಕೇಳಿದ್ದನ್ನ ನಾವು ಹೇಳ್ತೀವಿ. ಯಾಕಂತಂದ್ರೆ ಒಂದನೇ ಚಿತ್ರನ ಚೆನ್ನಾಗಿದ್ದು ಕೇಳಿದ್ರು ಹಾಡುಗಳು ವಚನಗಳು ನಿಜವಾಗ್ಲು. ನಾವು ಏನ್ ಹೇಳಿದ್ರೆ ಮತ್ತೆ ಇದೇನಪ್ಪ ಕೇಳಿದಾರೆ ಹೇಳ್ತಾರೆ ಅನ್ಸ್ಬಿಡುತ್ತೆ, ಆದ್ರೆ ಕೇಳಿದ್ದನ್ನ ಮಾತ್ರ ಹೇಳಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಮೇಡಮ್.
0: ಅದು ಈರಣ್ಣ ಅವ್ರಿಗಂತೂ
1: ಆಮೇಲೆ
0: ವಿಶೇಷವಾಗಿ ಸಮಾಧಾನ ಆಗಲ್ಲ.
1: ಅದೇ ನಿಜ ಬಿಡಿ ಮೇಡಮ್. ಆಮೇಲೆ ಇನ್ನೊಂದು ವಿಶೇಷ ಅಂತ ಏನಂತಂದ್ರೆ, ಈಗ ನಮ್ಗೆ ಯಾವಾಗ 2024 25 26 ವಿಷಯ ಬಂದ್ವು, ಅವೆಲ್ಲ ನಮ್ಮ ಆಕಾಶವಾಣಿಯಲ್ಲಿ ಕಾರ್ಯನಿರ್ವಹಿಸ್ತಿರುವಂತ ಒಂದು ಅಧಿಕಾರಿಗಳಾಗಿರ್ಬೋದು, ಒಂದು ಸಹಾಯಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಪ್ರತಿಯೊಬ್ಬರ ಒಂದು ನಿವೃತ್ತಿ ಒಂದು ಸಂದರ್ಭ ಅಂತ ಅನ್ಕೊಂಡ್ಬಿಟ್ಟಿವ್ರಿ ನಾವಂತರು. ನಮ್ಮ ಮೊನ್ನೆ ಆಂಜನೇಯ ಸರ್ ಕೂಡ ನಿವೃತ್ತಿ ಪಡೆದ್ರು. ಅವರ ನಿವೃತ್ತಿ ಜೀವನ ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ. ಅವ್ರ ಒಂದು ಕೊಡುಗೆ ನಮ್ಮ ಆಕಾಶವಾಣಿ ರಾಯಚೂರು ಕೇಂದ್ರಕ್ಕೂ ಅಪಾರ ಅಂತ ನಾನು ಅನ್ಬೋದ್ರಿ ಮೇಡಮ್.
0: ಹೌದು, ನಿಜವಾಗ್ಲೂ 36
1: ಯಾಕಂತಂದ್ರೆ
0: ವರ್ಷದ ಸೇವೆ ಸಲ್ಲಿಸಿದ್ರು, ನಿವೃತ್ತಿ
1: ಹೌದ್ರಿ
0: ಹೊಂದಿದ್ರು.
1: ಮೇಡಮ್. ಈಗ ಮಾತಾಡತಾ
0: ಈಗ
1: ಇದೀವಿ
0: ಏನು
1: ಅನ್ಲಿಕ್ಕೆ ಕಾರಣ
0: ಸರ್ಕಾರಿ ಅಧಿಕಾರಿಗಳಂದ್ಮೇಲೆ ಅವ್ರ ವಯೋನಿವೃತ್ತಿ ಆಗೋದು ಸಹಜ. ಸೊ
1: ಹೌದ್ರಿ ಮೇಡಮ್, ಹೌದು. ಅಂದ್ರೆ ನಮ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ ಮೇಡಮ್, ಈಗ ಆಕಾಶವಾಣಿ ಕೇಳಿದ್ರು ಎಲ್ಲರೂ ನಾವು ಒಂದು ರಾಜ್ಯದ ಯಾವುದೇ ಮೂಲೆಯಲ್ಲಿ ಇದ್ರು ಕೂಡ, ದೇಶದ ಯಾವುದೇ ಮೂಲೆಯಲ್ಲಿ ಇದ್ರು ಕೂಡ, ಈ ಒಂದು ಆನ್ಲೈನ್ ಆದಾಗಿಂದ ಎಲ್ಲರೂ ಒಂದು ಕೂಡು ಕುಟುಂಬದ ತರ ಇದ್ದೀವಲ್ಲ. ನಾವಂತೂ ಆಫ್ಲೈನ್ ಆನ್ಲೈನ್ ಎರಡೂ ಕೇಳ್ತೇವೆ. ಬಟ್ ನಮ್ಗೆ ಏನನ್ಸುತ್ತೆ ಅಂದ್ರೆ ಇಲ್ಲಿ ಕಾರ್ಯನಿರ್ವಹಿಸ್ತಿರುವಂತ ಅಧಿಕಾರಿಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಅಥವಾ ಒಂದು ಗುತ್ತಿಗೆದಾರಿತ ಅಧಿಕಾರಿಗಳ ಯಾರೇ ಆಗಿರ್ಲಿ, ಒಟ್ಟಿನಲ್ಲಿ ಒಂದು ಸೇವೆ ಮಾಡ್ತಾ ಇದಾರೆ ಅಂದ್ರೆ ನಾವೆಲ್ಲ ಒಂದೇ ಕುಟುಂಬದವ್ರ ತರ ಇರ್ತೀವಲ್ಲ ಮೇಡಮ್. ಅದ್ರಲ್ಲಿ ಯಾರಾದ್ರೂ ಒಬ್ರು ನಿವೃತ್ತಿ ಹೊಂದಿದ್ರು ಅಥವಾ ಅವರು ಬೇರೆ ಕಡೆ ವರ್ಗ ಆದ್ರು ಅಥವಾ ಏನಾದ್ರೂ ಅಲ್ಲಿಗೆ ಅವ್ರ ಕೆಲಸ ಮುಗೀತು ಅಂದಾಗ ನಮಗೆ ಎಲ್ಲೋ ಒಂಚೂರು ಬೇಜಾರಾಗ್ಬಿಟ್ಟಿರ್ತೀರಿ ಮೇಡಮ್.
0: ಹೌದು, ಅಧಿಕಾರಿಗಳು ಇಲ್ಲಿ ಕಾರ್ಯನಿರ್ವಹಿಸೋರು ಯಾರು ಒಂದು ಸೇವೆಯಿಂದ ನಿವೃತ್ತಿ ಆಗಲಿ ವರ್ಗಾವಣೆ ಆಗಲಿ, ಕಾರ್ಯಕ್ರಮಗಳು ಮಾತ್ರ ನಿರಂತರವಾಗಿರುತ್ತವೆ. ಮತ್ತು ಕೇಳುಗರು ಕೂಡ ನಮಗೆ
1: ಖುಷಿ ಮೇಡಮ್.
0: ನಿರಂತರವಾಗಿ, ಕೇಳುಗರು ಎಲ್ಲ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಕೇಳ್ತಾ ಇರ್ತಾರೆ. ಆಕಾಶವಾಣಿ ಯಾವಾಗಲೂ ಕೂಡ ಒಂದು ಸದಾ ಹಚ್ಚ ಹಸುರಿನಿಂದ ಕೂಡಿರುವಂಥದ್ದು, ಮಾಹಿತಿ
1: ಯಾರೇ
0: ಮನೋರಂಜನೆಯಿಂದ
1: ಬಂದ್ರು
0: ಕೂಡಿರುತ್ತೆ.
1: ಯಾರೇ ಹೋದ್ರು ಕೂಡ ಕಾರ್ಯಕ್ರಮಗಳು ಮಾತ್ರ ನಿಲ್ಲಂಗಿಲ್ಲ ಮೇಡಮ್, ಕೊನೆಯವರೆಗೂ ಇದ್ದೇ ಇರುತ್ತೆ. ಅದ್ರ ಜೊತೆ ಕೇಳುಗರು ಇದ್ದೇ ಇರ್ತಾರೆ.
0: ಖಂಡಿತ. ಸೊ ನಿಮ್ಮ ಒಂದು ಸರ್ ಅವ್ರಿಗೆ ಒಂದು ವಿಶ್ ಮಾಡಿದ್ರೆ ಅದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ನಿಮ್ಮ ಮೆಚ್ಚಿನ ಗೀತೆ
1: ಈ ಒಂದು
0: ಮೂಡಿ
1: ಹಾಡು
0: ಬರ್ತಾ ಇದೆ.
1: ವಿಶೇಷವಾಗಿ ನಮ್ಮ ಮನೆಯವರಿಗೋಸ್ಕರ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೀವಿ ನಿಮ್ಮ ಮೆಚ್ಚಿನ ಗೀತೆ, ನಿಮ್ಮ ಮಡದಿಗಾಗಿ, ಎಲ್ಲ ಕೇಳುಗರಿಗಾಗಿ. ನಮಸ್ಕಾರ.
1: ನಮಸ್ತೆ, ಧನ್ಯವಾದ.
0: ಕೇಳಿ ಗೀತ ಪ್ರಿಯ ಅವರ ಗೀತ ರಚನೆಯ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

0: ರೇಡಿಯೋ ನಡೆಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
1: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರಾಯಚೂರು ಆಕಾಶವಾಣಿಯಿಂದ 102.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಚಿತ್ರಗೀತೆಗಳೊಂದಿಗೆ ನಿಮ್ಮ ಕರೆ ನಿಮಗೊಂದು ಗೀತೆ. ಮುಂದಿನ ಕಾಲರ್ ರೆಡಿ ಇದ್ದಾರೆ, ಇಲ್ಲಿಂದ ಕರೆ ಮಾಡಿದ್ದಾರೆ, ಹಾಗೆ ಅವರ ಕೋರಿಕೆ ಗೀತೆ ಯಾವುದು ಅಂತ ಕೇಳೋಣ. ಹಲೋ
3: ಹಲೋ
2: ಹಲೋ, ನಮಸ್ಕಾರ.
3: ನಮಸ್ಕಾರ ಮೇಡಮ್.
2: ನಮಸ್ತೆ, ಬಂದೆ ನವಾಜ್ ಅವರು.
3: ವಿಜಯಪುರದಿಂದ ಬಂದೆ ನವಾಜ್.
2: ಚೆನ್ನಾಗಿದ್ದೀರಾ ಬಂದೆ ನವಾಜ್ ಅವರೇ?
3: ಹ್ಞೂ ರೀ ಮೇಡಮ್.
2: ಯಾವ ಗೀತೆ ಪ್ರಸಾರ ಮಾಡೋಣ? ಯಾವ್ದಂದ್ರಿ?
3: ಸೀತಾ. ಸೀತಾ ಚಿತ್ರ.
2: ಸೀತಾನಾ?
3: ಶುಭಾಶಯ ಮದುಮಗಳಿಗೆ ತಿಳಿ ಒಂದು ಮದುವೆ ಹಾಡ ನೋಡ್ರಿ ಮೇಡಮ್.
2: ಯಾರ ಮದುವೆಗೋಸ್ಕರ ಇದು ಗೀತೆ?
3: ಇದು ನಮ್ಮ ಉಮೇಶ್ ಸಿರಿಗಿರಿ ಅವರ ಮದುವೆಗೋಸ್ಕರ ಮೇಡಮ್. ಆ ದಾವಣಗೆರೆಗೆ ಬಂದಿವರು ನಾವು ವಿಜಯಪುರದಿಂದ.
2: ಓಕೆ.
3: ಗಣೇಶ ವರ್ಷ ಇವರ ಮದುವೆಗೋಸ್ಕರ ರೀ ಮೇಡಮ್.
2: ಹೌದಾ? ಸೊ ಮದುಮಕ್ಕಳಿಗೆ, ನವ ದಂಪತಿಗಳಿಗೆ ಆಕಾಶವಾಣಿ ಪರವಾಗಿ
3: ನವ ದಂಪತಿಗಳು ಶುಭಾಶಯಗಳಾಗಿ.
2: ಖಂಡಿತ, ನಿಮ್ಮ ಒಂದು ಕೋರಿಕೆ ಗೀತೆ ಮದುಮಕ್ಕಳಿಗಾಗಿ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ ಮೇಡಮ್, ಧನ್ಯವಾದ.
2: ಕೇಳಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯದಲ್ಲಿ, ವಿಜಯ್ ಭಾಸ್ಕರ್ ಅವರ ಸಂಗೀತದಲ್ಲಿ, ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ.

0: ಹಲೋ
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಮ್ಮ ಚಿತ್ರದುರ್ಗದಿಂದ ಹೆಚ್ಚು ಸತೀಶ್ ಕುಮಾರ್.
0: ಸತೀಶ್ ಕುಮಾರ್ ಅವರು ಚಿತ್ರದುರ್ಗದಿಂದ
1: ಅವಳ ಹೆಜ್ಜೆಯಿಂದ ಬಂದೆ ಬಾಳಿನ ಬೆಳಕಾಗಿ ಬಂದೆ ನನಗಾಗಿ ನನ್ನ.
0: ಖಂಡಿತ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ ಅವಳ ಹೆಜ್ಜೆ ಚಿತ್ರದಿಂದ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ ಸತೀಶ್ ಅವರೇ. ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
0: ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ರಾಜಣ್ಣ ನಾಗೇಂದ್ರ.

0: ಹಲೋ
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಮೇಡಮ್, ಹಗರಿ ಬೊಮ್ಮನಳ್ಳಿ ತಾಲೂಕು ಹಂಪಸಾಗರ ಸುಭಾನ್ ಕೋರಿ ಮೇಡಮ್.
0: ಸುಭಾನ್ ಕೋರಿ ಅವರು?
1: ಹಾಂ ಮೇಡಮ್.
0: ಹಂಪಸಾಗರದಿಂದ?
1: ಹೌದು ಮೇಡಮ್.
0: ಓಕೆ, ಯಾವ ಗೀತೆ ಪ್ರಸಾರ ಮಾಡೋಣ
1: ಮೇಡಮ್? ಇದು ಭೂತಯ್ಯನ ಮಗ ಅಯ್ಯ ಇದೆ ಮೇಡಮ್.
0: ಭೂತಯ್ಯನ ಮಗ ಅಯ್ಯು,
1: ಅದರಲ್ಲಿ ಮದುವೆ ಸಾಂಗ್ ಇದೆ ಮೇಡಮ್. ಮೇಡಮ್ ಶೋಭಾನೆ ಶೋಭಾನೆ ಅಂತ ಇದೆ ಅಲ್ಲ ಮೇಡಮ್, ಇವತ್ತು ಉಮೇಶ್ ಸಿರಿಗೇರಿ ಅವ್ರ ಮಗನ ಮದುವೆ ಇದೆ ಮೇಡಮ್, ಅದಕ್ಕೋಸ್ಕರ ಹಾಡು ಪ್ರಸಾರ ಮಾಡಿ.
0: ಖಂಡಿತ ಪ್ರಸಾರ ಮಾಡ್ತೇವೆ ನಿಮ್ಮ ಕೋರಿಕೆ ಗೀತೆ ವಿವಾಹವಾಗ್ತಿರುವಂಥ ದಂಪತಿಗಳಿಗೆ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ. ಕೇಳಿ ವಾಣಿ ಜಯರಾಮ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಹಲೋ ಹಲೋ
1: ಹಲೋ
0: ನಮಸ್ಕಾರ.
1: ನಮಸ್ಕಾರ, ನಾವು ಸುಮಾ ಶಂಕರ್ ನಾರಾಯಣ್ ಅಂತ ಚಿತ್ರದುರ್ಗದಿಂದ.
0: ಸುಮಾ ಅವರು ಚಿತ್ರದುರ್ಗದಿಂದ. ಯಾವ ಗೀತೆ ಪ್ರಸಾರ ಮಾಡೋಣ ಸುಮಾ ಅವರೇ?
1: ನಮಗೆ ಹೊಸ ಬೆಳಕು ಚಿತ್ರದಿಂದ, ರವಿ ನೀನು ಆಗಸದಿಂದ ಅಂತ ಬರುತ್ತಲ್ಲ, ಸರಿತ ಹೇಳ್ತಾಳಲ್ಲ,
0: ಖಂಡಿತ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ಕೆ ತುಂಬಾ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್, ಬಹಳ ದಿನದಿಂದ ಸಿಕ್ಕಿರ್ಲಿಲ್ಲ ಲೈನು.
0: ಪ್ರಯತ್ನ ಪಡಬೇಕು.
1: ಅದಕ್ಕೆ ಪ್ರಯತ್ನ ಪಟ್ಟು ಪಟ್ಟು ಇವತ್ ಸಿಕ್ಕಿದೆ.
0: ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ.
1: ಹೌದು ಮೇಡಮ್, ತುಂಬಾ ಜನ ಮಾಡ್ತಿರ್ತಾರೆ.
0: ನಿಮ್ ಜೊತೆ ಮಾತಾಡ್ತಿರೋದು ಫಸ್ಟ್ ಟೈಮ್.
1: ಇಲ್ಲ, ನಾನು ತುಂಬಾ ಮಾಡಿದೀನಿ, ಬಟ್ ನೀವು ಸಿಕ್ಕಿರೋದು ನನಗೆ ಫಸ್ಟ್ ಟೈಮ್.
0: ಹೌದು, ಮಾಡಿದೀನಿ. ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತವೆ ಕಾಲ್.
1: ಹೌದು,
0: ತುಂಬಾ ಧನ್ಯವಾದ ನಿಮ್ಮ ಮೆಚ್ಚಿನ. ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ, ಎಂ ರಂಗಾರಾವ್ ಅವರ ಸಂಗೀತದಲ್ಲಿ, ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ

0: హలో
1: హలో నమస్కారం.
0: నమస్తే, నళిని సతీష్.
1: నమస్తే, చిత్రదుర్గదింద నళిని సతీష్ ಅವರಿಗೆ ಯಾವ ಗೀತೆ ಪ್ರಸಾರ ಮಾಡೋಣ ನಳಿನಿ ಅವರೇ?
0: ಇವತ್ತು ಕಾಣದ ಕೈ ಚಿತ್ರ ಇದೆಯಾ ನೋಡಿ, ಕಾಣದ ಕೈ.
1: ಕಾಣದ ಕೈ ಚಿತ್ರದಿಂದ ಯಾವ ಗೀತೆ?
0: ಅದರಲ್ಲಿ ಇಂದು ನಿನ್ನ ಜನ್ಮ ದಿನ ಆ ಸಾಂಗ್ ತಗೊಳ್ಳಿ.
1: ಖಂಡಿತ ಪ್ರಸಾರ ಮಾಡ್ತೇವೆ ಪಿ ಬಿ ಶ್ರೀನಿವಾಸ್.
0: ಯಾಕೆಂದ್ರೆ ಇವತ್ತು ನಮ್ಮ ಸೊಸೆ ವೈಷ್ಣವಿದ ಬರ್ತ್ಡೇ, ಸೊ ಹಾಗಾಗಿ ನಮ್ಮ ಅರ್ಪಿತಾ, ಸುಮಂತ್, ಅಭಿಷೇಕ್, ವೈಷ್ಣವಿ, ಅಮೃತ ರಮೇಶ್, ನೇತ ನಟರಾಜ್, ಮತ್ತೆ ನಮ್ಮ ಕರ್ಣ, ಬನ್ನಿ ಅಂಡ್ ಕಿಯಾರಾ, ಸೋನು ಡಾಲಿ, ಇವ್ರಿಗೆಲ್ಲ ಈ ಹಾಡು.
1: ಖಂಡಿತ ನಿಮ್ಮ ಒಂದು ಕೋರಿಕೆ ಗೀತೆ, ನಿಮ್ಮ ವೈಷ್ಣವಿಯವರ ಒಂದು ಜನ್ಮದಿನದ ಅಂಗವಾಗಿ ನಮ್ಮ ಕಡೆಯಿಂದ ಕೂಡ ಶುಭಾಶಯಗಳು. ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗಾಗಿ, ನಿಮ್ಮ ಮನೆಯವರಿಗಾಗಿ ನಿಮ್ಮ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ ನಳಿನಿ ಅವರೇ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಕೇಳಿ, ಆರ್ ರತ್ನ ಅವರ ಸಂಗೀತದಲ್ಲಿ, ಎಂ ಎನ್ ಬಾಬು ಅವರ ಸಾಹಿತ್ಯದಲ್ಲಿ, ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

0: ಹಲೋ
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಹರಿಹರದಿಂದ ಸುರೇಶ್ ಬೆಣ್ಣೆ ಮೇಡಮ್.
0: ಸುರೇಶ್ ಬೆಣ್ಣೆ ಅವರು?
1: ಹೌದು ಮೇಡಮ್. ಅವರೇ
0: ಯಾವ ಗೀತೆ ಪ್ರಸಾರ ಮಾಡೋಣ ಸುರೇಶ್ ಅವರೇ?
1: ಮೇಡಮ್ ಅವರೇ ಟೈಮ್ ಕಡಿಮೆ ಇದೆ. ತಾಳಿಯ ಭಾಗ್ಯ ಅಂತ ಫಿಲಮ್ ಐತ್ರಿ.
0: ತಾಳಿಯ ಭಾಗ್ಯ ಯಾವ ಗೀತೆ?
1: ಅದರಲ್ಲಿ ಕಾಕ ಎಲ್ಲವೆ ಏಕೆ ಅಂತ ಗೀತೆ ಐತ್ರಿ. ಎಚ್ ಎನ್ ಕೆ ಅವ್ರು ಆಡಿರೋದು.
0: ಗೀತೆ ಯಾವ್ದಂದ್ರಿ? ಖಂಡಿತ ಪ್ರಸಾರ
1: ಮಾಡಿ.
0: ಪ್ರಸಾರ ಮಾಡ್ತೇವೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ನಿಮಗಾಗಿ ಕೇಳಿ ಆನಂದಿಸಿ. ಕರೆ ಮಾಡೋದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಕೇಳಿ ಸತ್ಯಂ ಅವರ ಸಂಗೀತದಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ.

ಸ್ನೇಹಿತರೆ, ಇದುವರೆಗೂ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ರೂಪಾ ಬಸವರಾಜ್ ಹಾಗೆ ಈರಣ್ಣ ಭೀಮನ್ಗೌಡರು ಮತ್ತು ಬಂದೆ ನವಾಜ್ ಸತೀಶ್ ಸುಹಾನ್ ಕೋರಿ ಸುಮಾ ನಳಿನಿ ಹಾಗೆ ಸುರೇಶ್ ಬೆಣ್ಣೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ ಹಾಗೆ ಕಾರ್ಯಕ್ರಮಕ್ಕೆ ಇನ್ನೂ ಕರೆಗಾಗಿ ಟ್ರೈ ಮಾಡ್ತಾ ಇರೋರಿಗೂ ಕಾರ್ಯಕ್ರಮವನ್ನು ಕೇಳಿದವ್ರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂಥ ಸಮಯವಾಯಿತು. ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:32 ನಿಮಿಷವಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು.

ಮುಂಜಾವಿಂದ ಸಂಜೆವರೆಗೂ ಮಾಲಿಶ್ ಮಾಡ್ತೀವಿ, ಒಳ್ಳೆ ತುರುಳಿ ನೋಡಿ ತಂದು ಬೇಸಿ ಬಿಸಾಕ್ತೀವಿ.

ಕಿಲಾಡಿ ಜೋಡಿ ಚಿತ್ರದ ಹಾಡು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ. ಮುಂದಿನ ಗೀತೆ ತಾಯಿಯ ನುಡಿ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ದಾರೆ. ಸತ್ಯಂ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ ಈ ಹಾಡಿಗಿದೆ.

ಅನುರಕ್ತಿ ಚಿತ್ರದ ಹಾಡಿದಾಗಿತ್ತು. ಪಿ ಸುಶೀಲ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಅಶ್ವಥ್ ವೈದ್ಯ ಅವರ ಸಂಗೀತ ಈ ಹಾಡಿಗಿತ್ತು. ಜನ್ಮ ಜನ್ಮದ ಅನುಬಂಧ ಚಿತ್ರದ ಹಾಡನ್ನ ಕೇಳೋಣ. ಚಿ ಉದಯಶಂಕರ್ ಅವರ ರಚನೆ, ಇಳೆಯರಾಜ ಅವರ ಸಂಗೀತದಲ್ಲಿ ಸುಲೋಚನಾ ಅವರು ಹಾಡಿದ್ದಾರೆ.

ಗಂಧರ್ವ ಗಿರಿ ಚಿತ್ರದ ಹಾಡನ್ನು ಕೇಳಿದ್ರೆ ಎಸ್ ಜಾನಕಿ ಅವರು ಹಾಡಿದ್ರು. ಆರತಿಯವ್ರಿಗೋಸ್ಕರ ವಿಜಯ ನರಸಿಂಹ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ. ಮುಂದಿನ ಹಾಡು ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ದಾರೆ, ಜಯಚಂದ್ರನ್ ಅವರು ಹಾಡಿದ್ದಾರೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ ಅಂದದ ರಮಣೆ ಚಿತ್ರದ್ದು. ಈ ಹಾಡಿನೊಂದಿಗೆ ಇವತ್ತಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ಬಹಳಷ್ಟು ಮಂದಿ ಕೇಳುಗರು ಸಂದೇಶನ ಕಳಿಸಿದ್ದೀರಾ, ಸಂದೇಶ ಕಳಿಸಿದಂತಹ ಹಾಗೆ ಕಾರ್ಯಕ್ರಮ ಕೇಳಿಸ್ಕೊಂಡ ಎಲ್ಲರಿಗೂ ಧನ್ಯವಾದಗಳು. ಬೆಳಗಿನ ನಮ್ಮ ಕಾರ್ಯಕ್ರಮಗಳನ್ನು, ಹಾಡುಗಳನ್ನು ಕೇಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಹಳೆಯ ಚಿತ್ರಗೀತೆಗಳ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮೆಲ್ಲರ ಭೇಟಿಗಾಗಿ ಕಾಯ್ತಾ ಇರ್ತೀನಿ. ಮುಂದಿನ ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಸುಬ್ರಹ್ಮಣ್ಯಂ ಅವರು ತಯಾರಾಗಿದ್ದಾರೆ. ಬನ್ನಿ, ಅವರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮನ ಈ ಹಾಡಿನೊಂದಿಗೆ ಮುಗಿಸೋಣ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11 ಗಂಟೆ. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
0: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:02. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಮುಂದುವರಿಯುವುದು.
4: ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಇಟಲಿಯ ಸಹಯೋಗದಲ್ಲಿ ಬೆಂಗಳೂರಿನ ರಾಷ್ಟ್ರೀಯ ಕಲಾ ಗ್ಯಾಲರಿಯಲ್ಲಿ 10 ಸೆಪ್ಟೆಂಬರ್ 29ರವರೆಗೆ ಅಂತಾರಾಷ್ಟ್ರೀಯ ಕಲಾ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಆಯುಕ್ತ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಮಳೆಗಾಲದಲ್ಲಿ ಗುಡ್ಡದ ಮೇಲಿನ ಕಲ್ಲು ಮಣ್ಣು ಕೆಳಕ್ಕೆ ಬಿಡುವ ಅಪಾಯ ಇರುವುದರಿಂದ ವಾಹನ ಸಂಚಾರ ಸುರಕ್ಷತೆಯ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಕಾರವಾರ ಬಳಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಏಕಮುಖ ಸಂಚಾರಕ್ಕೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಆದೇಶ ನೀಡಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಫೈನಲ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿಂದು ಸೆರ್ಬಿಯಾದ ನೊವಾಕ್ ಜೊಕೊವಿಕ್ 16ರ ಸುತ್ತಿನ ಪಂದ್ಯದಲ್ಲಿ ರೋಮನ್ ಸಫಿಯುಲಿನ್ ಅವರನ್ನು ಹಾಗೂ ಅಗ್ರಶ್ರೇಯಾಂಕಿತ ಇಟಲಿಯ ಜಾನಿಕ್ ಸಿನ್ನರ್ ಅವರನ್ನು ಜಪಾನ್ನ ಶಿಂಟಾರೋ ಮೊಚೆಜುಕಿಯನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ. ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

11:40 ಭಾನುವಾರದ ಬೆಳಗಿನ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ನಾನಿದ್ದೇನೆ, ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ ಕೇಳ್ತಾ ಇದ್ರೆ ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಭಾನುವಾರ ಅಂದರೆ ಹಾಗೆ ಏನೋ ಒಂಥರ ಸವಿಸವಿಯಾದ ಅನುಭವ, ಏನೋ ನೆಮ್ಮದಿ, ಏನೋ ನಿರಾಳತೆ. ವಾರದ ಜಂಜಾಟಕ್ಕೆ ಒಂದು ದಿನ ರಜೆ, ಅದು

0: सेना को पूरा एक भरोसा होता है कि जो हमें लड़ाई के लिए चाहिए।
1: ನಿಮ್ಮ ಜೊತೆಯಾಗಿ ನಾನಿದ್ದೇನೆ ನಿಮ್ಮ ಬಾನಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ ಕೇಳ್ತಾ ಇದ್ರೆ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಭಾನುವಾರ ಅಂದರೆ ಹಾಗೆ ಏನೋ ಒಂಥರ ಸವಿಸವಿಯಾದ ಅನುಭವ, ಏನೋ ನೆಮ್ಮದಿ, ಏನೋ ನಿರಾಳತೆ. ವಾರದ ಜಂಜಾಟಕ್ಕೆ ಒಂದು ದಿನ ರಜೆ.

ಮೂಡಿ ಬಂದ ಗೀತೆ ರಣಧೀರ ಚಿತ್ತದಾಗಿದ್ದು, ಪಿ ಸುಶೀಲಾ ಮತ್ತು ರಮೇಶ್ ಧ್ವನಿಯಾಗಿದ್ದರು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಭಾನುವಾರದ ಮುಂಜಾನೆಯ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಸಾಕ್ತಾ ಇದ್ದೇವೆ ಸ್ನೇಹಿತರೆ. 12 ಗಂಟೆಯಿಂದ 1 ಗಂಟೆಯವರೆಗೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಈ ದಿನ ಭಾನುವಾರ ಮಕ್ಕಳಿಗಾಗಿ ವಿಶೇಷವಾದ ಕಾರ್ಯಕ್ರಮ ಇರುತ್ತೆ. ಮಕ್ಕಳು ಕರೆ ಮಾಡಿ ನಮ್ಮೊಂದಿಗೆ ಮಾತಾಡಬೇಕಾದ ಸಂಖ್ಯೆ 0802-22-63-927. ಸಂಖ್ಯೆ ಮತ್ತೊಮ್ಮೆ 0802-22-63-927. ಈ ಸಂಖ್ಯೆಗೆ ನಿಮ್ಮ ಮೊಬೈಲ್ನಿಂದ ಕರೆ ಮಾಡಬಹುದು. ಹಾಗೆ ಸ್ಥಿರ ದೂರವಾಣಿ ಲ್ಯಾಂಡ್ಲೈನಿಂದ ಫೋನ್ ಮಾಡೋದಾದರೆ 0802 ಬೇಕಾಗಲ್ಲ, 2

0: வாட்ஸ்அப் ஃப்ரெண்ட்ஷிப்.
1: ಲೋಕಲ್ ಟ್ರೈನ್ ಚಿತ್ರದ ಗೀತೆ ಪ್ರಸಾರವಾಯಿತು. ಅನಿರುದ್ಧ ಶಾಸ್ತ್ರಿ ಮತ್ತು ಶ್ರುತಿ ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:30. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.
5: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:32. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಮುಂದುವರಿಯುವುದು.

ಕೊಡಲೇಬೇಕು ಬಿಡಿ, ಕೊಡಲೇಬೇಕು, ಖಂಡಿತ ಕೊಡಬೇಕು. ಯಾರಿಗೆ ಅಂತ ಹೇಳ್ತೀರಾ? ಜಗದಂಬಿಕಾ ಹಂಸವೇಣಿ ಅವರು ಊಹೆ ಮಾಡೇ ಬಿಟ್ಟರು. ಇವತ್ತಿನ ಕಲಾಭಾರತೀಯ ತಾರೆ ರಾಜ್ಭಿ ಶೆಟ್ಟಿ ಇರಬಹುದಾ ಅಂಥೇಳಿ, ಯಾಕೆ ಇರಬಹುದಾ ಅಂಥೇಳಿ ಅನುಮಾನ ಹೇಳ್ತೀರಾ? ಅವರೇ ಇವತ್ತಿನ ಕಲಾಭಾರತೀಯ ತಾರೆ. ಕನ್ನಡ ಚಿತ್ರರಂಗದ ಹೆಸರಾಂತ ನಟ, ನಿರ್ದೇಶಕ, ಬರಹಗಾರ. ಜುಲೈ 5ನೇ ತಾರೀಕು 1987 ಜನಿಸಿದ್ರು. ಇವತ್ತವ್ರದ ಬರ್ಡೇ. ಹಾಗಾಗಿ ಇವತ್ತಿನ ಕಲಾಭಾರತೀಯ ತಾರೆ ಇವತ್ತು ರಾಜ್ಭಿ ಶೆಟ್ಟಿಯವರು. ತಮ್ಮ ವಿಭಿನ್ನ ಕಥೆ ಮತ್ತು ನೈಜ ನಟನೆಯ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಕ್ರಾಂತಿಯನ್ನು ಸೃಷ್ಟಿ ಮಾಡಿದಂತಹ ಕಲಾವಿದ. ಒಂದು ಮುಟ್ಟೆಯ ಕಥೆ ಚಿತ್ರದ ಮೂಲಕ ನಿರ್ದೇಶಕರಾಗಿ ನಟರಾಗಿ ಪಾದಾರ್ಪಣೆ ಮಾಡಿದರು ರಾಜ್ಭಿ ಶೆಟ್ಟಿಯವರು.

ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಕಲಾಭಾರತಿಯ ತಾರೆ ರಾಜ್ ಬಿ ಶೆಟ್ಟಿ ಅವರು. 5 ಜುಲೈ ಇವರ ಜನನವಾಗುತ್ತೆ. 1987 ಒಬ್ಬ ಭಾರತೀಯ ನಟ, ನಿರ್ದೇಶಕ, ಚಿತ್ರ ಕಥೆಗಾರ, ನಿರ್ಮಾಪಕ, ಚಲನಚಿತ್ರ ನಿರ್ಮಾಪಕ. ಪ್ರಾಥಮಿಕವಾಗಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾರೆ, ಹಾಗೆ ಮಲಯಾಳಂ ಚಲನಚಿತ್ರಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು. ಮತ್ತು ಅವರ ಲೈಟರ್ ಬುದ್ಧ ಫಿಲಂ ಎಂಬ ನಿರ್ಮಾಣ ಸಂಸ್ಥೆಯನ್ನು ಕೂಡ ಹೊಂದಿದ್ದಾರೆ. ಅವರ ಹಲವಾರು ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿದಂಥವರು. ತನ್ನ ಬೇರೂರಿರ್ತಕ್ಕಂಥ ಕತೆ ಹೇಳುವಿಳಿಕೆ ಅದು ಅವರ ಹವ್ಯಾಸ. ವಿಶಿಷ್ಟವಾದ ಸಿನಿಮೀಯ ಶೈಲಿಗೆ ಹೆಸರುವಾದಂಥವರು ರಾಜ್ ಬಿ ಶೆಟ್ಟಿ ಅವರು. ಅವರ ಚೊಚ್ಚಲ ಚಿತ್ರ ಒಂದು ಮೊಟ್ಟೆಯ ಕತೆ ಆ ಚಿತ್ರದೊಂದಿಗೆ ಖ್ಯಾತಿಗೆ ಏರ್ತಾರೆ. ನಂತರ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದಂತಹ ಚಿತ್ರ ಅಂತ ಹೇಳಿದ್ರೆ ಅದು ಗರುಡಗಮನ ವೃಷಭ ವಾಹನ ಚಿತ್ರ. 2021 ಈ ಚಿತ್ರವನ್ನು ಅವರು ನಿರ್ದೇಶನ ಮಾಡ್ತಾರೆ. ಹಾಗೆ ರುಧಿರಾಮ್ 2023 ಬಿಡುಗಡೆಗೊಂಡ ಚಿತ್ರ ಇದು. ಅದರ ಮೂಲಕ ಮಲಯಾಳಂ ಚಿತ್ರರಂಗದಲ್ಲಿ ಅವರ ಚೊಚ್ಚಲ ಪ್ರವೇಶ ಆಗುತ್ತೆ. ಹಾಗಾಗಿ ನಾನಾ ಭಾಷೆಗಳಲ್ಲಿ ಇವರ ಚಾಕಚಕ್ಯತೆ, ಇವರ ಕಲೆಯನ್ನು ಇವರು ಪಸರಿಸ್ತಾ ಹೋಗ್ತಾ ಇದ್ದಾರೆ. ರಾಜ್ ಬಿ ಶೆಟ್ಟಿ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕೇಳ್ತಾ ಇದ್ರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ. ಇವತ್ತಿನ ಕಲಾಭಾರತಿಯ ತಾರೆ ರಾಜ್ ಬಿ ಶೆಟ್ಟಿ. 1987 ಜುಲೈ 5 ಇವರ ಜನನ. ಭದ್ರಾವತಿಯಲ್ಲಿ ತುಳು ಮಾತನಾಡ್ತಕ್ಕಂಥ ಭಂಟ್ ಕುಟುಂಬದಲ್ಲಿ ಇವರ ಜನನವಾಗುತ್ತೆ. ನಂತರ ಮಂಗಳೂರಿನ ಭಾರತಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಶಾಲಾ ಶಿಕ್ಷಣವನ್ನು ಪೂರೈಸುತ್ತಾರೆ. ಮತ್ತೆ ಅವರು ಚಲನಚಿತ್ರಗಳಿಗೆ ಪ್ರವೇಶಿಸುವುದಕ್ಕೆ ಮುನ್ನ ಇವರು ಒಂದು ಖಾಸಗಿ ರೇಡಿಯೋ ವಾಹಿನಿಯಲ್ಲಿ ಜಾಕಿಯಾಗಿ ಕೂಡ ಕೆಲಸ ಮಾಡ್ತಾಯಿದ್ರು. ಸಹ 2017 ಶೆಟ್ಟಿಯವರು ಒಂದು ಮೊಟ್ಟೆಯ ಕತೆ ಅಂತಕ್ಕಂಥ ಪ್ರಣಯ ಹಾಸ್ಯ ಚಿತ್ರದೊಂದಿಗೆ ತಮ್ಮ ಸಿನಿಮೀಯ ಪ್ರಯಾಣವನ್ನು ಆರಂಭ ಮಾಡ್ತಾರೆ. ಇದನ್ನು ಅವರು ಬರೆದು ನಿರ್ದೇಶಿಸಿ ನಟನೆ ಕೂಡ ಮಾಡ್ತಾರೆ. ಈ ಚಿತ್ರವನ್ನು ಪವನ್ ಕುಮಾರ್ ನಿರ್ಮಾಣ ಮಾಡ್ತಾರೆ. ಅತ್ಯುತ್ತಮವಾದ ಸೂಪರ್ ಹಿಟ್ ಚಿತ್ರ ಆಗುತ್ತೆ. ಅದರ ಸರಳತೆ, ಪ್ರೀತಿ ಮತ್ತು ಸಾಮಾಜಿಕ ನಿರೀಕ್ಷೆಗಳನ್ನು ನ್ಯಾವಿಗೇಟ್ ಮಾಡ್ತಕ್ಕಂತಹ ಒಬ್ಬ ನಾಯಕನಾಗಿ ಶೆಟ್ಟಿಯವರ ಸಹಜ ಅಭಿನಯಕ್ಕಾಗಿ ಇದು ತುಂಬ ಪ್ರಶಂಸೆಗೆ ಒಳಪಡುತ್ತೆ. ಭಾವನಾತ್ಮಕ ಆಳದೊಂದಿಗೆ ಹಾಸ್ಯವನ್ನು ಬೆರೆಸ್ತಕ್ಕಂಥ ಅವರ ಸಾಮರ್ಥ್ಯವನ್ನು ವಿಮರ್ಶಕರು ಶ್ಲಾಘಿಸ್ತಾರೆ. ಮತ್ತು ಈ ಚಿತ್ರ ಅವರಿಗೆ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯಾದಂತಹ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಕೂಡ ತಂದುಕೊಡುತ್ತೆ. ಭರವಸೆಯ ಚಲನಚಿತ್ರ ನಿರ್ಮಾಪಕ ಕೂಡ ಇವರು ಅಂತಕ್ಕಂಥ ಒಂದು ಗುರುತು ಇವರಿಗೆ ಸಿಗುತ್ತೆ. ನಂತರ 2018 ಶೆಟ್ಟಿಯವರು ವೈದೇಹಿಯವರ ಸಣ್ಣ ಕಥೆಗಳನ್ನು ಆಧರಿಸಿದಂಥ ಅಮ್ಮಂಚಿ ಎಂಬ ನೆನಪು ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಅಲ್ಲಿ ಅವರ ಪೋಷಕ ಪಾತ್ರದ ಸೂಕ್ಷ್ಮ ಚಿತ್ರಣ ಅದರ ಸತ್ಯಾಸತ್ಯತೆಗಾಗಿ ಮೆಚ್ಚುಗೆಯನ್ನು ಪಡೆಯುತ್ತೆ. ನಂತರ 2019 ಅವರನ್ನು ಮಹಿರಾ ಮತ್ತು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ, ಕಥಾಸಂಗಮ ಅನೇಕ ಚಿತ್ರಗಳಲ್ಲಿ ನಾವು ಕಾಣ್ತೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಈ ಚಿತ್ರದಲ್ಲೂ ಕೂಡ ಇವರ ಸಂಭಾಷಣೆಗಳನ್ನು ನೀಡ್ತಾರೆ ರಾಜ್ ಬಿ ಶೆಟ್ಟಿ.

ರಾಜ್ ಬಿ ಶೆಟ್ಟಿ ಅವರು 2022 ಕಿರಣ್ ರಾಜ್ ಅವರ ನಿರ್ದೇಶಿಸಿದಂಥ 777 ಚಾರ್ಲಿಯಲ್ಲಿ ಕಾಣಿಸ್ಕೊಳ್ತಾರೆ ಆ ಚಿತ್ರದಲ್ಲಿ. ಅಲ್ಲಿ ಅವರ ಅತಿಥಿ ಪಾತ್ರ ಭಾವನಾತ್ಮಕ, ಮತ್ತು ಆ ಭಾವನಾತ್ಮಕ ಪ್ರಭಾವಕ್ಕೆ ಅದು ಒಳಗಾಗುತ್ತೆ, ಹೆಸರುವಾಸಿ ಕೂಡ ಆಗುತ್ತೆ. ನಂತರ ತುರ್ತು ನಿರ್ಗಮನ ಚಿತ್ರದಲ್ಲೂ ಕೂಡ ಅವರು ನಟನೆಯನ್ನು ಮಾಡ್ತಾರೆ. ಕಾಂತಾರ ಚಿತ್ರದಲ್ಲಿ ತೀವ್ರವಾದ ಒಂದು ಪರಾಕಾಷ್ಠೆಯನ್ನು, ನೃತ್ಯ ಸಂಯೋಜನೆಯನ್ನು ಮಾಡತಕ್ಕಂತಹ ಹಿರಿಯ ಕಲಾವಿದ, ಸೃಜನಶೀಲ ಬಹುಮುಖತೆಯನ್ನು ಪ್ರದರ್ಶನ ಮಾಡಿದಂತಹ ಕಲಾವಿದ. 2023 ಅವರು ನಿರ್ದೇಶನ ಮಾಡಿದಂತಹ ಸ್ವಾತಿ ಮುತ್ತಿನ ಮಳೆಹನಿ ಅಂತಕ್ಕಂತಹ ಹೃದಯ ಸ್ಪರ್ಶಿ ಚಿತ್ರ ಕೂಡ ನಾವು ಕಾಣಬಹುದು. ದುಃಖ ಮತ್ತು ಚೈತನ್ಯ ಭರಿತ ಉತ್ಸಾಹವನ್ನು ತುಂಬಿದಂತಹ ಈ ಒಂದು ಚಿತ್ರ. ಮತ್ತು 2024 ಮಮ್ಮಟ್ಟಿ ಅವರ ಟರ್ಬೋ ಚಿತ್ರದಲ್ಲಿ, ಮಲಯಾಳಂ ಚಿತ್ರದಲ್ಲೂ ಕೂಡ ಅವರು ತಮ್ಮ ನಟನೆಯ ಪರಿಧಿಯನ್ನು ವಿಸ್ತರಣೆ ಮಾಡಿಕೊಳ್ತಾರೆ ರಾಜ್ ಬಿ ಶೆಟ್ಟಿ ಅವರು. ಅಲ್ಲಿ ಅವರು ಪ್ರಮುಖ ಖಳನಾಯಕನ ಪಾತ್ರವನ್ನು ನಿರ್ವಹಿಸ್ತಾರೆ. ಕೇರಳದ ವಿಮರ್ಶಕರು ಕೂಡ ಅವರ ಪರದೆಯ ಉಪಸ್ಥಿತಿ, ಮತ್ತು ಹೊಸ ಭಾಷೆ, ಮತ್ತು ಉದ್ಯಮಕ್ಕೆ ಹೊಂದಿಕೊಳ್ತಕ್ಕಂತಹ ಸಾಮರ್ಥ್ಯವನ್ನು ಶ್ಲಾಘಿಸ್ತಾರೆ.

ಒಂದು ಮೊಟ್ಟೆಯ ಕಥೆ ಅಮಾಚಿ ಎಂಬ ನೆನಪು, ಮಹಿರಾ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ, ಕಥಾಸಂಗಮ, ಮಾಯಾಬಸಾರ್, ಗರುಡಗಮನ, ವೃಷಭ ವಾಹನ, 777 ಚಾರ್ಲಿ, ತುರ್ತು ನಿರ್ಗಮನ, ಟೋಬಿ, ಸ್ವಾತಿಮುತ್ತಿನ ಮಳೆಹನಿಯೇ, ರೂಪಾಂತರ, ರುಧಿರಾಮ್ ಅಂತಕ್ಕಂಥ ಒಂದು ಮಲಯಾಳಂ ಚಿತ್ರ, ಹೀಗೆ ಹಲವಾರು ಚಿತ್ರಗಳಲ್ಲಿ ಇವರ ಕಾವ್ಯಾತ್ಮಕವಾದ, ಕಲಾತ್ಮಕವಾದ, ಭಾವನೆ ಪೂರ್ಣವಾದ ಅಭಿನಯವನ್ನು ನಾವು ನೋಡಿದ್ದೀವಿ. ನಿರ್ದೇಶಕರಾಗಿ ಒಂದು ಮೊಟ್ಟೆಯ ಕಥೆ, ಗರುಡಗಮನ, ವೃಷಭ ವಾಹನ, ಸ್ವಾತಿಮುತ್ತಿನ ಮಳೆಹನಿಯ ಚಿತ್ರವನ್ನು ಇವರು ನಿರ್ದೇಶನವನ್ನು ಮಾಡಿದರೆ, ಬರಹಗಾರರಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಚಿತ್ರದಲ್ಲಿ ಇವರ ಬರಹವನ್ನು, ಚಿತ್ರ ಬರಹವನ್ನು ನಾವು ಕಾಣಬಹುದು. 777 ಚಾರ್ಲಿ, ಟೋಬಿ, ರೂಪಾಂತರ ಚಿತ್ರಗಳಲ್ಲೂ ಕೂಡ ಇವರು ಬರಹಗಾರರಾಗಿ ಇವರ ಕಲೆಯನ್ನು ನಾವು ನೋಡಬಹುದು. ಇನ್ನಷ್ಟು ಸಾಕಷ್ಟು ಚಿತ್ರಗಳು ಇವರ ಮುಡಿಯಿಂದ ಕನ್ನಡ ಚಿತ್ರರಂಗಕ್ಕೆ ಹರಿದು ಬರಲಿ ಅಂತ ಹೇಳಿ ಹೇಳ್ತಾ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ರಾಜ್ ಬಿ ಶೆಟ್ಟಿಯವರ ಜನ್ಮದಿನದ ಶುಭಾಶಯಗಳು.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12 ಗಂಟೆಯಾಗಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ ಪ್ರದೇಶ ಸಮಾಚಾರ. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ.

0: ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲಾ. ಕಲಬುರಗಿ ಜಿಲ್ಲೆ ಜೇವರ್ಗಿಯಿಂದ ಚಿತ್ರದುರ್ಗ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ
1: 150
0: ಪ್ರಸ್ತಾವ ಸಿದ್ಧಪಡಿಸಲಾಗುತ್ತಿದೆ. ರಾಜ್ಯ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿ ಅಧೀನಕ್ಕೆ ಒಳಪಡಿಸುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಸಂಪರ್ಕ ವ್ಯವಸ್ಥೆ ಮತ್ತಷ್ಟು ಸುಧಾರಿಸಲಿದ್ದು ಅಭಿವೃದ್ಧಿಗೆ ವೇಗ ಸಿಗಲಿದೆ ಎಂದರು. ವಿಬಿ ಜಿರಾಮ್ಜಿ ಯೋಜನೆ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಆಚಾರ್ಯ ತರಬೇತುದಾರರಿಂದ ಜಿಲ್ಲಾಡಳಿತದ ಎಲ್ಲ ವರ್ಗದ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಯುಕೇಶ್ ಕುಮಾರ್ ತಿಳಿಸಿದ್ದಾರೆ. ಜಲ ಸಂರಕ್ಷಣೆ, ಹಿತಮಿತ ಬಳಕೆ ಸಂಬಂಧಿ ಕಾಮಗಾರಿಗಳು, ಗುಣಮಟ್ಟದ ಗ್ರಾಮೀಣ ಮೂಲಸೌಕರ್ಯಗಳ ನಿರ್ಮಾಣ, ಸುಸ್ಥಿರ ಆದಾಯಕ್ಕಾಗಿ ಜೀವನೋಪಾಯ, ವಿಪತ್ತು ಸನ್ನದ್ಧ ಕಾಮಗಾರಿಗಳಿಗೆ ವಿಬಿ ಜಿರಾಮ್ಜಿ ಯೋಜನೆಯಡಿ ಆದ್ಯತೆ ನೀಡಲಾಗಿದೆ ಎಂದರು. ಅಣುವಿದ್ಯುತ್ ಉತ್ಪಾದನೆಗೆ ಅಗತ್ಯವಾಗಿರುವ ಥೋರಿಯಂ ನಿಕ್ಷೇಪ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪತ್ತೆಯಾಗಿದೆ. ಅದಿರು ಖನನದ ಹರಾಜು ಪ್ರಕ್ರಿಯೆ ಪ್ರಾಥಮಿಕ ಹಂತದಲ್ಲಿದೆ. ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷಾ ಸಂಸ್ಥೆ ಅಧ್ಯಯನ ನಡೆಸಿ ಗುಂಡ್ಲುಪೇಟೆ ತಾಲೂಕು ಕೂತನೂರು ಹಾಗೂ ಗುಂಡ್ಲುಪೇಟೆ ಪಟ್ಟಣದ ಹೊರವಲಯದಲ್ಲಿ ಅಪರೂಪದ ಖನಿಜ ಥೋರಿಯಂ ನಿಕ್ಷೇಪ ಮೊನೋಸೈಟ್ ಪತ್ತೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಿರಿಯ ವಿಜ್ಞಾನಿ ರಾಜೇಶ್.
2: ಕೂತ್ನೂರು, ಮಣಲ್ನಳ್ಳಿ ಅಂಡ್ ವಿಜಯಪುರ, ವಿಜಯಪುರ ಮೀನ್ಸ್ ಗುಂಡ್ಲುಪೇಟೆ ಟೌನ್ ಅಡ್ಜಾಯ್ನಿಂಗ್ ಏರಿಯಾ. ಈ ಏರಿಯಾದಲ್ಲಿ ರೇರ್ ಅರ್ತ್ ಎಲಿಮೆಂಟ್ ಮಾನೋಜೈಟ್ ಅನ್ನೋ ರಾಕ್ ಸಿಗಿದೆ. ಮಾನೋಜೈಟು ಅಂಡ್ ಅಸೋಸಿಯೇಟೆಡ್ ರಾಕ್ಸ್. ಮಾನೋಜೈಟು ಥೋರಿಯಂ ಬೇರಿಂಗ್ ಮಿನರಲ್, ಥೋರಿಯಂ ಇರೋಂಥ ಒಂದು ಮಿನರಲ್ ಸಿಕ್ಕಿದೆ. ಅದು ಟೋಟಲ್ ಎಕ್ಸ್ಟೆಂಟು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕ್ಯಾಲ್ಕುಲೇಟ್ ಮಾಡಿರೋದು 2.85 square kilometers, ಅರೌಂಡ್ 750 acres. ಅದರಲ್ಲಿ ಕೋರ್ ಮಿನರಲೈಸ್ಡ್ ಜೋನ್ ಬಂದು ಅರೌಂಡ್ 20 acres ಅನ್ನು ಐಡೆಂಟಿಫೈ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆಕ್ಷನ್ ಪ್ರೋಸೆಸ್ ಅಲ್ಲಿ ಇದೆ. ಇದು
0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಸಭಾ ಸಂಸದ ಎಂ ನಾಗರಾಜ್ ಹಾಗೂ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಮನೆಗಳಿಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ ವಿತರಿಸಿ ಮಾಹಿತಿ ನೀಡಿದರು. ಶಾಸಕರಾದ ಅರವಿಂದ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, ಪ್ರದೀಪ್ ಶೆಟ್ಟರ್, ಎಸ್ವಿ ಸಂಕನೂರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತ ರುದ್ರೇಶ್ ಘಾಳಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡದ ಸಿಎಸ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿ ಪರಿಷ್ಕರಣೆ 2026 ವಿಶೇಷ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡಿದ್ದರು. ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಬಿಡದಿ ಕೇತಗಾನಹಳ್ಳಿಯ ತಮ್ಮ ತೋಟದ ಮನೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಎಸ್ಐಆರ್ ಸಮೀಕ್ಷೆಗೆ ಅಗತ್ಯವಿರುವ ತಮ್ಮ ಹಾಗೂ ಕುಟುಂಬದ ದಾಖಲೆ ಮತ್ತು ಮಾಹಿತಿ ಒದಗಿಸಿದರು. ಕೊಪ್ಪಳ ಜಿಲ್ಲೆಯ ತೊಗಲು ಗೊಂಬೆಯಾಟ ಕಲಾವಿದೆ ಪದ್ಮಶ್ರೀ ಭೀಮವ್ವ ಸಿಳ್ಳೆಕ್ಯಾತರ್ ಅವರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ್ ಮತದಾರರ ಪಟ್ಟಿ ಪರಿಷ್ಕರಣೆ ಅರ್ಜಿ ನಮೂನೆ ನೀಡುವ ಮೂಲಕ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಗದಗ್ ಜಿಲ್ಲೆ ನರಗುಂದದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ದ್ವಿಚಕ್ರ ವಾಹನ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನಗುಂಡಿ ಚಾಲನೆ ನೀಡಿದರು. ಮಂಡ್ಯ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಜಿಲ್ಲೆಯ ವಿವಿಧೆಡೆ ಪರಿಶೀಲಿಸಿದರು. ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಬಿಬಿ ಕಾವೇರಿ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿ ಪರಿಶೀಲಿಸಿದರು. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಎಸ್ಐಆರ್ ಕುರಿತು ವಿಶೇಷ ಚೇತನರಿಂದ ತ್ರಿಚಕ್ರ ವಾಹನ ಜಾಥಾ ಜರುಗಿತು. ರಾಯಚೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಡಗಂದೊಡ್ಡಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆರಂಭಿಸಲಾದ ನೂತನ ಬಸ್ ಸೇವೆಯನ್ನು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಉದ್ಘಾಟಿಸಿದರು. ಮಳೆಗಾಲದ ಸಂದರ್ಭ ಗುಡ್ಡ ಜರಿತದಂತಹ ಅಪಾಯವನ್ನು ತಪ್ಪಿಸುವ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮವಾಗಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿ 66 ಬಿಣಗಾದಿಂದ ಅರಗ ಗ್ರಾಮದವರೆಗೆ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.

0: ದಯಾನಂದ್ ಸಾಗರ್ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವರ್ಷ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ.
1: ಬಹಳ ಧನ್ಯವಾದಗಳು. ಬಹಳ ಮಧುರವಾಗಿದೆ ನಿಮ್ಮ ಧ್ವನಿ, ತುಂಬಾ ಖುಷಿ ಆಗ್ತಿದೆ ಇವತ್ತು ನಿಮ್ ಜೊತೆ ಕೂತು ಮಾತಾಡ್ತಿರೋದು.
0: ಥ್ಯಾಂಕ್ ಯು ವರ್ಷ. ಈಗ ಮಾಧ್ಯಮ ಕ್ಷೇತ್ರದಲ್ಲಿ ಈ ಕ್ಷೇತ್ರದತ್ತ ಆಕರ್ಷಿತರಾಗಲು ನಿಮ್ಗೆ ಕಾರಣ ಏನು?
1: ನಮ್ಮ ಅಪ್ಪ ಅಮ್ಮ. ಬಹಳ ಸರಳವಾಗಿ ಹೇಳ್ಬೇಕು ಅಂತಂದ್ರೆ, ನಾನು ಬೆಳೆದು ಬಂದಿದ್ದೆ ಆ ರೀತಿಯ ಒಂದು ವಾತಾವರಣದಲ್ಲಿ. ನನ್ನ ತಂದೆ ಈಗಿಲ್ಲ, ಅವರು ಎಸ್ ರಾಮಚಂದ್ರ ಅಂತ ಬಹಳ ಪ್ರಖ್ಯಾತ ಛಾಯಾಗ್ರಾಹಕರಾಗಿದ್ರು. ಗಿರೀಶ್ ಕಾಸರೊಳ್ಳಿ, ಗಿರೀಶ್ ಕಾರ್ನಾಡ್, ಬಿ ವಿ ಕಾರಂತು, ನಾಗಾಭರಣ, ಇದಮ್ಮ ಒಂದು 70ರ ದಶಕದಲ್ಲಿ ಹೊಸ ಅಲೆಯ ಚಿತ್ರಗಳೇನು ಬಂದ್ವಲ್ಲ, ಆ ಒಂದು ಹೊಸ ಅಲೆಯ ಚಿತ್ರಗಳ ಬಹಳ ಮುಖ್ಯ ರೂವಾರಿಯಾಗಿದ್ದು ನನ್ನ ತಂದೆ. ಒಂದಿಷ್ಟು ಅವರ ಮುಖ್ಯವಾದ ಚಿತ್ರಗಳನ್ನ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಯಾರು ಅಂತ ಯೋಚನೆ ಮಾಡ್ತಿರ್ತಾರೆ. ಘಟಶ್ರಾದ್ದ, ಚೋಮನ ದುಡಿ, ಬಂಗಾರದ ಜಿಂಕೆ, ಮಾಲ್ಗುಡಿ ಡೇಸ್, ಒಂದು 70-80 ಚಿತ್ರಗಳನ್ನ ಮಾಡಿದ್ದಾರೆ. ನನ್ನ ತಾಯಿಯ ತವ್ರ ಮನೆ ಹೆಗ್ಗೋಡು, ಹೆಗ್ಗೋಡಿನ ಹತ್ರದ ಒಂದು ಊರು. ಹಾಗಾಗಿ ನನ್ನ ತಾಯಿ ಕೂಡ ಮದ್ವೆಗಿಂತ ಮುಂಚೆನೆ ಸುಬ್ಬಣ್ಣ ಅವರ ಜೊತೆಗೆ, ಪ್ರಸನ್ನ ಅವರ ಜೊತೆಗೆ ಎಲ್ಲ ನಾಟಕಗಳನ್ನ ಮಾಡಿಕೊಂಡು ಬಂದವಳು. ಇನ್ಫ್ಯಾಕ್ಟ್ ಇವರಿಬ್ರು ಮದ್ವೆ ಆಗಿದ್ದು ಲವ್ ಮ್ಯಾರೇಜ್. ಒಂದು ಚಿತ್ರದಲ್ಲಿ ಅಪ್ಪ ಸಿನಿಮಾಟೋಗ್ರಾಫರು, ಅಮ್ಮ ಹೀರೋಯಿನ್. ಆ ಸಂದರ್ಭದಲ್ಲಿ ವಾತ್ಸಲ್ಯ ಪಥ ಅಂತ ಒಂದು ಚಿತ್ರ ಇದು, ವ್ಯಾಸರಾಯ ಬಲ್ಲಾಳ್ರದ್ದು ಕಾದಂಬರಿ ಆಧರಿಸಿದ್ದು. ಅದರಲ್ಲಿ ಅವ್ರು ಒಟ್ಟಿಗೆ ಮಾಡಿ ಇಷ್ಟಪಟ್ಟು ಮದ್ವೆ ಆಗಿದ್ದು. ಸೊ ಸಹಜವಾಗಿ ಅಂತವ್ರ ಮಗಳಾದ ಮೇಲೆ ನನಗೆ ಈ ಒಂದು ಆಕರ್ಷಣೆ ಅಂತಲ್ಲ, ಅದೊಂಥರ ರಕ್ತದಲ್ಲೇ ಬಂದಿದೆ. ಬೆಳಿಬೇಕಾದ್ರೆ ಕೂಡ ಅದೇ ಸುತ್ತ ಅದೇ ಚರ್ಚೆಗಳು, ಇಂಟರ್ನ್ಯಾಷನಲ್ ಸಿನಿಮಾ ನೋಡ್ಕೊಂಡು ಬೆಳೆದವಳು. ಅಪ್ಪನ ಜೊತೆ ಅದ್ರ ಬಗ್ಗೆ ಚರ್ಚೆ ಆಗ್ತಿತ್ತು, ಅಮ್ಮನ ಜೊತೆ ನಾಟಕದ ಬಗ್ಗೆ, ಸಾಹಿತ್ಯದ ಬಗ್ಗೆ ಚರ್ಚೆ ಆಗ್ತಿತ್ತು. ಆ ವಾತಾವರಣ ಹಾಗಿದ್ದಕ್ಕಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದಿದೆ.
0: ಓಲ್ಡ್ ಸ್ಟೈಲ್ ಅಂಡ್ ಕಾಂಟೆಂಪ್ರರಿ ಎರಡು ಮಿಕ್ಸ್ ಆಗಿತ್ತು ನಿಮ್ ಫ್ಯಾಮಿಲಿ?
1: ಖಂಡಿತ ಖಂಡಿತ, ನಾನ್ ಟ್ರೆಡಿಷನಲ್ ಫ್ಯಾಮಿಲಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ 80ರ ದಶಕ 90ರ ದಶಕದಲ್ಲಿ ಬೆಳೆದವಳು. ಆ ಕಾಲದಲ್ಲಿ ಬಹುಶಃ ಹೆಣ್ಣು ಮಕ್ಕಳನ್ನ ಹೇಗೆ ಬೆಳೆಸ್ತಿದ್ರಲ್ಲ, ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರ್ತಿತ್ತು. ಆ ಯಾವ ಎಕ್ಸ್ಪೆಕ್ಟೇಷನ್ ಗಳು ಇಲ್ಲದೆ ಹೇಗ್ ಬೇಕಾದ್ರೂ ಬೆಳೀಲಿ, ಬುದ್ಧಿ ಬೆಳೆಸ್ಕೊಳ್ಳಿ, ಚರ್ಚೆಗಳನ್ನ ಮಾಡ್ಲಿ. ಅಪ್ಪ ಅಂದ್ರೆ ಹೆದರಿಕೆ ಅಥವಾ ಅಮ್ಮ ಅಂದ್ರೆ ಅದಿರ್ಲಿಲ್ಲ, ಯಾವ ವಿಷಯದ ಬಗ್ಗೆನಾದ್ರೂ ಮಾತಾಡಬಹುದಿತ್ತು. ಆ ಒಂದು ವಾತಾವರಣ ಹಾಗಿತ್ತು, ಆಮೇಲೆ ಆ ಒಂದು ಸ್ವಾತಂತ್ರ್ಯನೂ ಹಾಗೆ ಇತ್ತು.
0: ಪೇರೆಂಟ್ಸ್ ಗಿಂತ ಜಾಸ್ತಿ ಫ್ರೆಂಡ್ಸ್ ತರ ಇದ್ರು.
1: ಖಂಡಿತ ಖಂಡಿತ.
0: ರೇಡಿಯೋ ಜಾಕಿಯಾಗಿ ನೀವು ನಿಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ರೆ, ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ನೀವು ಡಿಫ್ರೆನ್ಸ್ ನೋಡೋದಾದ್ರೆ ಹೇಗಿದೆ ನಿಮ್ಮ?
1: ನಾನು ರೇಡಿಯೋ ಜಾಕಿ ಆಗ್ಬೇಕು ಅಥವಾ ರೇಡಿಯೋಗೆ ಬರಬೇಕು ಅನ್ನುವ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಸತ್ಯವಾಗಿ ಹೇಳ್ತೀನಿ, ಇದೊಂದು ನನ್ನ ಅಪ್ಪನ ಮಧ್ಯ ಕ್ಲಾಶ್ ಆಗಿದ್ದಕ್ಕಾಗಿ ನಾನು ರೇಡಿಯೋಗೆ ಬಂದಿದ್ದು. ನನಗೆ ಮೊದಲಿಂದನು ಸಿನಿಮಾ ನಿರ್ದೇಶನದತ್ತ ಬಹಳ ಆಸಕ್ತಿ ಇತ್ತು. ಪುಣೆಗೆ ಹೋಗ್ಬೇಕು, FTIIಗೆ ಹೋಗ್ಬೇಕು, ಅಂದ್ರೆ ಅಪ್ಪ FTII ಅಲ್ಲಿ ಓದಿದ್ದು ಸಿನಿಮಾಟೋಗ್ರಫಿ. ಅಪ್ಪಂಗೆ ಅದೊಂದು ವಿಷಯದ ಬಗ್ಗೆ ಅಷ್ಟು ಸಮಾಧಾನ ಇರಲಿಲ್ಲ. ಬೇಡ, ಬಹುಶಃ ಸಿನಿಮಾ ರಂಗದ ಬಗ್ಗೆ ಅವರಿಗೊಂದು ಸರಿಯಾದ ಐಡಿಯಾ ಇದ್ದಿದ್ದ ಕಾರಣ ಅನ್ಸುತ್ತೆ. ನನಗೂ ಅವರಿಗೂ ಆ ವಿಷಯದಲ್ಲಿ ಬಹಳ ಭಿನ್ನಾಭಿಪ್ರಾಯ ಉಂಟಾಗಿ ನಾನು ಕಡೆಗೆ ಒಂಥರ ಅದು ಸಿಟ್ಟಲ್ಲಿ ರೆಬೆಲ್ ಮೋಡಲ್ಲಿ, ಸರಿ ನಾನು ನಿಮ್ ಫೀಲ್ಡೇ ಬೇಡ, ಈಗ ಮುಂದೆ ಕೂಡ ನಾನು ಸಿನಿಮಾಗ್ ಬಂದ್ರೆ ಓ ಇಂಥವ್ರ ಮಗಳು ರಾಮಚಂದ್ರನ್ ಮಗಳು ಅಂತಾನೆ ನನ್ನ ಹೆಸರು ಉಳ್ಕೊಂಡ್ಬಿಡುತ್ತೆ, ನಿಮ್ ಫೀಲ್ಡೇ ಬೇಡ, ಕಂಪ್ಲೀಟ್ಲಿ ಬೇರೆದ್ ಯಾವ್ದು, ಹಾ ರೇಡಿಯೋ. ನಮ್ ಇಡೀ ಕುಟುಂಬದಲ್ಲಿ ಯಾರು ರೇಡಿಯೋಗೆ ಸಂಬಂಧಪಟ್ಟಂಗ್ ಏನು ಮಾಡಿರ್ಲಿಲ್ಲ, ರೇಡಿಯೋಗೆ ಹೋಗ್ತೀನಿ ಅಂತ ಹೇಳಿ ಹಾಗೆ ರೆಬೆಲ್ ಆಗಿ ನಾನು ರೇಡಿಯೋಗೆ ಬಂದಿದ್ದು. ಕಾಲೇಜಲ್ಲಿ ಇದ್ದಾಗ ಯಮುನಾ ಮೂರ್ತಿ ಅವರ ತಂಡದಲ್ಲಿ ಇದ್ದೆ. ಅಂದ್ರೆ ಯಾವ್ದೋ ನನ್ನ ನಾಟಕ ಅಂದ್ರೆ ನಾನು ಯಾವ್ದೋ ಒಬ್ಳೇನೋ ಪರ್ಫಾರ್ಮ್ ಮಾಡೋದನ್ನ ನೋಡಿ ಕಡೆಗೆ ಅವ್ರು ತಮ್ಮ ತಂಡಕ್ಕೆ ಸೇರಿಸ್ಕೊಂಡು ಅವ್ರ ಜೊತೆಗೆ ನಾನು ಆಕಾಶವಾಣಿ ನಾಟಕಗಳನ್ನು ಸಾಕಷ್ಟು ಮಾಡಿದೆ, ಸ್ಟೇಜ್ ನಾಟಕಗಳನ್ನ ಕೂಡ ಸಾಕಷ್ಟು ಮಾಡಿದೆ. ಸೊ ಅವರು ನನಗೆ ಹೇಳಿದ್ದು, FM ರೈನ್ಬೋಗೆ ಹುಡುಕ್ತಿದ್ದಾರೆ, ನೀನು ಚುರುಕಿದ್ಯಾ, ಮಾತ್ ಚೆನ್ನಾಗಾಡ್ತೀಯಾ, ನೀನು ಒಂದು ಆರ್ಜೆಗೆ ಬೇಕಾದಂತಹ ಒಂದು ಗುಣ ಇದೆ, ನೋಡು ಯಾಕೆ ಪ್ರಯತ್ನ ಪಡಬಾರ್ದು ಅಂತ. ನಾನು ಅಲ್ಲಿ ತನಕ ತುಂಬಾ ಜನ ಈ ರೇಡಿಯೋ ಕೇಳ್ಕೊಂಡು ಬೆಳೆದಿರ್ತೀವಿ, ಆಕಾಶವಾಣಿ ಕೇಳ್ಕೊಂಡು ಬೆಳೆದಿರ್ತೀವಿ, ನಾನು ಅಂಥವಳು ಅಲ್ವೇ ಅಲ್ಲ. ನಾನು ಈಗಲೂ ಹೇಳೋದು ಐ ವಾಸ್ ಅ ಟಿವಿ ಬೇಬಿ ಅಂತ, ಯಾಕಂದ್ರೆ ಹುಟ್ಟತಾನೆ ಮನೇಲಿ ಟಿವಿ ಇತ್ತು, ಸಿನಿಮಾ ನೋಡ್ಕೊಂಡು ಹಾಗೆ ಬೆಳೆದ್ನೆ ಹೊರತು ರೇಡಿಯೋ ನನ್ ಇಲ್ಲವೇ ಇರ್ಲಿಲ್ಲ ಜೀವನದಲ್ಲಿ. ಇಲ್ಲಿ ಆಕಾಶವಾಣಿಯ ಒಂದೇನೊಂದು ಒಂದು ವರ್ಷ ಕಳೆದ್ನಲ್ಲ, ಅದು ನನಗೊಂಥರ ರೇಡಿಯೋದಲ್ಲೂ ಈ ರೀತಿ ಸಾಧ್ಯತೆಗಳಿದಾವ, ರೇಡಿಯೋ ಅನ್ನೋದೇ ಒಂದು ಪ್ರಪಂಚ ಅನ್ನೋದು ನನಗೆ ಆಗ ಹೊಳೆದಿದ್ದು. ಅದಾದ್ಮೇಲೆ ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ರೇಡಿಯೋ ಅಲ್ಲಿ ಇದ್ದೆ, ಅದಾದ್ಮೇಲೆ ಕಮರ್ಷಿಯಲ್ ರೇಡಿಯೋ ಸೇರ್ಕೊಂಡೆ, ಸಾಕಷ್ಟು ಚಾನೆಲ್ ಗಳಲ್ಲಿ ಕೆಲಸ ಮಾಡಿದೆ, RJ ಆಗಿ ಹಾಗೆ ಪ್ರೋಗ್ರಾಮಿಂಗ್ ಹೆಡ್ ಆಗಿ ಕೂಡ. ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ 20 ವರ್ಷ ಆಗಿದೆ ಈಗ, 22 ಅಂತಾನೆ ಇಟ್ಕೊಳ್ಳೋಣ, ನಾನು 2004ರಲ್ಲಿ ಶುರು ಮಾಡಿದ್ದು. ಬಹಳಷ್ಟು ಬದಲಾವಣೆಗಳು ರೇಡಿಯೋದಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲೂ ಆಗಿದೆ, ಜನರ ಅಭಿರುಚಿಯಲ್ಲೂ ಆಗಿದೆ. ಹಾಗಾಗಿ ಆಗ ಏನೊಂದು ರೇಡಿಯೋಗೊಂದು ಹುಚ್ಚಿತ್ತಲ್ಲ, ರೇಡಿಯೋ ಕೇಳ್ಬೇಕು, ರೇಡಿಯೋದಲ್ಲಿ ನಾವು ಬರ್ಬೇಕು, ಅಥವಾ ಓ RJ ಆಗ್ಬೇಕು, ಅದೊಂದು ಒಂಥರ ಫಿಲ್ಮ್ ಹೀರೋ ತರಾನೇ ಒಂದು RJ ಆಗೋ
0: ಆ ಸ್ಟೇಟಸ್ ಇತ್ತು.
1: ಆ ಸ್ಟೇಟಸ್ ಈಗ ಇಲ್ಲ ಅಂತಾನೆ ಹೇಳ್ತೀನಿ, ಅದು ಸತ್ಯ. ಇಲ್ಲ ಅಂತಂದ್ರೆ ಈಗ ಅಲ್ಲ, ಈಗ ಒಂದು 10 ವರ್ಷದ ಈಚೆಯಿಂದ ಅದೊಂಥರ ನಶಿಸ್ತಾ ಬಂದಿದೆ. ಅದು ಸಹಜವಾಗಿ ಅಂತಾನೆ ಹೇಳ್ತೀನಿ ನಾನು. ಜೊತೆಗೆ RJಗಳಾಗಿ ಯಾರು ಬರ್ತಿದಾರ, ಅಥವಾ RJಗಳಂತಲ್ಲ ರೇಡಿಯೋಗೆ ಸೇರುವಂತವ್ರದ್ದು ಕೂಡ, ಅವರ ಒಂದು ಪರ್ಸನಾಲಿಟಿಲಿ ಕೂಡ ಬಹಳಷ್ಟು ವ್ಯತ್ಯಾಸಗಳನ್ನ ನಾನು ಕಂಡಿದ್ದೀನಿ. ಆಗ ನಾವಿದ್ದಾಗ ನನ್ನ ತಲೆಯಲ್ಲಿ ಹೇಗಿತ್ತು ಅಂತಂದ್ರೆ, RJಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಜನ ನಿಮ್ಮನ್ನ ಏನು ಕೇಳ್ಬೇಕು, ನೀವು ನಿಮ್ಮ ಬುದ್ಧಿಮಟ್ಟ ಅವ್ರದ್ದು ಒಂದೇ ಆದ್ರೆ

0: ಅವ್ರಿಗೂ ವ್ಯತ್ಯಾಸ ಏನು? ಹಾಗಾಗಿ ನೀವು ಜನ ನಿಮ್ಮ ಮಾತನ್ನು ಕೇಳ್ತಾರೆ ಅಂತಂದ್ರೆ ನಿಮಗೆ ಅಷ್ಟು ವಿಷಯಗಳ ಬಗ್ಗೆ ಆಸಕ್ತಿ ಇರಬೇಕು. ಅದು ಸಿನಿಮಾ, ಸಾಹಿತ್ಯ, ಸಂಗೀತ, ಸ್ಪೋರ್ಟ್ಸ್ ಆಗಬಹುದು, ವರ್ಲ್ಡ್ ಪಾಲಿಟಿಕ್ಸ್ ಆಗಬಹುದು, ಎಲ್ಲ ವಿಷಯಗಳ ಬಗ್ಗೆ ನೀವು ಒಂಚೂರು ಚೂರು ತಿಳ್ಕೊಂಡಿರ್ಬೇಕು. ಪ್ರೋಗ್ರಾಮಿಂಗ್ ಹೆಡ್ ಆದಾಗ ನಾನು ಯಾರನ್ನ ಹೈರ್ ಮಾಡ್ತಿದ್ದಲ್ಲ ಅವರಲ್ಲೂ ಅದನ್ನ ಒಂಚೂರು ಸ್ವಲ್ಪ ಕಿಚ್ಚ ಹಚ್ಚಕ್ಕೆ ಪ್ರಯತ್ನ ಪಡ್ತಿದ್ದೆ. ಆದ್ರೆ ಈಗ ಒಂದು ಅಫ್ಕೋರ್ಸ್ ಇಂಟರ್ನೆಟ್ ಇದೆ, ನಿಮ್ಗೆ ಗೊತ್ತಿರಬೇಕು ಅಂತಿಲ್ಲ, ಆದ್ರೆ ಅದನ್ನ ನೋಡುವ ಆಸಕ್ತಿಯೂ ಇಲ್ಲದೆ ಇರುವಂತಹ ಒಂದು ಕಾಲ ಬಂದಿದೆ. ಅಂದ್ರೆ ಇದು ನನಗೆ ಯಾಕೆ, ಇದೇನು, ನಾನು ಇಷ್ಟೇ, ನಾನು ಇಲ್ಲಿ ಸೋಷಿಯಲ್ ಮೀಡಿಯಾ ಇಷ್ಟರಲ್ಲೇ ಇರ್ತೀನಿ ಅಂತ ಅದೆಲ್ಲ ಒಂದ್ ಕಡೆ ಒಂಚೂರು ಬೇಜಾರಾಗುತ್ತೆ. ಮೊದಲು ನಾವಿದ್ದ ಕಾಲದಲ್ಲಿ ಇದೊಂದು ಆಸಕ್ತಿ ಇತ್ತಲ್ಲ, ತಿಳ್ಕೋಬೇಕು, ಮಾಡ್ಬೇಕು. ಇದೊಂಚೂರು ನಮ್ಗೆ ಅವಾಗ ಪುಸ್ತಕಗಳಿರ್ಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಅಂದ್ರೆ ಯಾರನ್ನು ಹಿಡಿದು ಮಾಡಿ ಅವ್ರನ್ನ ಕೇಳಿ ನಮ್ದೊಂದು ಕುತೂಹಲನ ನಾವು ಪರಿಹರಿಸ್ಕೊಳ್ತಿದ್ವಿ. ಬಟ್ ಈಗ ಆ ಕುತೂಹಲವೇ ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟಿದ್ಯಾ ಅಂತ ಅನ್ಸ್ತಿದೆ.
1: ವರ್ಷ ಆಗ ಏನಾಗ್ತಿತ್ತು ಅಂದ್ರೆ ಆ 20 ಇಯರ್ಸ್ ಬ್ಯಾಕ್ ಇನ್ಫಾರ್ಮೇಶನ್ ವಾಸ್ ವೆರಿ ಲಿಮಿಟೆಡ್, ಅಂಡ್ ಎಲ್ಲೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಜನ ಕಾಯ್ತಾ ಇದ್ರು. ಅಂಡ್ ಆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ನೀವ್ ಆಗಿರ್ತಿದ್ರೆ ಅವಾಗ ಅಲ್ವಾ. ಸೊ ನೀವು ಎಲ್ಲಾ ಕಡೆ ರಿಸರ್ಚ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅಂಡ್ ಒಂದು ಧ್ವನಿಯಲ್ಲೂ ಒಂದು ಆಕರ್ಷಣೆ ಇದ್ದಿದ್ರಿಂದ ಓ ಇವ್ರು ಹಿಂಗಿರ್ಬೋದು ನೋಡಕ್ಕೆ ಹಿಂಗಿರ್ಬೋದು ಅಂತ ಲಿಸ್ನರ್ಸ್ ಇಮ್ಯಾಜಿನ್ ಮಾಡ್ಕೊಂಡು, ದಟ್ ಕ್ರೇಜ್ ವಾಸ್ ವೆರಿ ಡಿಫ್ರೆಂಟ್ ಆಗ ಅಲ್ವಾ. ಮಾಧ್ಯಮ ನಿಮ್ಗೆ ಕೇವಲ ಉದ್ಯೋಗ ಮಾತ್ರ ಅಲ್ಲ, ನಿಮ್ಮ ಜೀವನದ ಒಂದು ಭಾಗ ಅಂತ ಅನ್ಸಿದ್ಯಾ ಅವಾಗ?
0: ಯಾವಾಗ್ಲೂ ಅದೇ. ಮತ್ತೆ ನನ್ನ ಅಪ್ಪನ ಉದಾಹರಣೆ ಕೊಡ್ಬೇಕು, ಯಾಕೆಂದ್ರೆ ಅವರಿಗೆ ಸಿನಿಮಾ ಆಯ್ತು, ಶೂಟಿಂಗ್ ಆಯ್ತು, ನಾನು ಸ್ವಿಚ್ ಆಫ್ ಆದೆ ಅನ್ನೋದು ನಾನು ನೋಡೇ ಇರ್ಲಿಲ್ಲ. ನಾವು ಬೆಳಿಬೇಕಾರಂತೂ ಎಷ್ಟೋ ತಿಂಗಳುಗಟ್ಲೆ ಅವ್ರನ್ನ ಮುಖನು ನೋಡ್ತಿರ್ಲಿಲ್ಲ. ಆತರ ಅವ್ರದ್ದು ಶೂಟಿಂಗ್ ಶೆಡ್ಯೂಲ್ ಇರ್ತಿತ್ತು. ನಾವು ಬೆಳಿಗ್ಗೆ 7 ಅವ್ರ ಶೂಟಿಂಗ್ ಗೆ ಹೋಗ್ತಿದ್ರು, ನಾನು ನನ್ಗೊಬ್ಳು ತಂಗಿದಳ್ ನಾವು ಅಂತ ನನ್ನ ಹಂಗೆ ಹೇಳೋದು. ಮಲ್ಕೊಳ್ಳೋಷ್ಟೊತ್ತಿ ಮಲಗಿದ ಮೇಲೆ ಅವ್ರು ಬರ್ತಿದ್ರು, ಇಲ್ಲ ಔಟ್ಡೋರ್ ಶೂಟಿಂಗ್ ಇದ್ರು ತಿಂಗಳುಗಟ್ಲೆ ಇರ್ತಿರ್ಲಿಲ್ಲ. ಅದನ್ನ ನೋಡಿ ನೋಡಿ ನೋಡಿ ಏನಾಯ್ತು ಅಂತಂದ್ರೆ, ಮಾಧ್ಯಮಕ್ಕೆ ಬಂದಾಗ ನೀವು ಬೇರೆ 9-to-5 ಕೆಲಸಗಳಾದ್ರೆ ಅದರದ್ದು ಕೆಲಸ ಮಾಡೋ ರೀತಿ ಬೇರೆ ಇರುತ್ತೆ. ಇಂಥ ಟೈಮಿಗೆ ಹೋಗ್ತಾರೆ, ಇಂಥ ಟೈಮಿಗೆ ಬರ್ತಾರೆ. ಮಾಧ್ಯಮದಲ್ಲಿ ಹಾಗಾಗಲ್ಲ. ಮಾಧ್ಯಮದಲ್ಲಿ 24/7 ನೀವು ಇರಬೇಕು, ಆನ್ ಇರಬೇಕು, ಅವೈಲಬಲ್ ಇರಬೇಕು. ಈಗ ರೇಡಿಯೋದಲ್ಲಿ ಕೂಡ ಆಯ್ತು, ನಂದು ಮುಗೀತು ಶೋ, ನಾನು ಹೋಗ್ತೀನಿ, ಓಕೆ. ಇಮ್ಮಿಡಿಯೇಟ್ಲಿ ಏನೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆದ್ರೆ, ಇನ್ನೊಂದೇನೋ ಆದಾಗ ನೀವು ತಕ್ಷಣ ಬಂದು ಅಂದ್ರೆ ಅಷ್ಟು ನಿಮ್ಮ ಮನಸ್ಸನ್ನ ಚುರುಕಾಗಿ ಇಟ್ಕೊಳ್ಬೇಕು. ಆ ಸ್ವಿಚ್ ಆಫ್ ಮಾಡೋ ಆ ಮೋಡ್ ಹೋಗ್ಲೇ ಇಲ್ಲ. ಸೊ ಅದೆಲ್ಲೋ ಒಂದ್ ಕಡೆ ನೆಗೆಟಿವ್ ಆಗು ನನಗೆ ಆಮೇಲೆ ಪರಿಣಾಮ ಬೀರ್ತು ಖಂಡಿತ ಖಂಡಿತ. ಸೊ ಅದು ಪರ್ಸನಾಲಿಟಿ ಮೇಲೂ ಹೋಗುತ್ತೆ. ಕೆಲವೊಬ್ರು ಬಹಳ ಸುಲಭವಾಗಿ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ, ಅಂದ್ರೆ ಮಾಧ್ಯಮದಲ್ಲಿ ಇದ್ರೂ ಸಾಕು ಇಷ್ಟ ಮಾಡಿದ್ರಾಯ್ತು ಇನ್ನೇನ್ ತಲೆ ಕೆಡಿಸ್ಕೊಳ್ಳೋದು ಇರ್ತಾರೆ. ನಾನು ನಂದಲ್ದೆ ಎಲ್ರದ್ದೂ ತಲೆ ಕೆಡಿಸ್ಕೊಳ್ಳೋ ವ್ಯಕ್ತಿತ್ವ ನಂದು. ಆಮೇಲೆ ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ, ಒಂದ್ ಕೆಲಸ ಆಗ್ಬೇಕಾ ಅವ್ರ ಇನ್ನ ಯಾರೋ ಒಬ್ರಿಗೆ ಕೊಟ್ಟಿರ್ತೀನಿ ಹೌದು, ಆದ್ರೆ ಅವ್ರು ಮಾಡಲ್ಲ ಅಂತ ಗೊತ್ತಾದಾಗ ಎಂಡ್ ಆಫ್ ದ ಡೇ ಯಾರೊಬ್ರು ಮಾಡ್ಬೇಕಲ್ಲ. ಸೊ ಕೆಲಸ ಆಗೋದು ಮುಖ್ಯ, ಇಂಥವ್ರೆ ಆಗ್ಬೇಕು ಅಂಥವ್ರೆ ಆಗ್ಬೇಕು ಅಂತಲ್ಲ. ಸೊ ಈ ತರದೆಲ್ಲ ಮಾಡಿ ಒಂದ್ ಸಮಯದಲ್ಲಿ ಬರ್ನ್ ಔಟ್ ಆಗಿದ್ದು ಹೌದು, ದೈಹಿಕವಾಗಿ ಸ್ವಲ್ಪ ಸಮಸ್ಯೆಗಳು ಆಗಿದ್ದು ಹೌದು. ಆದ್ರೆ ಅದು ಸ್ವಲ್ಪ ಒಬ್ಬೊಬ್ರು ಪರ್ಸನಾಲಿಟಿ ಮೇಲೆ ಹೋಗುತ್ತೆ, ಅವರವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ನಂದು ಸ್ವಲ್ಪ ಆತರ ಹೈಪರ್ ವ್ಯಕ್ತಿತ್ವ ಆದ್ರಿಂದ ನನಗೆ ಹಾಗಾಯ್ತು.
1: ಓಕೆ, ಮೋಸ್ಟ್ ಆಫ್ ದಿ ವಿಮೆನ್ ಆರ್ ಲೈಕ್ ದಟ್ ಅನ್ಸುತ್ತೆ.
0: ಅದಿರಬಹುದು, ಅದು ಅದು ನಮ್ಗೆ ಬಂದ್ಬಿಡುತ್ತೆ. ಅದಕ್ಕೆ ಕೆಲವು ಗಂಡ, ನನ್ನ ಗಂಡ ಸ್ವಲ್ಪ ಹಾಗೆ ಇದೆ ಅಂತಪ್ಪ, ಅವ್ನಿಗೆ ಕ್ರೆಡಿಟ್ ಕೊಡ್ಬೇಕು ನಾನು. ಬಟ್ ಅದೇ ಅವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ಕೆಲವೊಬ್ರು ಇತ್ತೀಚಿನ ಮಕ್ಕಳನ್ನ ನೋಡಿದಾಗ, ಈಗಿನ 20s ಅಲ್ಲಿರೋರು ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಗೊತ್ತಾ, ಆರಾಮಾಗಿರೋದಾದ್ರೆ. ಸೊ ಅದು ಒಳ್ಳೇದ ಕೆಟ್ಟದ ನನಗೆ ಗೊತ್ತಿಲ್ಲ, ಮುಂದೆ ಅವ್ರ ಜೀವನದಲ್ಲಿ ಅವ್ರು ನೋಡ್ಕೊಳ್ಬೇಕದನ್ನ. ಆದ್ರೆ ನಾನಂತೂ ಹಾಗಿರ್ಲಿಲ್ಲ. ಈಗಲೂ ಸ್ವಲ್ಪ ಎಲ್ಲೋ ಪ್ರಪಂಚದಲ್ಲಿ ಏನೋ ಯುದ್ಧ ಆದ್ರೂ ನಾನು ಅಯ್ಯೋ ಹಿಂಗ ಆಗ್ತಿದ್ಯಲ್ಲ ಯಾಕೆ ಹೀಗೆ ಅಂತ ತಲೆ ಕೆಡಿಸ್ಕೊಳ್ಳೋಳು. ಸೊ ನನ್ನ ಕೆಲಸ ಅಂತ ಬಂದಾಗ ಇನ್ನೂ ಜಾಸ್ತಿ ತಲೆ ಕೆಡ್ತಿದ್ದೆ.
1: ಈಗ ನಿಮ್ದು ಉದ್ಯೋಗವನ್ನ ವೃತ್ತಿಯನ್ನ ಮಾಡುವಲ್ಲಿ ಬ್ಯಾಕ್ ಗ್ರೌಂಡ್ ಹೇಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಮಾಡುವಲ್ಲಿ ಎಲ್ಲ ಹೆಲ್ಪ್ ಆಯ್ತು ನಿಮ್ಗೆ? ಅಂಡ್ ಈಗ ಕೆಲವು ಮಕ್ಕಳು ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರೋರು, ಅವರಿಗೆ ಏನೇನ್ ಪರ್ಸ್ಯೂ ಮಾಡಕ್ಕೆ ಅವಕಾಶಗಳಿದಾವೆ ಅಂತ ನಿಮ್ಮ ಅನಿಸಿಕೆ?
0: ಓಕೆ, ನಿಮ್ಮ ಮೊದಲನೇ ಪ್ರಶ್ನೆಗೆ, ನನಗೆ ಜರ್ನಲಿಸಂ ನಾನು ಏನಕ್ಕೆ ತಗೊಂಡಿದ್ದು ಅಂತಂದ್ರೆ, ಫಿಲ್ಮ್ ಮೇಕಿಂಗ್ ಹೋಗ್ಬೇಕು, ಹತ್ರದ್ದೇನು ಜರ್ನಲಿಸಮು, ಇಂಗ್ಲಿಷ್ ಲಿಟ್ರೇಚರು, ಈ ಈ ಸಬ್ಜೆಕ್ಟ್ಗಳು ಅಂತ ಹೇಳಿ ತಗೊಂಡಿದ್ದು. ನಾನು ಅದನ್ನ ಮುಂದೆ ನಾನು ವೃತ್ತಿಯಾಗಿ ತಗೊಳ್ತೀನಿ, ನನಗೆ ಅವಾಗ ಇತ್ತು ಒಂದು ಐಡಿಯಲಿಸ್ಟಿಕ್ ಇದಿತ್ತು, ಅಂದ್ರೆ ನಾನೇನೋ ಆಗ್ಬೇಕು, ಸಮಾಜನ ಬದಲಾಯಿಸಬೇಕು ಅಂತ. 3 ಜರ್ನಲಿಸಂ ಮಾಡೋಷ್ಟೊತ್ತಿಗೆ ಗೊತ್ತಾಯ್ತು ಸಮಾಜ ಬದಲಾಗಬಹುದು, ಹೊಟ್ಟೆ ಪಾಡ್ ಬಹಳ ಕಷ್ಟ ಅಂತ. ಆದ್ರೆ ಬಹುಶಃ ತಲೆಯಲ್ಲಿ ಒಂದಿಷ್ಟು ಐಡಿಯಾಗಳಿರ್ತಾವಲ್ಲ ನಿಮ್ ಟೀನೇಜ್ ಇಯರ್ಸ್ ಅಲ್ಲಿ, ನಾನೇನೋ ಆಗ್ಬೇಕು ಅಂದ್ರೆ, ನಾನು ಅಂತಂದ್ರೆ ಪರ್ಸನಲ್ ಆಗಲ್ಲ, ನನ್ನಿಂದ ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು, ಈ ಒಂದು ತಲೆಯಲ್ಲಿ ಬಹಳ ಭದ್ರವಾಗಿ ಕೂತಿದ್ರಿಂದ ನನಗೆ ನನ್ನ ಈ ಒಂದು ವೃತ್ತಿಯನ್ನ ತಗೊಂಡಾಗ್ಲೂ ಕೂಡ ಅದಿತ್ತು, ಬಹಳ ಜವಾಬ್ದಾರಿ ಇದೆ ನನ್ನ ಮೇಲೆ, ಏನೇನೋ ಹೇಳೋದಲ್ಲ ಅಥವಾ ಯಾರ ಪರವಾಗಿಯೂ ಮಾತಾಡೋದಲ್ಲ. ತುಂಬಾ ಈಗಿನ ಕಾಲದಲ್ಲಿ ಬಹಳ ಮುಖ್ಯ ಆಗುತ್ತೆ. ಅದು ಬಹಳ ಸುಲಭವಾಗಿ ಅದು ಪೊಲಿಟಿಕಲ್ ಇದರಲ್ಲಿ ಒಂದೇ ಇವರು ಅಥವಾ ಅವರು ಅಂತ ಹೇಳಿ ಅದೆಲ್ಲ ನಮ್ಗೆ ಅವಾಗ ಬಹಳ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಿದ್ವಿ. ಯಾರನ್ನು ಕೆಳಗೆ ಹಾಕಬಾರ್ದು, ಯಾರನ್ನು ಇಲ್ಲ ಸಲ್ಲದೆ ಅವ್ರನ್ನ ಏನೋ ಹೈಪ್ ಅಪ್ ಮಾಡಬಾರ್ದು. ಆದ್ರೆ ಇರುವ ಸಿ ನಾವು ಎಂಡ್ ಆಫ್ ದಿ ಡೇ ಒಂದು ಸಿಸ್ಟಮ್, ಒಂದು ಗೌರ್ಮೆಂಟ್, ಒಂದು ಸರ್ಕಾರ ಅಥವಾ ಏನೋ ಒಂದು ಕೊಂಡಿ ನಾವು ಅನ್ನೋದು ನೀವು ಜರ್ನಲಿಸಂ ಮಾಡಿದಾಗ ಖಂಡಿತ ಆಗಿರ್ತೀರಿ. ಎಲ್ಲೋ ಆರ್ಜೆಗಳಾದಾಗ್ಲೂ ಕೂಡ ಅದೊಂದು ಬಹಳ ನಿಮ್ ತಲೆಯಲ್ಲಿ ಇರಬೇಕು. ಅದು ನೀವು ಎಂಡ್ ಆಫ್ ದಿ ಡೇ
1: ಶುಡ್ ಬಿ ರೆಸ್ಪಾನ್ಸಿಬಲ್,
0: ಶುಡ್ ಬಿ ರೆಸ್ಪಾನ್ಸಿಬಲ್. ನೀವು ಯಾರ ಧ್ವನಿಯಾಗಿ ಮಾತಾಡ್ತಿದ್ದೀರಿ ಅಲ್ವಾ? ನೀವು ಅವ್ರ ಧ್ವನಿಯಾಗಿ ಮಾತಾಡ್ತಿಲ್ಲ, ನೀವು ಜನರ ಧ್ವನಿಯಾಗಿ ಮಾತಾಡ್ತಿದ್ದೀರಿ. ಮೇಲಿರೋರಿಗೆ ಧ್ವನಿಯಾಗಕ್ಕೆ ಅವ್ರಿಗಿದೆ, ಅವರಿಗೆ ಸಿಸ್ಟಮ್ ಇದೆ, ದುಡ್ಡಿದೆ, ಮತ್ತೊಂದಿದೆ, ಆದ್ರೆ ಜನರ ಧ್ವನಿಯನ್ನು ಪ್ರತಿನಿಧಿಸ್ತಿರೋರು ನೀವು. ಹಾಗಾಗಿ ಅದೊಂದು ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು ಅದು ಬಹುಶಃ ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ಇದ್ದಿದ್ದಕ್ಕಾಗಿ ಅದೊಂದು ಬಹಳ ಇತ್ತು, ಅಥವಾ ಪರ್ಸನಾಲಿಟಿನೂ ಇರ್ಬೋದು. ಈಗ ಸತ್ಯ ಹೇಳ್ಬೇಕು ಅಂತಂದ್ರೆ ಆಶಾ, ನೀವ್ ಏನು ಓದಿದ್ರು, ಓದಿ ಅಂತ ಹೇಳ್ತೀನಿ ನಾನು, ಓದ್ಬೇಡಿ ಹೇಳಲ್ಲ, ಆದ್ರೆ ಏನು ಓದದೆ ಹೋದ್ರು ನಿಮ್ಮ ಆಸಕ್ತಿ ವಿಸ್ತಾರವಾಗಿದ್ರೆ, ನಿಮ್ಮ ಅಭಿರುಚಿ ವಿಸ್ತಾರ ಬಹಳ ಇದ್ರೆ ನೀವು ಈಗ ಏನ್ ಬೇಕಾದ್ರೂ ಆಗ್ಬೋದು. ಈಗ ಸೋಷಿಯಲ್ ಮೀಡಿಯಾ ಜಮಾನ ಅಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬಹಳಷ್ಟು ಜನ ನೀವು ಇನ್ಫ್ಲೂಯೆನ್ಸರ್ಸ್ ಅಂತ ನೋಡ್ತೀರಿ. ಅದರಲ್ಲಿ ಒಳ್ಳೆ ತರದ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಕೆಲವರನ್ನ ನೋಡಿ ಇವ್ರು ಏನಪ್ಪಾ ಇವರು ಅಂತ ಹೇಳುವಂತವ್ರು ಇರ್ತಾರೆ. ಆದ್ರೆ ಜಾಸ್ತಿ ಅವೆನ್ಯೂಗಳಿದಾವೆ. ನೀವು ಟೆಲಿವಿಷನ್ಗೆ ಹೋಗ್ತೀರಾ, ಹೋಗ್ಬಹುದು. ರೇಡಿಯೋ ಬರ್ತೀರಾ, ಬರ್ಬಹುದು. ಇಲ್ಲ ನೀವು ಜರ್ನಲಿಸ್ಟೇ ಆಗ್ತೀನಿ, ನಾನು ಟೆಲಿವಿಷನ್ ಮಾಧ್ಯಮಕ್ಕೆ ಹೋಗ್ತೀನಿ, ಅಲ್ಲಿ ಟಿವಿ ಜರ್ನಲಿಸ್ಟ್ ಆಗ್ತೀನಿ, ಅದು ಆಗ್ಬಹುದು. ಇಲ್ಲ ಸೋಷಿಯಲ್ ಮೀಡಿಯಾಗ್ ಬರ್ಬಹುದು, ನಿಮ್ದೇ ಯೂಟ್ಯೂಬ್ ಚಾನೆಲ್ಗಳನ್ನ ತೆಕ್ಕೋಬಹುದು. ಈಗ ಖಂಡಿತ ನಾನೀಗೊಂದು 20-22 ನಾನು ಎಜುಕೇಶನ್ ಮುಗಿಸಿ 25 ವರ್ಷದ ಮೇಲೆ ಆಯ್ತು. ಆಗ ಹೀಗಿರ್ಲಿಲ್ಲ, ಆಗ ಸೋಷಿಯಲ್ ಮೀಡಿಯಾ ಜೀರೋ, ಏನು ಇರ್ಲಿಲ್ಲ ಅಲ್ಲ. ಹಾಗಾಗಿ ಜರ್ನಲಿಸಂ ಓದಿಯೇ ನೀವು ಬೇರೆ ಬೇರೆ ಅವೆನ್ಯೂಗಳು ಸಿಗ್ತಾವೆ ಅಂತಿಲ್ಲ. ನೀವು ಏನೇ ಓದಿದ್ರು, ಎಷ್ಟು ಜನ ಸತ್ಯ ಹೇಳ್ಬೇಕು ಅಂತಂದ್ರೆ ಇಂಜಿನಿಯರಿಂಗ್ ಮಾಡಿದವರು ಈಗ ಎಷ್ಟು ಜನ ಮಾಧ್ಯಮದಲ್ಲಿದ್ದಾರೆ, ಸಿನಿಮಾದಲ್ಲಿದ್ದಾರೆ. ನೀವು ಎಷ್ಟು ಜನ ಸಿನಿಮಾ ಆಕ್ಟರ್ಗಳು ಡೈರೆಕ್ಟರ್ಗಳನ್ನ ನೋಡಿದ್ರೆ ಇಂಜಿನಿಯರಿಂಗ್ ಮಾಡಿದವರು,
1: ಕರೆಕ್ಟ್
0: ಆಯ್ತಾ? ಬೇರೆ ಬೇರೆ ಫೀಲ್ಡ್ ಅಲ್ಲಿ ಬಂದಿದ್ದಾರೆ. ಎಂಡ್ ಆಫ್ ದಿ ಡೇ ನಿಮ್ಮ ಆಸಕ್ತಿ ಮೇಲೆ ಹೋಗುತ್ತೆ. ನೀವು ಇದೇ ಓದಿರ್ಬೇಕು, ಇದರಿಂದಾನೇ ಇದಾಗ್ಬೇಕು ಅಂತೇನಿಲ್ಲ. ಹೃದಯವನ್ನು ತೆರೆದಿಟ್ಕೊಳ್ಬೇಕು, ನನ್ಗೆ ಎಲ್ಲ ಕಡೆಯಿಂದ ನನಗೆ ಇನ್ಫಾರ್ಮೇಶನ್ ಬರ್ಲಿ, ನಾನು ವ್ಯಕ್ತಿಯಾಗಿ ನಾನು ಬೆಳೀತಾ ಹೋಗ್ಬೇಕು ಅಂತ. ಆಗ ಆಮೇಲೆ ಇದು ಇನ್ನೊಂದಿದೆ, ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಅಂದ್ರೆ ಮತ್ತೊಬ್ರು ನೋಡಿದ್ಯಾ ನನಗ್ ಗೊತ್ತು ನಿನಗ್ ಗೊತ್ತಿಲ್ಲ, ಅದಲ್ಲ. ನಿಮ್ಮ ವ್ಯಕ್ತಿತ್ವ ಇನ್ನು ಸುಧಾರಿಸೋದಕ್ಕೆ ಆದಷ್ಟು ಎಲ್ಲ ವಿಷಯದ ಬಗ್ಗೆನೂ ಒಂದೊಂದೊಂಚೂರು ನನಗೆ ಟೆಕ್ನಾಲಜಿ ನನಗೆ ಆಗೋದೇ ಇಲ್ಲ, ಆದ್ರೂ ಏನಾದ್ರು ಬಂದ್ರೆ ಅದೊಂದು ಅಟ್ಲೀಸ್ಟ್ ಒಂದು ಓದಿ ಇದು ಹಿಂಗ್ ಹಿಂಗಿದೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಸೊ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮ್ಗೆ ಆಸಕ್ತಿ ಹೆಚ್ಚಾದಷ್ಟು ನೀವು ಎಜುಕೇಶನ್ ಇದೇ ಅದೇ ಆಗ್ಬೇಕು ಅಂತಿಲ್ಲ, you will do well in life.
1: Many parts of the countries alluno neevu live and recorded radio programs ella madidira. Ittara madhyamagalige compare madidre radio hege ಡಿಫ್ರೆಂಟ್ ಆಗಿ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗುತ್ತೆ ಅಂತ?
0: ಫ್ರೆಂಡ್, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್. ಆಕ್ಟಿವ್ ಲಿಸ್ನಿಂಗ್, ಪ್ಯಾಸಿವ್ ಲಿಸ್ನಿಂಗ್ ಅಂತೀವಿ ಅಲ್ವಾ ನಾವು. ಟೆಲಿವಿಷನ್ ಆದ್ರೆ ಏನಾಗುತ್ತೆ, ಒಂದು ಪ್ರೆಷರ್ ಇದೆ, ನೀವು ನೋಡ್ಬೇಕು, ನಿಮ್ಮ ಕಣ್ಣು ಮುಂದೆ ಏನು ಬೊಂಬೆಗಳು ಓಡಾಡ್ತವೆ ನೋಡ್ಬೇಕಾಗತ್ತೆ. ರೇಡಿಯೋಲಾದ್ರೆ ನೀವು ಒಂದ್ ಕಡೆ ಹಾಕಿಟ್ಕೊಂಡು ನಿಮ್ ಪಾಡಿಗೆ ಬೇರೆ ಕೆಲಸ, ನೀವು ತುಂಬಾ ಜನ ಓದ್ತಾರೆ, ಅದ್ ಹೇಗ್ ಮಾಡ್ತಾರೆ ಗೊತ್ತಿಲ್ಲ, ರೇಡಿಯೋ ಕೇಳ್ತಾ ಓದ್ತಾರೆ, ಆದ್ರೆ ಅಡಿಗೆ ಮಾಡೋದು, ಇಸ್ತ್ರಿ ಮಾಡೋದು, ಇನ್ನೇನೋ ಮಾಡೋದು. ಸೊ ಇದೇನಾಗತ್ ಗೊತ್ತಾ, ಯಾರು ಇಲ್ದಿದ್ದಾಗ ಯಾರೋ ಒಬ್ರು ನನ್ನ ಜೊತೆಗಿದ್ದಾರೆ, ಈ ಒಂದು ಭಾವನೆಯನ್ನ ಹುಟ್ಟಾಕೋದು ಕೇವಲ ರೇಡಿಯೋ. ಅಂಡ್ ಈಗ ನಾನು ರೇಡಿಯೋ ಅಂತಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಹೇಳ್ಬೇಕು. ಸೊ ನಮ್ಮ ಕಾಲದ ರೇಡಿಯೋ ಬೇರೆ, ಇದು ಬೇರೆ. ಸೊ ಒಂದ್ ಕಾಲದಲ್ಲಿ ಆರ್ಜೆಗಳ ಮಾತನ್ನ ಇಷ್ಟಪಟ್ಟು ಕೇಳ್ತಿದ್ರು. ಎಲ್ಲೋ ಬರ್ತಾ ಬರ್ತಾ ಬರ್ತಾ ಜನರ ಐ ತಿಂಕ್ ತಾಳ್ಮೆ ಕಡಿಮೆ ಆಗ್ತಾ ಆಗ್ತಾ, ಓ ಇವ್ರು ಏನಪ್ಪ ಬಂದ್ ಮಧ್ಯದಲ್ಲಿ ಕೊರಿತಾರೆ ಅನ್ನೋ ಒಂದು ಇದು ಬಂದಿದೆ. ಹಾಗಾಗಿ ಆಮೇಲೆ ರೇಡಿಯೋದಲ್ಲಿ ನನ್ನ ಆಯ್ಕೆಯ ಹಾಡುಗಳು ಬರ್ತವೆ ಅಂತಿಲ್ಲ, ಲಾಟ್ರಿ ತರ ಆಯ್ತಾ. ಒಂದ್ ಹಾಡು ಹೇ ನನ್ಗೆ ಈ ಹಾಡು ಇಷ್ಟ, ಅಯ್ಯೋ ನೆಕ್ಸ್ಟ್ ಹಾಡು ಯಾಕೆ ಈ ಹಾಡು ಹಾಕಿದ್ರು ಅಂತ ಆಗುವ ಒಂದು ಚಾನ್ಸಸ್ ಇದೆ. ಆದ್ರೆ ನೀವು ಈ ತರ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಆಯ್ಕೆ, ನನಗೆ ಇವತ್ತು ಮೊಹಮ್ಮದ್ ರಫಿ ಹಾಡು ಕೇಳ್ಬೇಕಾ, ಮೊಹಮ್ಮದ್ ರಫಿದೇ ಹಾಡು ಬರುತ್ತೆ, ನಂಗೆ ಮಧ್ಯೆ ಬೇರೆ ಏನು ಕಿರಿಕಿರಿ ಆಗಲ್ಲ, ಇಲ್ಲ ಯಾವ್ದೊಂದಿನ ನನಗೆ ಡಾಕ್ಟರ್ ರಾಜ್ಕುಮಾರ್ ಹಿಟ್ಸ್ ಕೇಳ್ಬೇಕಾ, ಅದೇ ಕೇಳ್ತೀನಿ. ಹಾಗಾಗಿ ಈ ಎಲ್ಲ ಚಾಯ್ಸ್ಗಳು ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾಗಿದೆ ಅಂತಂದ್ರೆ, ಯಾವ್ದು ರೇಡಿಯೋ ಯಾಕೆ ಮುಖ್ಯ ಆಗತ್ತೆ, ಈ ನಮ್ಗೆಲ್ಲ ಏನು ಅಂತಂದ್ರೆ ಆರ್ಜೆಗಳಾಗಿ ಸಿ ನಾವು ಪ್ರತಿ ಮನೆಗೂ ಹೋಗ್ತಿದ್ವಿ, ಪ್ರತಿಯೊಬ್ಬರಿಗೂ ಹತ್ತಿರ ಆಗ್ತಿದ್ವಿ. ಅಂಡ್ ಇದು ಸತ್ಯನೂ ಹೌದು, ಮನೆ ಮಕ್ಕಳ ತರಾನೇ ನಮ್ಗೆ ಟ್ರೀಟ್ ಮಾಡ್ತಿದ್ರು. ನನ್ಗೆ ನೆನಪಿದೆ, ನಾನು ಗಿಫ್ಟ್ಗಳೆಲ್ಲ ತಂದ್ಬಿಡೋರು ಅಂದ್ರೆ ಒಂಥರ ಮನೆ ಫಂಕ್ಷನ್ಸ್ಗೆಲ್ಲ ಕರೀತಿದ್ರು, ಆ ರೀತಿಯ ಒಂದ್ ಕಾಲ ಇತ್ತು. ಅದನ್ನೆಲ್ಲ ನೋಡಿದ್ರಿಂದ ಎಲ್ಲೋ ಒಂದ್ ಕಡೆ ಆ ತೀರ ಆತ್ಮೀಯತೆಯ ಒಂದು ಭಾವನೆಯನ್ನ ಹುಟ್ಟಾಕೋದು ಖಂಡಿತ ರೇಡಿಯೋ. ಆದ್ರೆ ರೇಡಿಯೋ ಅಂತ ಏನನ್ನ ಡಿಫೈನ್ ಮಾಡ್ತೀವಿ ಅಂತ ಈಗ ನಾವು ಮತ್ತೆ ಪ್ರಶ್ನೆ ಮಾಡ್ಕೋಬೇಕು.
1: ಈಗ ಮೀಡಿಯಾ ಸ್ಟೂಡೆಂಟ್ಸ್ ಗೆ, ಜರ್ನಲಿಸಂ ಸ್ಟೂಡೆಂಟ್ಸ್ ಗೆ ಟೀಚ್ ಮಾಡ್ತಿದ್ದೀರಲ್ಲ, ಸೊ ಅವರಿಗೆ ಯಾವ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಒತ್ತು ಕೊಡ್ತೀರಾ, ಥಿಯರಿ ಆರ್ ಪ್ರಾಕ್ಟಿಕಲ್?
0: ಎರಡು. ಎರಡು. ನಾನು ಆಕ್ಚುಲಿ ಟೀಚ್ ಮಾಡ್ತಿರೋದು ರೇಡಿಯೋ ಅಂಡ್ ಪಾಡ್ಕಾಸ್ಟಿಂಗ್ ಅಂತ. ಈಗ ರೇಡಿಯೋ ನಿಮ್ಗೆ ಗೊತ್ತಿರೋಂಗೆ ಪಾಡ್ಕಾಸ್ಟಿಂಗ್ ಕೂಡ ಈಗ ಕಳೆದೊಂದಿಷ್ಟು ವರ್ಷಗಳಲ್ಲಿ ಬಹಳ ಅದು
1: ಕೋರ್ಸ್ ತರನೇ
0: ಬಂದ್ಬಿಟ್ಟಿದೆ. ಯಾಕೆಂದ್ರೆ ಒಂದ್ ರೀತಿಲಿ ರೇಡಿಯೋ ಇವಾಗ ಫಂಕ್ಷನ್ ಮಾಡ್ತಿರೋ ರೀತಿಗೂ ಪಾಡ್ಕಾಸ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೂ ಕೆಲವು ವ್ಯತ್ಯಾಸಗಳಿದಾವೆ. ಹಾಗಾಗಿ ಇದ್ರದ್ದೇ ಒಂದು ರೇಡಿಯೋದೇ ಒಂದಿಷ್ಟು ಡೂಸ್ ಅಂಡ್ ಡೋಂಟ್ಸ್ ಇದೆ, ಪಾಡ್ಕಾಸ್ಟ್ ಒಂದಿಷ್ಟಿದೆ. ಹಾಗಾಗಿ ಎರಡು ಕೋರ್ಸ್ ರೀತಿಲಿ ಬಂದಿದೆ. ನಾನು ಎರಡೂ ಮಾಡ್ತಿರೋದ್ರಿಂದ ಟೀಚ್ ಮಾಡ್ತೀನಿ. ಥಿಯರಿ ಮುಖ್ಯನಾ ಪ್ರಾಕ್ಟಿಕಲ್ಸ್ ಮುಖ್ಯನ ಅಂತಂದ್ರೆ, ನನ್ನ ಕೇಳೋದಾದ್ರೆ ಖಂಡಿತ ಪ್ರಾಕ್ಟಿಕಲ್ಸ್. ನಿಮ್ಗೆ ಎಂಡ್ ಆಫ್ ದ ಡೇ ನೀವು ಏನೇ ನಾನು ಕೂತ್ಕೊಂಡು ಕೊಚ್ಚಿದ್ರು, ನೀವು ನೀವಾಗೆ ಏನ್ ಮಾಡ್ತೀರಿ, ಏನ್ ನಿಮ್ಮ ತಲೆ ಉಪಯೋಗಿಸ್ತೀರಿ, ಇಂಟರ್ವ್ಯೂನ ನೀವ್ ಹೇಗೆ ಪ್ಲಾನ್ ಮಾಡ್ತೀರಿ, ಫೈನಲಿ ನೀವ್ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತೀರಿ, ಅದೆಲ್ಲ ನಿಮ್ಗೆ ಬಿಟ್ಟಿದ್ದು. ಹಾಗಾಗಿ ಥಿಯರಿ ಹೇಳ್ಕೊಡೋಷ್ಟು ಏನು ಅವರ ಪ್ರಿಪರೇಷನ್ ಏನ್ ಬೇಕೋ ಅಷ್ಟು ಥಿಯರಿ ನಾನು ಹೇಳ್ಕೊಡ್ತೀನಿ. ಬಟ್ ತುಂಬಾ ನಾನು ಕೆಲಸತೆ ಹೇಳ್ಬಿಡ್ತೀನಿ, ಈ ನಂಬರ್ಸ್, ಇಯರ್ಸ್, ಡೇಟ್ಸ್ ಅದೆಲ್ಲ ನೀವು ತಲೆಗೆ ಹಾಕೋಬೇಡಿ, ನಾನು ಹೇಳ್ತಿದ್ದೀನಿ ಕೇಳಿ ಬಿಟ್ಬಿಡಿ. ಯಾಕೆಂದ್ರೆ ನಿಮ್ಗೊಂದು ತಲೆಯಲ್ಲಿ ಇರ್ಬೇಕೇ ಹೊರತು ಅದೇ ನಾನು ಅದಕ್ಕೆ ಸಂಬಂಧಪಟ್ಟಂಗ್ ಪ್ರಶ್ನೆಗೆ
1: ಮಾಡಲ್ಲ.
0: ಆದ್ರೆ ಪ್ರಾಕ್ಟಿಕಲ್ ತುಂಬಾ ಮಾಡಿಸ್ತೀನಿ. ಅವ್ರನ್ನ ರೇಡಿಯೋ ಸ್ಟೇಷನ್ ಗಳಿಗೆ ಕರ್ಕೊಂಡು ಹೋಗ್ತೀನಿ, ಹೇಗೆ ವರ್ಕ್ ಆಗುತ್ತೆ, ಸಿಸ್ಟಮ್ ಹೇಗಿರುತ್ತೆ, ಕನ್ಸೋಲ್ ಹೇಗೆ ವರ್ಕ್ ಆಗುತ್ತೆ ಅದೊಂದು. ಆಮೇಲೆ ಕ್ಲಾಸ್ಗಳಲ್ಲಿ ಬಹಳಷ್ಟು ಅವರಿಗೆ ಆಕ್ಟಿವಿಟೀಸ್ ಕೊಡ್ತಿರ್ತೀನಿ. ಸಣ್ಣ ಸಣ್ಣ ಸಣ್ಣ ಗ್ರೂಪ್ಗಳನ್ನ ಮಾಡಿ ಬೇರೆ ಬೇರೆ ಅವರೇ ರಚಿಸಬೇಕು ಒಂದು ಶೋ ಅಲ್ಲಿ ಒಂದು ಥೀಮ್ ಅವ್ರು ತಗೊಂಡು ಅದ್ರಲ್ಲಿ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ರತಿ ಸತಿ ಮಾತಾಡೋದನ್ನ ಲಿಂಕ್ ಅಂತ ಕರೀತಾರೆ. ಪ್ರತಿ ಸತಿ ರೇಡಿಯೋದಲ್ಲಿ ಮಾತಾಡೋ ಲಿಂಕ್, ಪ್ರತಿ ಲಿಂಕ್ ಅನ್ನ ಅವ್ರು ಹೇಗೆ ಏನೋ ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಈ ರೀತಿ ಪ್ರಾಕ್ಟಿಕಲ್ ನಾಲೆಜ್ಗೆ ಜಾಸ್ತಿ ನಾನು
1: ಲೈಕ್ ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಜರ್ನಲಿಸಂ ಅಲ್ವಾ?
0: ಖಂಡಿತ
1: ಅಲ್ವಾ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಜರ್ನಲಿಸಂ.
0: ಇಟ್ ಇಸ್ ಪಾರ್ಟ್ ಆಫ್ ಜರ್ನಲಿಸಂ.
1: ಆಯ್ತು. ಇವಾಗ ಅದರಲ್ಲಿ ಸ್ಕ್ರಿಪ್ಟ್ ಏನೇನ್ ಆಸ್ಪೆಕ್ಟ್ಸ್ ಬರುತ್ತೆ, ಸ್ಕ್ರಿಪ್ಟಿಂಗ್, ಆಮೇಲೆ ಪ್ರೊಡಕ್ಷನ್, ಆತರ ಎಲ್ಲ ಹೇಳ್ಕೊಡ್ತೀರಿ?
0: ನನ್ಗೆ ಸ್ಕ್ರಿಪ್ಟಿಂಗ್ ಅನ್ನೋದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಅಸಮಾಧಾನ ಇದೆ. ನಾನು ಯಾವಾಗ್ಲೂ ಹೇಳೋದು, ನೀವು ಒಳ್ಳೆ ಅರ್ಜಿ ಆದ್ರೆ ಸ್ಕ್ರಿಪ್ಟ್ ಮಾಡಲೇಬಾರದು, ನಿಮ್ಮ ತಲೆಯಲ್ಲಿ ಎಲ್ಲದೂ ಇರಬೇಕು. ಅದು ನಾನು ಕಲ್ತಿದ್ದ ಹಾಗೆ. ನಾನು ರೇಡಿಯೋ ಮಿರ್ಚಿಲಿದ್ದಾಗ ಅದಕ್ಕೆ ಮೊದಲು ನನಗೆ ಬರೆದು ಮಾತಾಡುವ ಅಭ್ಯಾಸ ಇಲ್ವೇ ಇರಲಿಲ್ಲ. ಮಿರ್ಚಿಲಿ ಸೇರ್ಕೊಂಡಾಗ ನನ್ನ ಬಾಸ್ ಕೆಲವರು ಹಾಗೆ ಮಾಡ್ತಿದ್ರು, ಅವ್ರಿಗೆ ಬೈತಿದ್ದ, ನೀವು ಆರ್ಜೆಗಳು ಅಂತಂದ್ರೆ ನಿಮ್ಗೆ ಹಂಗೆ ಪಟ್ಟಂತ ಬರಬೇಕು, ನೀವು ಅಷ್ಟು ಎಬಿಲಿಟಿ ಇರಬೇಕು ನಿಮ್ಗೆ, ನೀವೇನ್ ಬರ್ಕೊಂಡು ಇಡೀ ಇದನ್ನ ನೀವು ಓದೋದು, ಅದು ಓದೋದು ದಟ್ ಇಸ್ ಅನ್ ಅನೌನ್ಸರ್. ಆರ್ಜೆ ಅಂತಂದ್ರೆ ಮಾತಾಡಬೇಕು, ಓದಿದಾಗ ಏನಾಗುತ್ತೆ ನೀವು ಅನೌನ್ಸರ್. ಅದು ನನ್ನ ತಲೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಕೂತಿದೆ. ಸೊ ನಾವೆಲ್ಲ ಇಲ್ಲಿ ಎಫ್ ಎಂ ರೇನ್ಬೋದಲ್ಲೂ ಇಷ್ಟ ಆಯ್ತಾ, ಬರೆಯೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ, ಆನ್ ಮಾಡಿಕೊಂಡು ಮಾತಾಡ್ತಿದ್ವಿ. ಸೊ ನಾನು ಹೇಳ್ಕೊಡ್ಬೇಕಾದ್ರೆ ಏನ್ ಮಾಡ್ತೀನಿ, ಒಂದು ಆಫ್ ಕೋರ್ಸ್ ಹಿಸ್ಟ್ರಿ ಆಫ್ ರೇಡಿಯೋ ಹೇಗೆ ಬೇರೆ ಬೇರೆ ಹಂತದಲ್ಲಿ ಬೆಳೆದು ಬಂತು ಅದೆಲ್ಲ ಇರುತ್ತೆ. ಬಟ್ ಅದ್ರ ಜೊತೆಗೇನೆ ಒಂದು ರೇಡಿಯೋ ಕಾರ್ಯಕ್ರಮ ನೀವು ನಾಳೆ ಅದೊಂದು ಇದರಲ್ಲಿ ಆರ್ಜಿಯಾಗಿ ಸೇರ್ಕೊಂಡ್ರಿ, ಸೊ ಏನು ಆ ಒಂದು ಕಮರ್ಷಿಯಲ್ ಸ್ಟೇಷನ್ ಸೆಟ್ಅಪ್ ಹೇಗಿರುತ್ತೆ, ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಯಾವ್ದ್ಯಾವ್ದು, ಅದು ಹೇಗೆ ಫಂಕ್ಷನ್ ಆಗುತ್ತೆ. ಆಮೇಲೆ ರೇಡಿಯೋ ಅಂತಂದ್ರೆ ಬರೀ ಆರ್ಜಿ ಅಷ್ಟೇ ಅಲ್ಲ, ಒಂದು ರೇಡಿಯೋ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ನೀವು ಕಾಪಿರೈಟರ್ ಆಗೂ ಸೇರ್ಕೊಳ್ಬಹುದು ಆಯ್ತಾ, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರೆಯೋದು ಕಾಪಿ ರೈಟರ್ಸ್. ನೀವು ಪ್ರೊಮೋ ಪ್ರೊಡ್ಯೂಸರ್ ಆಗೂ ಸೇರ್ಕೊಳ್ಬಹುದು, ಅಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಗಳನ್ನ ಪ್ರೊಡ್ಯೂಸ್ ಮಾಡೋರು, ಅದಕ್ಕೆ ಮ್ಯೂಸಿಕ್ ಹಾಕಿ, ಅದಕ್ಕೆ ವಾಯ್ಸ್ ಚಂದ ಮಾಡಿ ಅದಕ್ಕೂ. ಸೊ ಆತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿದಾವೆ, ನೀವು ಯಾವ್ದಕ್ಕಾರು ಹೋಗ್ಬೋದು, ನೀವು ಇದೇ ಮಾಡಿ ಅಂತ ನಾನು ಪುಷ್ ಮಾಡಲ್ಲ. ಹಾಗಾಗಿ ಇದೆಲ್ಲದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಕೊಡ್ತಾನೆ, ಪ್ರೊಡಕ್ಷನ್ ಬಗ್ಗೆ ಒಂದ್ ಸ್ವಲ್ಪ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಲೆ ಉಪಯೋಗಿಸೋದು ಹೇಗೆ. ಇವತ್ ನಾನು ಕ್ಲಾಸ್ ಅಲ್ಲಿ ನೋಡ್ತೀನಿ, ಸ್ಟೂಡೆಂಟ್ಸ್ ಏನಾದ್ರೂ ಕೊಡ್ತಿದ್ದ ಹಾಗೇನೆ ಚಾಟ್ ಜಿಪಿಟಿಗೋ ಗೂಗಲ್ ಜಮಿನಾಯಿಗೋ ಹೋಗ್ಬಿಟ್ಟು ಅವರು ದೇ ಜಸ್ಟ್ ಅದನ್ನ ಅದರಿಂದ ಅದೇನು ಐಡಿಯಾಸ್ ಕೊಡುತ್ತೆ ಅದನ್ನ ಅವರು ಮಾಡ್ತಾರೆ ಹೊರತು ಸ್ವಂತ ತಲೆ ಉಪಯೋಗಿಸಲ್ಲ. ನನಗೆ ಅದು ಎಲ್ಲೋ ಒಂದ್ ಕಡೆ ಇದು ಇಲ್ಲಿ ತನಕ ಬಂದ್ರೆ ಇನ್ನು ಮುಂದೆ ಹೇಗೆ ಅನ್ನೋದು ಕೆಲವು ಸತಿ ನನಗೆ ಅನ್ಸುತ್ತೆ. ಆದ್ರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ರೇಡಿಯೋ ಇದನ್ನೆಲ್ಲ ನಾನು ಟೀಚ್ ಮಾಡ್ತೀನಿ. ಅಂಡ್ ಪಾಡ್ಕಾಸ್ಟಿಂಗ್ ಐ ತಿಂಕ್ ಈಗ ತುಂಬಾ ಇದರಲ್ಲೇ ಹೇಳ್ತಾರೆ, ಅಡ್ಮಿನಿಸ್ಟ್ರೇಟರ್ಸ್ ಹೇಳ್ತಾರೆ ನೀವು ಸ್ವಲ್ಪ ರೇಡಿಯೋ ಬಗ್ಗೆ ಅಷ್ಟು ಇದ್ ಮಾಡ್ಬೇಡಿ, ಪಾಡ್ಕಾಸ್ಟಿಂಗ್ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಹೇಳ್ಕೊಡಿ ಅಂತ. ಸೊ ಹಾಗಾಗಿ ಪಾಡ್ಕಾಸ್ಟಿಂಗ್ ಡೂಸ್ ಅಂಡ್ ಡೋಂಟ್ಸ್ ಹೇಗೆ ಪ್ಲಾನ್ ಮಾಡೋದು, ಹೇಗೆ ಪ್ರಶ್ನೆಗಳನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಆಮೇಲೆ ನಿಮ್ ಕಡೆಯಿಂದ ತಯಾರಿ ಏನಿರ್ಬೇಕು, ಆಮೇಲೆ ಪಾಡ್ಕಾಸ್ಟ್ ದಿನ ಕೂತಾಗ ಸಿ ನೀವು ತಯಾರಿ ಏನೇ ಮಾಡ್ಕೊಳ್ಳಿ, ಆ ರೆಕಾರ್ಡಿಂಗ್ ದಿನ ಹೇಗೆ ಬಿಹೇವ್ ಮಾಡ್ಬೇಕು, ಹೇಗೆ ಗೆಸ್ಟ್ ನ ಒಂಥರ ಅವ್ರ ಜೊತೆ ಐಸ್ ಬ್ರೇಕಿಂಗ್ ಹೇಗಿರ್ಬೇಕು. ಸೊ ಈ ರೀತಿದೆಲ್ಲ ಒಂದಿಷ್ಟು ಪ್ರಾಕ್ಟಿಕಲ್ ಟಿಪ್ ಗಳು. ಅಂಡ್ ತುಂಬಾ ಮಾಕ್ ಮಾಡ್ತೀನಿ, ಕೆಲವರನ್ನ ಕರೆಸಿ ಇಲ್ಲ ಕೆಲವು ಸತಿ ನಾನೇ ಗೆಸ್ಟ್ ಆಗಿ ಹೋಗ್ತೀನಿ. ಸೊ ಈ ತರದೆಲ್ಲ ಮಾಡಿ ಪ್ರಾಕ್ಟಿಕಲಿ ತುಂಬಾ ಆಕ್ಟಿವಿಟೀಸ್ ಕೊಡ್ತೀನಿ.
1: ಓಕೆ, ಈಗ ನೀವು ರಂಗಭೂಮಿ ಕಲಾವಿದೆ ಕೂಡ, ನಾಟಕಗಳ
0: ಕಲಾವಿದೆ ಗೊತ್ತಿಲ್ಲ,
1: ಓಕೆ ಆರ್ಟಿಸ್ಟ್ ಅಲ್ವಾ? ಸೊ ನಾಟಕಗಳಲ್ಲೆಲ್ಲ ಅಭಿನಯ ಮಾಡಿದ್ದೀರಿ?
0: ಹೌದು.
1: ಐ ಮೀನ್ ಥಿಯೇಟರ್.
0: ಹೌದು.
1: ಅಂಡ್ ಆಕಾಶವಾಣಿ ಕಲಾವಿದೆ ಕೂಡ.
0: ಹೌದು ಹೌದು.
1: ಓಕೆ, ಸೊ ಅದರ ಜೊತೆಗೆ ನಿರ್ದೇಶಕಿಯಾಗಿ ಕೆಲಸ ಮಾಡಿರೋ ಅನುಭವನೂ ಇದೆ. ಅಂಡ್ ಯು ಹ್ಯಾವ್ ಆಕ್ಟೆಡ್ ಇನ್ ಸಮ್ ಸೀರಿಯಲ್ಸ್ ಆಲ್ಸೋ.
0: ಒಂದ್ ಸೀರಿಯಲ್ ಅಂದ್ರೆ ಅದೇ ಬ್ಯಾಕ್ ಗ್ರೌಂಡ್ ಹಾಗೆ ಇದ್ದಿದ್ದಕ್ಕಾಗಿ ಅಮ್ಮನ ಅಪ್ಪ ಯಕ್ಷಗಾನ ಕಲಾವಿದರಾಗಿದ್ದು, ಹಾಗಾಗಿ ಬಹಳ ಸಣ್ಣ ವಯಸ್ಸಲ್ಲೇ ನನಗೆ ಯಕ್ಷಗಾನಕ್ಕೂ ಹಾಕಿದ್ಲ ಅಮ್ಮ. ಹಾಗಾಗಿ ಸುಮಾರು ವರ್ಷ ತನಕ ನಾನು ಯಕ್ಷಗಾನ ಮಾಡ್ತಿದ್ದೆ. ನನಗೆ ಸಣ್ಣೋಳಿದ ಬಹುಶಃ ಸ್ಟೇಜ್ ಅಂತಂದ್ರೆ ಯಕ್ಷಗಾನನೇ, ನಾಟಕಕ್ಕಿಂತ ಜಾಸ್ತಿ ಯಕ್ಷಗಾನ ಅಥವಾ ಎರಡು ಒಟ್ಟೊಟ್ಟಿಗೆ. ಹಾಗೆ
1: ಈಗ ನಿರ್ದೇಶನ ಮಾಡುವಾಗ ಇದು ಏನು ಒಂದು ಕಂಟ್ರೋಲ್ ಇರಬೇಕು ಆರ್ಟಿಸ್ಟ್ಗಳ ಮೇಲೆ ಎಲ್ಲ. ಅಂಡ್ ಅಭಿನಯ ಮಾಡುವಾಗ ಒಂದು ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು, ಏನು ಸಂವೇದನೆ ಅಂತ ಹೇಳ್ತಾರಲ್ಲ, ಸೊ ಅದೆರಡು ಆ ಎರಡು ಮನಸ್ಥಿತಿಗಳ ಬಗ್ಗೆ ನೀವು ಹೇಗೆ ಬದಲಾಗ್ತೀರಿ?
0: ನನಗೆ ಯಾವತ್ತಿದ್ರು ಐ ಆಮ್ ಎ ಟೀಮ್ ಪ್ಲೇಯರ್. ಆಯ್ತಾ, ನನಗೆ ನಾನು ಅನ್ನೋದಕ್ಕಿಂತ ನಾವು, ನಾವೆಲ್ಲ ಸೇರಿ ಒಂದು ಪ್ರಾಡಕ್ಟ್ ನ ಚೆನ್ನಾಗಿ ಮಾಡೋಣ, ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಥವಾ ಒಂದು ಒಳ್ಳೆ ನಾಟಕ ಮಾಡೋಣ, ಯಕ್ಷಗಾನ ಏನೇ ಇಲ್ಲ ಒಂದು ಶೋ ಮಾಡೋಣ. ಸೊ ನನಗೆ ನಾನು ಅಂತ ಬಂದಾಗ ಏನಾಗುತ್ತೆ, ಎರಡು ಸಂವೇದನೆ ಅಂತ ಆಗುತ್ತೆ. ನಾವು ಅಂತ ಬಂದಾಗ ಅದು ಒಂದೇ ಆಗ್ಬಿಡುತ್ತೆ ಅಲ್ವಾ. ಈಗ ನಾನು ನಟಿಯಾಗಿದ್ದಾಗ ನಾನಲ್ಲಿ ನಟಿಯಾಗಿದ್ದೀನಿ, ನನ್ನ ಕೆಲಸ ಏನು, ನನ್ನ ಡೈರೆಕ್ಟರ್ ಏನ್ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ನಾನು ಚೆನ್ನಾಗಿ ಮಾಡಬೇಕು. ನನ್ನ ಕೋ ಆರ್ಟಿಸ್ಟ್ ಜೊತೆಗೆ ನಾನು ಚೆನ್ನಾಗಿ, ನನ್ನ ಸಂಬಂಧ ಚೆನ್ನಾಗಿರ್ಬೇಕು, ಅವ್ರು ಏನು ಡೈಲಾಗ್ ಹೇಳ್ತಾರೆ ಅದಕ್ಕೆ ನನ್ನ ಸ್ಪಂದನೆ ಪ್ರತಿಸ್ಪಂದನೆ ಚೆನ್ನಾಗಿರ್ಬೇಕು. ಸೊ ನಾನು ಡೈರೆಕ್ಟರ್ ಆಗಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಸೇಮ್ ಥಿಂಗ್, ಎಲ್ಲರನ್ನು ನಿಮ್ಮ ಒಂದು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದು. ಈಗ ತುಂಬಾ ಹೇಳ್ತಾರೆ ಸಂಜಯ್ ಲೀಲಾ ಭನ್ಸಾಲಿ ಒಂಥರ ಬಹಳ ಸ್ಟ್ರಿಕ್ಟ್ ಹೊಡೆದು ಬಿಡ್ತಿದ್ರು, ನನಗೆ ಅಂಥವ್ರ ಜೊತೆ ಹೇಗೆ ಕೆಲಸ ಮಾಡ್ತಾರೆ? ನೀವು ಭಯದಿಂದ ಕೆಲಸ ಮಾಡೋದು, ವಿಶ್ವಾಸದಿಂದ ಕೆಲಸ ಮಾಡೋದು ಎರಡು ಬೇರೆ ಬೇರೆ. ಸೊ ನನಗೆ ವಿಶ್ವಾಸದ ಬಗ್ಗೆ ನಂಗೆ ಹೆಚ್ಚು ನಂಬಿಕೆ ಇದೆ. ನಾನು ಎಲ್ಲ ಕಡೆ ನನ್ನ ಟೀಮ್ ಅಲ್ಲಿ ಕೂಡ ನಾನು ಬೇರೆ ಬೇರೆ ಕಡೆ ಹೆಡ್ ಆಗಿ ಕೆಲಸ ಮಾಡಿದ್ದೀನಲ್ಲ, ಎಲ್ಲ ಕಡೆ ಅಷ್ಟು ಎಷ್ಟೋ ಜನ ಅಂತಿದ್ರು ನೀನು ಸ್ವಲ್ಪ ಬಾಸ್ ಆಗಿ ಒಂಚೂರು ನೀನು ದರ್ಪ ಗಿರ್ಪ ತೋರಿಸ್ಬೇಕು ಅಂತ. ನಂದು ನನ್ನ ನೇಚರ್ ಅಲ್ಲಿಲ್ಲ, ಆ ನೇಚರ್ ಅಲ್ಲಿ ಇಲ್ದಿದ್ದಾಗ ನನ್ನನ್ನು ತೋರ್ಸಕ್ಕಾಗಲ್ಲ. ಆಮೇಲೆ ಯಾರನ್ನು ಹೆದರಿಸಿ ಅವರಿಂದ ಕೆಲಸ ತೆಗೆಸ್ಕೊಳ್ಳೋದು ನಾನು ಇಷ್ಟಪಡಲ್ಲ, ಯಾಕಂದ್ರೆ ನನಗೆ ಬಾಸ್ ಆಗಿದ್ದವರು ಸುಮಾರಷ್ಟು ಜನ ಬಹಳ ಫ್ರೆಂಡ್ಲಿ ಆಗಿದ್ರು, ನಾನು ಅದನ್ನ ಕಲ್ತಿದ್ದೀನಿ, ನಾನು ಅದನ್ನೇ ನಾನು ಹಾಗೆ ಇರ್ತೀನಿ ಅಂತ. ಸೊ ಹಾಗಾಗಿ ಎರಡು ಮನಸ್ಥಿತಿಗಳು ನನಗಿರಲ್ಲ. ನಂದು ಒಂದೇ ಮನಸ್ಥಿತಿ, ನಾವು ಏನೇ ಮಾಡಿದ್ರು, ನಾವು ಅಂತ ನಾನು ಅನ್ನಲ್ಲ, ನಾವು ಏನೇ ಮಾಡಿದ್ರು ಅದು ಯಾರಿಗೂ ನೋವು ಉಂಟು ಮಾಡಬಾರ್ದು. ಆಮೇಲೆ ಆ ವಾತಾವರಣ ಬಹಳ ಚೆನ್ನಾಗಿರ್ಬೇಕು, ನಗ್ನಕ್ಕೊಂಡು ಖುಷಿ ಖುಷಿಯಾಗಿ ಕೆಲಸ ಮಾಡುವಂತ ವಾತಾವರಣ ಆಗ್ಬೇಕು. ಸೊ ಅದು ಮನಸ್ಥಿತಿ ಇರೋದ್ರಿಂದ ಸ್ವಿಚ್ ಮಾಡೋದು ಬಹಳ ಸುಲಭ. ಸೊ ನನ್ಗೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಾಗ ತಗೊಳ್ತೀನಿ, ಇಲ್ಲ ನಾನೇ ಯಾರಿಗಾರು ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅಂತಂದಾಗ ಬಹಳ ಪ್ರೀತಿಯಿಂದ ಕೊಡ್ತೀನಿ, ಹಾಗಾಗಿ ಅದು ಬಹಳ ಸ್ಮೂತ್ ಆಗಿ ನಡ್ಕೊಂಡು ಹೋಗುತ್ತೆ.
1: ಸೊ ಆಕ್ಟಿಂಗ್ ಮಾಡುವಾಗ ಸೊ ನಿಮ್ಮಲ್ಲೇ ಒಬ್ಬ ನಿರ್ದೇಶಕನಿರೋದ್ರಿಂದ ಸೊ ಯು ಡೋಂಟ್ ಫೀಲ್ ಇಟ್ ಡಿಫಿಕಲ್ಟ್ ಟು ಆಕ್ಟ್?
0: ಕೆಲಸತಿ ಅನ್ಸುತ್ತೆ ಅಂದ್ರೆ ಕೆಲಸತಿ ಡೈಲಾಗ್ ಗಳನ್ನ ನೋಡಿದಾಗ ಸರಿ ಇಲ್ಲ, ಇದು ಹೀಗ್ ಮಾಡೋದ ಅಂತ. ಅವಾಗ ಡೈರೆಕ್ಟರ್ ಹತ್ರ ಇದು ಹೀಗಲ್ಲ, ನಾನು ಹೀಗೆ ಹೇಳ್ತೀನಿ ಅಂತಂದಾಗ ಅವರು ಸರಿ ಅಂತ ಹೇಳ್ಬಿಡ್ತಾರಲ್ಲ. ಹಾಗೆ ಆತರ ತೀರಾ ಎಲ್ಲಿ ಇಲ್ಲಿ ತನಕ ಅಂತೂ ತೀರಾ ಅವ್ರದ್ದೇ ಬೇರೆ ಮನಸ್ಥಿತಿ, ನಂದೇ ಬೇರೆ ಮನಸ್ಥಿತಿ ಅನ್ನೋ ತರ ಯಾರ ಜೊತೆನೂ ಕೆಲಸನೇ ಮಾಡಿಲ್ಲ. ಹಾಗಾಗಿ ಐ ಆಮ್ ವೆರಿ ಚೂಸಿ ಆಕ್ಟಿಂಗ್ ಬಗ್ಗೆ. ನಾನು ಒಂದದೇ ರೇಡಿಯೋ ಬಂದ್ಮೇಲೆ ಬಿಟ್ಟೇ ಬಿಟ್ಟೆ ಆಕ್ಟಿಂಗ್, ಬಟ್ ಇಲ್ಲಿ ಆಕಾಶವಾಣಿಲೂ ಅಷ್ಟೇ, ಇಲ್ಲಿ ಬಂದು ನಾಟಕಗಳನ್ನ ಮಾಡ್ತಿದ್ನಲ್ಲ, ಬಹಳ ಸೊಗಸಾದ ವಾತಾವರಣ, ಒಂಥರ ಫ್ಯಾಮಿಲಿ ಅಟ್ಮಾಸ್ಫಿಯರ್. ಹಾಗಾಗಿ ನಾನು ತುಂಬಾ ಇಷ್ಟಪಟ್ಟು ಇಲ್ಲಿ, ಅದು ನಾನು ನಾನೊಬ್ಳು ಇರೋ ಎಲ್ಲರಿಗಿಂತ ಚಿಕ್ಕೋಳಿರ್ತಿದ್ದೆ, ಎಲ್ಲ ನನ್ಕಿಂತ ಒಂದು 20-30 ವರ್ಷ ದೊಡ್ಡವರು ಅಂತ ಚಿಕ್ಕ ಮಗು ತರ ಟ್ರೀಟ್ ಮಾಡ್ತಿದ್ರು. ಹಾಗಾಗಿ ಇಲ್ಲಿ ಬಹಳ ಖುಷಿ ಖುಷಿಯಾಗಿ ಇಲ್ಲಿ ನಾಟಕಗಳನ್ನ ಮಾಡ್ತಿದ್ದೆ. ಸ್ಟೇಜ್ ಮೇಲೂ ಅಷ್ಟೆ, ಯಾವಾಗ್ಲೂ ಟೀಮಲ್ಲಿ ನಾನು ಚಿಕ್ಕೋಳಿರ್ತಿದ್ದೆ ಅಭಿನಯ ಮಾಡ್ತಿದ್ದಾಗ. ಡೈರೆಕ್ಷನ್ ಮಾಡ್ಬೇಕಾದ್ರೆ ಬೇರೆ ಪ್ರಶ್ನೆ, ಬಟ್
1: ವರ್ಷ 50 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮ ರಂಗದಲ್ಲಿ ನೀವು ಏನೇನು ಕೆಲಸಗಳನ್ನು ಮಾಡಿದ್ದೀರಾ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ ನಮ್ಮ ಕೇಳುಗರ ಜೊತೆ, ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಕರೆದಿದ್ದಕ್ಕೆ ನಿಮಗೂ ಬಹಳ ಧನ್ಯವಾದಗಳು ಆಶಾ.
1: ನಮಸ್ಕಾರ. ಥ್ಯಾಂಕ್ ಯು.

0: ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ಈಗ ಕೇಳಿ ಒಂದು ಭಾವಗೀತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಶ್ರೀನಿವಾಸ ಅವರ ರಚನೆ.

0: ಇದುವರೆಗೂ ಶ್ರೀನಿವಾಸ ವಿರಚಿತ ಭಾವಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ ಆರೋಗ್ಯ ಕಾರ್ಯಕ್ರಮ.
1: ಕೇಶವ ನಿನ್ನೊಳು ನಿಲಲಿ ನಿನ್ನ ಯಥಾವರಿ.
2: ನಿನ್ನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
4: ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಿರೀಶ್ ಪಿಎನ್. ಅವರು ಡರ್ಮೆಟಾಲಜಿ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ, ಚರ್ಮ ತಜ್ಞರು. ಈಗ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಉಪಯೋಗ ಮಾಡುವಂತಹ ಕೆಲವು ವಿಷಯಗಳು, ಕೆಲವು ವಸ್ತುಗಳು, ಇದರಿಂದ ಆಗುವಂತಹ ಪರಿಣಾಮಗಳು, ಇದರ ಬಗ್ಗೆ ನಾವು ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ.
5: ನಮಸ್ಕಾರ
4: ಡಾಕ್ಟ್ರೆ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಜನತೆಯಲ್ಲಿ ಮುಖ್ಯವಾಗಿ ಒಂದು ರೀತಿಯ ಕೆಲವು ಬೆಳವಣಿಗೆಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಮುಖ್ಯ ಒಂದು ವಿಷಯ ಏನು ಅಂತ ಹೇಳಿದ್ರೆ ಟ್ಯಾಟೂ ಅಥವಾ ಹಚ್ಚೆ. ಟ್ಯಾಟೂ ಅಥವಾ ಹಚ್ಚೆ ಅನ್ನುವಂಥದ್ದು ಬಹುಶಃ ಕಳೆದ ಒಂದು 2 ದಶಕಗಳಲ್ಲಿ ಅದು ವ್ಯಾಪಕವಾಗಿ ಬೆಳೆದಿದೆ. ಈ ಟ್ಯಾಟೂ ಅಥವಾ ಹಚ್ಚೆ ಅನ್ನುವಂಥದ್ದು ಇತ್ತೀಚೆಗೆ ಶುರುವಾದ್ದು ಅಥವಾ ಮೊದಲಿಂದಲೂ ಇದ್ದದ್ದ, ಇದು ಹೇಗೆ? ಇದು
5: ಹಚ್ಚೆ ಸುಮಾರು ವರ್ಷದಿಂದ ಇದ್ದಿರಬಹುದು. ಅವರ ರಿಲಿಜನ್ ಅಥವಾ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡುವಂತದ್ದು ಸಣ್ಣ ರೂಪದಲ್ಲಿ ಮೊದಲೇ ಹಚ್ಚೆ ಹಾಕ್ತಿದ್ರು ಮುಖದಲ್ಲಿ ಬಿಂದಿಯ ಜಾಗಕ್ಕೆ, ಕೈಯಲ್ಲಿ ದೇವರ ಚಿತ್ರವ ಅಥವಾ ಯಾವುದೇ ಒಂದು ರಿಲಿಜನ್ ಕಮ್ಯುನಿಟಿಗೋಸ್ಕರ ಹಚ್ಚೆಯನ್ನು ಹಾಕ್ತಿದ್ರು. ಆದ್ರೆ ಈಗ ದಿನ ಹೋದಾಗೆ ಗಾತ್ರ ದೊಡ್ಡಾಗ್ತಾ ಹೋಗಿದೆ, ಮತ್ತೆ ಕಲರ್ ಅಲ್ಲಿ ವೇರಿಯೇಷನ್ ಬಂದಿದೆ. ಕಪ್ಪು ಹೋಗಿ ನೀಲಿ ಆಯ್ತು, ಕೆಂಪು ಹಳದಿ ಬೇರೆ ಬೇರೆ ಚಿತ್ರಗಳು ಬರ್ಲಿಕ್ಕೆ ಶುರು ಆಯ್ತು. ಇಡೀ ಮೈಯಲ್ಲಿ ಅಂಗಿ ಆಗಿರುವ ಚಿತ್ರಗಳು ಬರ್ಲಿಕ್ಕೆ ಶುರು ಆಗಿದೆ. ಸೊ ಹಾಕುವಂತ ವಿಧಾನ ಮತ್ತು ಗಾತ್ರಗಳು ವ್ಯತ್ಯಾಸ ಆಗ್ತಾ ಇದೆ. ಮೊದಲು ಜಾತ್ರೆಯಲ್ಲಿ ಅಥವಾ ಮಾರ್ಗದ ಬದಿಯಲ್ಲಿ ಕುತ್ಕೊಂಡು ಹಚ್ಚೆ ಹಾಕುದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇತ್ತು. ಆದ್ರೆ ಈಗ ಅದಕ್ಕೆ ಅಂತೇಳಿ ಶಾಪ್ಸ್ ಬಂದಿದೆ, ಹಚ್ಚೆ ಹಾಕುವವರೇ ಇದ್ದಾರೆ. ಅದು ಪ್ರೊಫೆಷನಲ್ ಆಗಿ ಮಾಡುವಂತ ಪದ್ಧತಿ ಬರ್ತಾ ಇದೆ ಈಗ.
4: ಈ ಟ್ಯಾಟೂ ಅಥವಾ ಹಚ್ಚೆ ಹಾಕುವುದರಲ್ಲಿ ಅವರು ಮಾಡ್ತಾ ಇರುವಂತಹ ವಿಷಯಗಳು ಏನು, ಅದು ನಮ್ಮ

0: ಮಾಧ್ಯಮದ ಮೇಲೆ ಯಾವ ರೀತಿಯಲ್ಲಿ ಆ ರೀತಿಯ ಚಿತ್ರಗಳನ್ನು ಮೂಡಿಸ್ತದೆ.
1: ಅದರಲ್ಲಿ ಫಸ್ಟ್ ಒಂದು ಡೈ ಅಥವಾ ಒಂದು ರಂಗ್ ಕಲರ್ ಇರುವಂತ ಒಂದು ವಸ್ತುಗಳನ್ನು ತಗೊಳ್ತಾರೆ, ಪೌಡರ್ ಇರ್ಬೋದು, ಪೇಸ್ಟ್ ಇರ್ಬೋದು, ಯಾವುದೇ ಕಲರ್. ಮೊದಲು ಬರೀ ಮಸಿ ಹಾಕ್ತಿದ್ರು, ಅದು ಕಪ್ಪು ಕಲರ್ ಆಗಿ ಕೊಡ್ತಿತ್ತು. ಈಗ ಬೇರೆ ಬೇರೆ ಕೆಮಿಕಲ್ಸ್ ಬರ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅದರಲ್ಲಿ ಕೆಮಿಕಲ್ಸ್, ಸ್ಟ್ರಾಂಗ್ ಕೆಮಿಕಲ್ಸ್ ಇರ್ಬೋದು. ಈಗ ಹೆವಿ ಮೆಟಲ್ಸ್, ಮರ್ಕ್ಯೂರಿ, ಕ್ಯಾಡಮಿಯಂ ಅಂತ ಮೆಟಲ್ಸ್ ಇಂದ ಬೇಸ್ಡ್ ಪೇಸ್ಟ್ಗಳು ಇರ್ತದೆ. ಸೊ ಆ ಪೇಸ್ಟ್ ಅನ್ನ ಚರ್ಮಕ್ಕೆ ಉದ್ದಿ ಅದರ ನಂತರ ಸೂಜಿಯಿಂದ ಅದನ್ನು ಒಟ್ಟೆ ಮಾಡಿ ಚರ್ಮದ ಒಳಗೆ ಕೂತ್ಕೊಳಿಸುವಂಥದ್ದು. ಸೊ ಅದರಿಂದಾಗಿ ಕಲರ್ ಒಂದು ಪರ್ಟಿಕ್ಯುಲರ್ ಲೇಯರ್ ಅಲ್ಲಿ ಕೂರಿಸಬೇಕಾಗ್ತದೆ. ಅದರಿಂದಾಗಿ ಚರ್ಮ, ನಮ್ಮ ಹೊಸ ಚರ್ಮ ಬರುವ ಅದು ಉದುರಿ ಹೋಗಬಾರ್ದು, ಹಾಗೆ ಒಳಗೆ ಸಿಂಕ್ಸ್ ಆಗಬಾರ್ದು, ಅಂದರೆ ಅದು ಚರ್ಮ ಬಾಡಿಯಿಂದ ಆ ಕಲರ್ ಹೋಗಬಾರ್ದು. ಸೊ ಹಾಗೆ ಒಂದು ಮಿಡ್ಲಿನ ಪದರದಲ್ಲಿ ಅದನ್ನು ನಿಲ್ಲಿಸುವಂಥದ್ದು. ಸೊ ಇದು ಹೆಚ್ಚಾಗಿ ಆರ್ಟಿಸ್ಟ್ ಮಾಡುವಂಥದ್ದು. ಬಟ್ ನಮಗೆ ಹೆಚ್ಚಾಗಿ ಆದಿತ್ಯ ಅವರ ಈಗ ಮಾರ್ಗದ ಬದಿಯಲ್ಲಿ ನಾವು ನೋಡ್ತೇವೆ, ಒಂದು ಧೂಳಿರುವಂಥ ಧೂಳುಮಯ ಪ್ರದೇಶದಲ್ಲಿ ಮಾರ್ಗದ ಸೈಡಲ್ಲಿ ತುಂಬ ಜನ ಉಗುಳುವಂಥದ್ದು ನಾವು ನೋಡ್ತೇವೆ. ಆ ಉಗುಳಿದ ವಸ್ತು ಅಲ್ಲಿ ಒಣಗಿ ಪೌಡರ್ ಆಗಿ ಆ ಧೂಳಿನೊಟ್ಟಿಗೆ ಸೇರಿಕೊಂಡು ಚರ್ಮಕ್ಕೆ ಬಂದು ಕೂತು ಆ ಚರ್ಮದಲ್ಲಿ ಆ ಕ್ರಿಮಿ, ಎಕ್ಸಾಂಪಲ್ ಟ್ಯೂಬರ್ಕ್ಲೋಸಿಸ್, ಟಿಬಿ ಪೇಷಂಟ್ಸಿಗೆ ಉಗುಳಿದ ಉಗುಳು ಅದು ಒಣಗಿ ಧೂಳಾಗಿ ಅದೇ ಧೂಳು ನಮ್ಮ ಚರ್ಮದ ಮೇಲೆ ಕೂತು ಅದನ್ನು ಸೂಜಿಯಲ್ಲಿ ಒಳಗೆ ಚುಚ್ಚಿದ್ರೆ, ಸ್ಟೆರಿಲೈಸೇಷನ್ ಪ್ರೊಸೀಜರ್ ಇಲ್ಲದೆ ಕ್ಲೀನ್ ಮಾಡದೆ ಚುಚ್ಚಿದ್ರೆ ಆ ಕ್ರಿಮಿ ಅಲ್ಲಿ ಚರ್ಮದ ಒಳಗೆ ಬೆಳೆಯುವ ಸಾಧ್ಯತೆ ಇದೆ.
0: ಈಗ ಈ ಕೆಮಿಕಲ್ ನಿಂದಾಗಿ ಏನಾದರೂ ಕೂಡ ತೊಂದರೆಗಳು ಬರುವಂತದ್ದುಂಟಾ?
1: ಕೆಮಿಕಲ್ ಇಂದಾಗಿ ಚರ್ಮಕ್ಕೆ ಅಲರ್ಜಿ ರಿಯಾಕ್ಷನ್ ಬರ್ತದೆ, ಮತ್ತೆ ಇಡೀ ಮೈಯಲ್ಲಿ ಹಚ್ಚಿದ್ರೆ ಬೇರೆ ಅಂಗಗಳಿಗೆ ಸಹ ತೊಂದರೆ ಬರಬಹುದು. ಹೆವಿ ಮೆಟಲ್ಸ್ ಕಿಡ್ನಿ ಮೇಲೆ ಪರಿಣಾಮ ಬರಬಹುದು, ಲಿವರಿನ ಮೇಲೆ ಪರಿಣಾಮ ಬರಬಹುದು, ಮತ್ತೆ ಈ ಹಚ್ಚಿದಂತ ಕಲರ್ ಇರುವಂತಹ ವಸ್ತುಗಳು ಬೇರೆ ಕಡೆಗೆ ಹೋಗ್ತದೆ, ಅಲ್ಲೇ ಹಚ್ಚಿದಲ್ಲಿ ಮಾತ್ರ ಇರುವುದಿಲ್ಲ, ಬ್ಲಡ್ ಸ್ಟ್ರೀಮ್ ಅಲ್ಲಿ ಆಗಿ ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಸಮಸ್ಯೆಗಳು ಬರಬಹುದು.
0: ನಾವು ಚುಚ್ಚಿದಾಗ ಯಾವಾಗ್ಲೂ ಕೂಡ ಆ ಪದರದಲ್ಲೇ ನಿಲ್ತದ ಅಥವಾ ಅದು ಒಳಗೆ ಅಥವಾ ಹೊರಗೆ ಬರುವಂತಹ ಚಾನ್ಸ್ ಗಳು ಉಂಟಾದ್ರೆ?
1: ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು, ಸ್ವಲ್ಪ ಜಾಸ್ತಿ ಒಳಗೆ ಹೋದ್ರೆ ಅದು ಮೈಯಿಂದ ಎಳ್ಕೊಂಡು ಬೇರೆ ಕಡೆಗೆ ಹೋಗ್ತದೆ. ತುಂಬಾ ಮೇಲೆ ಹಾಕಿದ್ರೆ ಅದು ಚರ್ಮದೊಟ್ಟಿಗೆ ಹೊರಗೆ, ಹೊಸ ಚರ್ಮ ಬರುವಾಗ ಹಳೆ ಚರ್ಮದೊಟ್ಟಿಗೆ ಉದುರಿ ಹೋಗ್ಬಹುದು. ಸೊ ಕಲರ್ ವೇರಿಯೇಷನ್ ಬರಬಹುದು.
0: ಈಗ ಇದರಲ್ಲಿ ಅಲರ್ಜಿ ಆಗುವಂತಹ ಚಾನ್ಸ್ಗಳು ಉಂಟಾ?
1: ಅಲರ್ಜಿ ಆಗೋದು ತುಂಬಾ ಜನರಿಗೆ ಇರ್ತದೆ. ಅದಕ್ಕೆ ಕಲರ್ ಅಲರ್ಜಿ ಬರುವಂತದ್ದು ಅಥವಾ ಕೆಮಿಕಲ್ಗೆ ಅಲರ್ಜಿ ಬರಬಹುದು, ಕಜ್ಜುಗಳಾಗ್ಬಹುದು, ಅಲ್ಲಿ ತುರಿಕೆ ಬಂದು ಒಣಗದಂತ ಗಾಯಗಳು ಬರಬಹುದು, ಇನ್ಫೆಕ್ಷನ್ಸ್ ಆಗ್ಬಹುದು.
0: ಈ ಹಚ್ಚೆಯನ್ನು ಹಾಕ್ಲಿಕ್ಕೆ ಏನಾದರೂ ಸ್ಪೆಷಲೈಸೇಷನ್ ಅಂತ ಬೇಕಾಗ್ತದ? ಹೇಗೆ?
1: ಈಗ ಹೆಚ್ಚಾಗಿ ನೀವು ನೋಡಿದ್ರೆ ಒಂದು ಹೆಚ್ಚಿನವರು ಸಹ ಈಗ ಟ್ಯಾಟೂ ಆರ್ಟಿಸ್ಟ್ ಅಂತ ಹೇಳಿ ಮಾಡುವಂತದ್ದು, ಅಥವಾ ನಾರ್ಮಲ್ ಟ್ಯಾಟೂ ಈಗ ವಂಶ ಪಾರಂಪರವಾಗಿ ಅವರ ತಂದೆ ಕರೆದ ಕಸಬು ಟೈಪ್ ಆ ತರ ಮಾಡಿರ್ಲಿಕ್ಕೂ ಸಾಕು. ಹೆಚ್ಚಿನದ್ದು ಸಹ ಆರ್ಟಿಸ್ಟ್ ಟೈಪೇ ಮಾಡೋದು. ನಿಮ್ಗೆ ಹಾಸ್ಪಿಟಲ್ ಅಲ್ಲಿ ಮಾಡುವಂತದ್ದು ಕಡಿಮೆ, ಮಜದಾಗೆ ಕಾಣುವಂತದ್ದು ಮಾಡ್ಲಿಕ್ಕೆ ಇದು ಚರ್ಮದ ಡಾಕ್ಟರ್ಗಳು ಮಾಡ್ತಾ ಇದ್ರು. ಆದ್ರೆ ಈಗ ಏನಾಗ್ತದಂದ್ರೆ ಟ್ಯಾಟೂ ಅಥವಾ ಹಚ್ಚೆ ಹಾಕಿಸುವಾಗ ಹಾಕ್ಬೇಕಂತ ಅನಿಸ್ತದೆ, ಆದ್ರೆ 6 ತಿಂಗಳಾಗುವಾಗ ನಮ್ಮ ಮನ್ಸು ಬದಲಾಗ್ಬೋದು, ಆವಾಗ ವಾಪಸ್ ತೆಗಿಬೇಕಂತ ಹೇಳೋ ಮನ್ಸಾಗ್ತದೆ, ಆವಾಗ ಸಮಸ್ಯೆ ಶುರುವಾಗೋದು.
0: ಈ ಟ್ಯಾಟೂ ಹಾಕುವಾಗ ಅದರ ಈ ಕಲರ್ನ ಜೊತೆ ಅದನ್ನ ಹಾಕುವಂತಹ ಒಂದು ವಸ್ತು, ನೀಡಲ್ ಅಥವಾ ಏನಿದೆ ಅದು ಮುಖ್ಯ ಆಗ್ತದ ಹೇಗೆ?
1: ಹೌದು, ಈಗ HIV ಹೆಪಟೈಟಿಸ್ ಬಿ ಇರುವಂತಹ ಕಾಲದಲ್ಲಿ ಸೂಜಿಯನ್ನ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಉಪಯೋಗಿಸಬಾರದು. ಸೊ ಸ್ಟೆರಿಲೈಸ್ಡ್ ನೀಡಲ್ಸ್, ಅದು ಇಂಜೆಕ್ಷನ್ಗೆ ಚುಚ್ಚುಮದ್ದಿಗೆ ಆದ್ರೆ ಇರ್ಲಿ ಅಥವಾ ಹಚ್ಚೆ ಹಾಕ್ಲಿಕ್ಕೆ ಇರ್ಲಿ, ನೀಡಲ್ ಸ್ಟೆರಿಲೈಸೇಷನ್ ಡೆಫಿನೆಟ್ಲಿ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಹೈಜೀನ್ ಅಥವಾ ಶುಚಿತ್ವ ಇಲ್ಲದಿದ್ರೆ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ಜಾಸ್ತಿ.
0: ಸಾಮಾನ್ಯವಾಗಿ ಹಚ್ಚೆ ಹಾಕುವವರು ಈ ತರದನ್ನು ಮಾಡುವಂತ ಕ್ರಮ ಉಂಟಾ ಹೇಗೆ?
1: ಅದಕ್ಕೆ ಗೈಡ್ಲೈನ್ಸ್ ಅಂತ ಹೇಳಿ ಇರ್ಲಿಕ್ಕಿಲ್ಲ, ಫಾಲೋ ಮಾಡಬಹುದು, ಮಾಡದಿರ್ಬಹುದು. ಅದಕ್ಕೆ ಇಂಥದ್ದೇ ನಿರ್ದಿಷ್ಟವಾದ ಕ್ರಮ ಅಂತೇಳಿ ಹಾಗೆ ಇಲ್ಲ, ಅದು ಅವರವರಿಗೆ ಇಷ್ಟ ಆದ್ರೆ ಮಾಡ್ಲಿಕ್ಕೂ ಸಾಕು, ಮಾಡ್ಲೇಬೇಕು. ಹಾಗೆ ಅದನ್ನು ಸೂಪರ್ವೈಸ್ ಮಾಡ್ಲಿಕ್ಕೆ ಇಲ್ಲ ಅಂತ ಅನ್ಕೊಂಡಿದ್ದೇನೆ ನಾನು.
0: ಸರಿ, ಈಗ ಇದು ಮಾಡಿದ ಮೇಲೆ ಈಗ ನಮಗೆ ತೆಗೆಯಬೇಕು ಅಂತ ಆದ್ರೆ ಅದಕ್ಕೆ ಏನಾದ್ರೂ ವಿದ್ಯೆಗಳು, ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಉಂಟಾ?
1: ಸಣ್ಣದೀಗ ಒಂದು 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ನಷ್ಟು ದೊಡ್ಡ ಟ್ಯಾಟೂ ಆದ್ರೆ ಅದನ್ನು ಆಪರೇಷನ್ ಮಾಡಿ ಕಟ್ ಮಾಡಿ ತೆಗೆದು ಒಳಗೆ ಸ್ಟಿಚ್ ಹಾಕಿ ಆ ಚರ್ಮವನ್ನು ತೆಗೆದು ಬಿಡಬಹುದು. ಆದ್ರೆ ಅದಕ್ಕಿಂತ ದೊಡ್ಡದಾದ್ರೆ ಈಗ 5 ಸೆಂಟಿಮೀಟರ್, 10 ಸೆಂಟಿಮೀಟರ್, ಒಂದು ಟೀ ಶರ್ಟ್ನಷ್ಟು ದೊಡ್ಡ ಜಾಗ ಅಥವಾ ಅಂಗೈಯಷ್ಟು ದೊಡ್ಡ ಜಾಗ ಇದ್ರೆ ಅದನ್ನು ಕಟ್ ಮಾಡಿ ತೆಗಿಲಿಕ್ಕೆ ಆಗ್ಲಿಕ್ಕಿಲ್ಲ, ಆವಾಗ ಲೇಸರ್ ಚಿಕಿತ್ಸೆ ಉಪಯೋಗಿಸ್ತಾರೆ. ಲೇಸರ್ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ನಮೂನೆ ಲೇಸರ್ಸ್ ಉಪಯೋಗಿಸಿ ಅದನ್ನು ಟ್ಯಾಟೂ ಅನ್ನ ವೇಪೋರೈಸ್ ಮಾಡಬಹುದು, ಅಂದ್ರೆ ಅದು ಬ್ಲಾಸ್ಟ್ ಆದಾಗೆ.
0: ಈ ಟ್ಯಾಟೂ ತೆಗೆಯುವಂತ ಲೇಸರ್ ಚಿಕಿತ್ಸೆ ಮಾಡುವುದಿದ್ರೆ ಅದು ಎಷ್ಟು ಸಮಯದ್ದು, ಅದನ್ನ ಮಾಡ್ಲಿಕ್ಕೆ ಮೆಥಡ್ಗಳು ಅಂತ ಏನಾದ್ರು ಉಂಟಾ? ಹೇಗೆ?
1: ಹೆಚ್ಚಾಗಿ ಯೂಸ್ ಮಾಡೋದು ಎನ್ಡಿಯಾಗ್ ಲೇಸರ್ ಅಂತೇಳಿ. ಎನ್ಡಿಯಾಗ್ ಲೇಸರ್ ಅಲ್ಲಿ 2 ಅಥವಾ 3 ವಾರಕ್ಕೆ ಒಂದ್ ಸಲದಾಗೆ ಚಿಕಿತ್ಸೆ ಮಾಡಿದ್ರೆ ಒಂದು 8-10 ಸಲ ಬೇಕಾಗ್ಬಹುದು. ಮಾಡ್ಲಿಕ್ಕೆ ಒಂದು 5-10 ನಿಮಿಷ 15 ನಿಮಿಷ ಹಿಡಿಬಹುದು. ಆದ್ರೆ 2-3 ವಾರಕ್ಕೆ ಒಂದ್ ಸಲದಾಗೆ ಒಂದು 8-10 ಸಲ ಬೇಕಾಗ್ಬಹುದು. ಈವನ್ ಸ್ವಲ್ಪ ಹೆಚ್ಚು ಬೇಕಾಗ್ಲಿಕ್ಕೂ ಸಾಕು. ಅದು ಎಷ್ಟು ಕಲರ್ ಇದೆ, ಎಷ್ಟು ಡೆಪ್ತ್ ಅಲ್ಲಿದೆ, ಎಷ್ಟು ಆಳದಿಲ್ಲ ಅಂತದ ಮೇಲೆ ವ್ಯತ್ಯಾಸ ಆಗ್ಬೋದು. ಅಥವಾ ಕಲರ್, ಈಗ ಕೆಲವು ಕಲರ್ ಅನ್ನ ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಎಲ್ಲ ಲೇಸರ್ ಎಲ್ಲದಕ್ಕೆ ಕಲರಿಗೆ ವರ್ಕ್ ಆಗುದಿಲ್ಲ, ಹಳದಿ ಕೆಂಪು ಅದು ವರ್ಕ್ ಆಗದೆ ಇರ್ಬೋದು. ಮಸಿಯಾಗಿ ಹಾಗೆ ಅಂತ ಹಾಕುವಂತಹ ಮಚ್ಚೆಗಳು ಹಚ್ಚೆಗಳು ತೆಗಿಲಿಕ್ಕೆ ಸುಲಭ.
0: ಆ ಸಮಯದಲ್ಲಿ ಅವರಿಗೆ ಈ ತರ ಟ್ರೀಟ್ಮೆಂಟ್ ಕೊಡುವಾಗ ಈ ಚರ್ಮಕ್ಕೆ ಏನಾದರೂ ಕೂಡ ಬೇರೆ ಎಫೆಕ್ಟ್ ಆಗುವಂತಹ ಚಾನ್ಸ್ ಗಳು ಉಂಟಾ?
1: ಆಗ್ತದೆ, ಸ್ವಲ್ಪ ಕೆಂಪಾಗ್ಬೋದು, ಸ್ವಲ್ಪ ತುರಿಸಿದಾಗ ಆಗ್ತದೆ. ಆ ಟ್ರೀಟ್ಮೆಂಟ್ ಇರುವ ಟೈಮಲ್ಲಿ ಸ್ವಲ್ಪ ಕೆಂಪಾಗ್ತದೆ ಆ ಜಾಗ, ಬಿಸಿಲಿಗೆ ಹೋದ್ರೆ ಸ್ವಲ್ಪ ಇರಿಟೇಷನ್ ಆಗ್ಬೋದು. ಲೇಸರ್ ಚಿಕಿತ್ಸೆ ಮಾಡಿದ ಜಾಗವನ್ನು ಅವರು ಬಿಸಿಲಿಂದ ಕವರ್ ಮಾಡಬೇಕಾಗ್ಬೋದು.
0: ಈಗ ಈ 7-8 ಟೈಮ್ ನೀವು ಮಾಡಿದ ಮೇಲೆ ಅದು ಚರ್ಮ ಮೊದಲಿನ ಹಾಗೆ ಬರ್ತದ?
1: ಮೊದಲಿನ ಹಾಗೆ ಎಲ್ಲರಿಗೆ ಬರುವುದಿಲ್ಲ, ಅದಕ್ಕೆ ಶ್ಯಾಡೋ ಎಫೆಕ್ಟ್ ಅಂತ ಹೇಳ್ತಾರೆ. ಈಗ ಒಂದು ಚಿತ್ರ ಬಿಡಿಸಿ ಆ ಚಿತ್ರವನ್ನು ರಬ್ಬರ್ ಅಲ್ಲಿ ಉಜ್ಜಿದ್ರೆ ಹೇಗೆ ಒಂದು ಶ್ಯಾಡೋ ಬರ್ತದೆ ಅಂದ್ರೆ ಎಂಟಿ ನೆಗೆಟಿವ್ ಇಮೇಜ್ನಾಗೆ, ಕೆಲವು ಸರ್ತಿ ಅದರದ್ದು ಅದರ ಬಾರ್ಡರ್ ಕಾಣ್ತದೆ, ಚಿತ್ರ ಹೋಗಿರ್ತದೆ, ಆ ತರ ಪರಿಸ್ಥಿತಿ ಬರ್ತದೆ. ಸೊ ಎಲ್ಲರಿಗೆ 100% ಮೊದಲಿನ ಚರ್ಮ ಕೊಡ್ಲಿಕ್ಕೆ ಕಷ್ಟ ಉಂಟು. ಅದರಿಂದಾಗಿ ಹಾಕುದು ಭಾರಿ ಸುಲಭ, ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಮುಗಿತದೆ. ಅದರ ನಂತರ ತೆಗೆಯುವಂಥದ್ದು ಅದರಿಂದ ತುಂಬಾ ಕಷ್ಟದ ಕೆಲಸ.
0: ಈಗ ಒಂದ್ಸಲ ತೆಗೆದು ಮತ್ತೆ ಹಾಕಿಸ್ಬೇಕು ಅಂತ ಕಂಡ್ರೆ ಆ ತರದ ಒಂದು ಟೆಂಪ್ಟೇಷನ್
1: ಇದೆ. ಆದ್ರೆ ಏನಾಗ್ತಂದ್ರೆ, ಈಗ ಒಂದು ಹಚ್ಚೆ 5 cm ಒಂದು ಹಚ್ಚೆ ಹಾಕಿದ್ದಾರೆ, ಯಾವುದೊಂದು ಹೆಸರ ಅಥವಾ ಎಂತ ರೆಪ್ರೆಸೆಂಟೇಷನ್ ಇರುವಂತದ್ದು, ಅದು ಹಾಕಿದ ಮೇಲೆ ಅದು ಪೂರ್ತಿ ಹೋಗದೆ ಅದೊಂದು ನೆಗೆಟಿವ್ ಇಮೇಜ್ ಆದ್ರೆ ಅದನ್ನು ಕವರ್ ಮಾಡ್ಲಿಕ್ಕೆ ಇನ್ನೊಂದು ಹಚ್ಚೆ ಹಾಕ್ತಾರೆ.
0: ಹಾಗಿದ್ರೆ ಹಚ್ಚೆ ಹಾಕಿಸುವಾಗ ಗಮನಿಸಬೇಕಾದಂತ ವಿಷಯಗಳೇನು?
1: ಹಚ್ಚೆ ಹಾಕುವಾಗ ಒಂದು, ನಾವು ಎಲ್ಲಿ ಹಚ್ಚೆ ಹಾಕಿಸ್ತೇವೆ, ಎನ್ವೈರನ್ಮೆಂಟ್ ಕ್ಲೀನ್ ಇದೆಯಾ ಇಲ್ವಾ. ಅದೊಂದು ಸೂಜಿ ಚಿಕಿತ್ಸೆ ಆದ ಕಾರಣ, ಸೂಜಿಯಲ್ಲಿ ಮಾಡುವಂತಹ ವಿಧಾನ ಆದ ಕಾರಣ, ಸೂಜಿ ಸರಿಯಾಗಿ ಬಳಕೆ ಮಾಡ್ತಾ ಇದ್ದಾರ, ಸ್ಟೆರಿಲೈಸ್ಡ್ ಸೂಜಿಯ, ಮತ್ತೆ ಚರ್ಮ ಕ್ಲೀನ್ ಆಗಿ ಮಾಡ್ತಾ ಇದ್ದಾರ, ಅಲ್ಲ ಬಂದ ತಕ್ಷಣ ಹಾಗೆ ಮಾಡ್ತಾ ಇರೋದ, ಅದ್ರ ಮೇಲೆ ಚುಚ್ತಾ ಇರೋದ, ಮತ್ತೆ ಆಫ್ಟರ್ ಕೇರ್ ಅದರ ನಂತರ ಏನ್ ಕೇರ್ ಮಾಡಬೇಕಾದ್ದು, ಅದರ ಬಗ್ಗೆ ನಾವು ಗಮನ ಹರಿಸಬೇಕಾಗ್ತದೆ. ಮತ್ತೆ ಹೆಚ್ಚು ಕಲರ್ ಅನ್ನ ಚಿತ್ರ ಬರಿಸಲಿಕ್ಕೆ ಹೋದ್ರೆ ಹಳದಿ ನೀಲಿ ಅರಿಶಿನ ಬೇರೆ ಬೇರೆ ಕಲರ್ ಹಾಕಿದಷ್ಟು ತೆಗಿಲಿಕ್ಕೆ ತುಂಬಾ ಕಷ್ಟ.
0: ಹಾಕಿಸ್ಬೇಕು ಅಂತ ಹೇಳಿದ್ರೆ 100 ಸಲ ಯೋಚನೆ
1: ಮಾಡಲೇಬೇಕು.
0: ಈ ಹಚ್ಚೆಯ ಹಾಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಂಡು ಬರುವಂತದ್ದು ಅಂತ ಹೇಳಿದ್ರೆ ಹೇರ್ ಡೈ, ತಲೆಗೂದಲನ್ನ ಕಪ್ಪು ಮಾಡುವಂತ ಒಂದು ವಿಧಾನ. ಈ ಹೇರ್ ಡೈ ಅನ್ನ ಸಾಮಾನ್ಯವಾಗಿ ತುಂಬಾ ಜನ ಉಪಯೋಗಿಸುವಂತದ್ದುಂಟು. ಅದಕ್ಕೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ತಲೆಗೂದಲು ಬಿಳಿ ಆಗುವಂಥದ್ದು. ಈ ತಲೆಗೂದಲು ಬಿಳಿ ಆಗ್ಲಿಕ್ಕೆ ಏನ್ ಕಾರಣ?
1: ತಲೆಗೂದಲು ಬಿಳಿ ಆಗ್ಲಿಕ್ಕೆ ತುಂಬಾ ಕಾರಣ ಇದೆ, ವಂಶ ಪರಂಪರವಾಗಿ ತಲೆಕೂದಲು ಬಿಳಿ ಆಗಿರ್ಬೋದು. ಆದರೆ ಈಗ ನಾವು ನೋಡ್ತಾ ಇರೋದು ಏನಂದ್ರೆ, 10 ವರ್ಷದ ಮಕ್ಕಳಲ್ಲಿ 12 ವರ್ಷದ ಮಕ್ಕಳಲ್ಲಿ ತುಂಬಾ ಸಣ್ಣ ಪ್ರಾಯದಲ್ಲಿ ಅವರ ತಂದೆ ತಾಯಿಗೆ 40 ವರ್ಷದಲ್ಲಿ ಕೂದಲು ಬಿಳಿಯಾಗಿರ್ತದೆ, ಆದರೆ ಮಕ್ಕಳಿಗೆ 10 ವರ್ಷದಲ್ಲಿ 15 ವರ್ಷದ 20 ವರ್ಷದ ಒಳಗೆ ಬಿಳಿ ಆಗ್ತಾ ಉಂಟು. ಇದಕ್ಕೆ ಪ್ರೀಮೆಚ್ಯೂರ್ ವೈಟ್ನಿಂಗ್ ಅಥವಾ ಪ್ರೀಮೆಚ್ಯೂರ್ ಗ್ರೇಯಿಂಗ್ ಅಂತ ಹೆಸರು, ಕ್ಯಾನೈಟಿಸ್ ಅಂತೇಳಿ. ಆದರೆ ಇದು ಒಂದು ರೀತಿಯಲ್ಲಿ ಅರ್ಲಿ ಏಜಿಂಗ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಈಗ ಅರ್ಲಿ ಏಜಿಂಗ್ ಅಂದ್ರೆ 20 ವರ್ಷದಲ್ಲೇ ನಾವು 40 ವರ್ಷದವರಾಗೆ, ಏಜಿಂಗ್ ಅಂತ ಹೇಳುವಂತ ಟರ್ಮಿನಾಲಜಿ ಅದು ಇಂಡಿವಿಜುವಲ್ ಆರ್ಗನ್ ಬೇಸ್ಡ್, ಅಂದ್ರೆ ಒಂದೊಂದು ಅಂಗಕ್ಕೆ ಏಜಿಂಗ್ ಇರ್ತದೆ. ಒಂದು ಮನುಷ್ಯನಿಗೆ 20 ವರ್ಷ ಆದ್ರೂ ಸಹ ಕೂದಲಿಗೆ 40 ವರ್ಷದ ಪ್ರಾಯದ ಲೆಕ್ಕ ಅದು ಬಿಳಿ ಆದ್ರೆ. ಸೊ ಏಜಿಂಗ್ ಅಂದ್ರೆ ಅರ್ಲಿ ಏಜಿಂಗ್. ಸೊ ಇದು ಲೈಫ್ ಸ್ಟೈಲ್ ಚೇಂಜ್ ಇಂದಲೇ ಬರುವುದು ಹೆಚ್ಚಿನದ್ದು. ಹೆಚ್ಚು ಹೆವಿ ಫುಡ್ ಅಂದ್ರೆ ನಮ್ಮ ವ್ಯಾಯಾಮ ಅಥವಾ ಎಕ್ಸಸೈಸ್, ನಮ್ಮ ಫಿಸಿಕಲ್ ರಿಕ್ವೈರ್ಮೆಂಟ್, ಎಷ್ಟು ನಾವು ವ್ಯಾಯಾಮ ಮಾಡ್ತೇವೆ ಅದಕ್ಕಿಂತ ಎಷ್ಟೋ ಹೆಚ್ಚು ಪಟ್ಟು ಆಹಾರವನ್ನು ಕನ್ಸ್ಯೂಮ್ ಮಾಡೋದು, ಆ ಕನ್ಸ್ಯೂಮ್ ಮಾಡಿದ ಆಹಾರವನ್ನು ನಮಗೆ ಕರಗಿಸ್ಲಿಕ್ಕೆ ಆಗದಿದ್ರೆ ಕೆಲವು ಏಜಿಂಗ್ ಬೇಗ ಬರ್ತದೆ. ಎಕ್ಸಾಂಪಲ್, ಹಾಲಿದು ಪ್ರಾಡಕ್ಟ್ಸ್ ಎಸ್ಪೆಷಲಿ ಪನ್ನೀರ್, ಚೀಸ್, ಮಯನೀಸ್, ಈ ತರ ಹಾಲಿಂದ ಮಾಡಿದಂತ ವಸ್ತುಗಳು, ಶುಗರ್ ಸಹ, ಸ್ವೀಟ್ ಆದ ವಸ್ತುಗಳನ್ನು ಹೆಚ್ಚು ಹೆಚ್ಚೆಚ್ಚು ಕನ್ಸ್ಯೂಮ್ ಮಾಡೋದು, ಮತ್ತೆ ವ್ಯಾಯಾಮ ಕಡಿಮೆ ಆಗ್ತಾ ಹೋದಾಗೆ ಈ ಇಂಬ್ಯಾಲೆನ್ಸ್ ಇಂದಾಗಿ ಕೂದಲು ಬಿಳಿ ಆಗ್ಬಹುದು. ಇನ್ ಅಡಿಷನ್ ಟು ಅದು, ಈ ವಂಶ ಪಾರಂಪರ್ಯವಂತದ್ದು ಬ್ಲಡ್ ಅಲ್ಲಿ ಇರ್ತದೆ ಆಲ್ರೆಡಿ.
0: ಕೂದಲನ್ನ ಕಪ್ಪಾಗಿ ಬರುವಂತಹ ಕಲರ್ ಬರ್ಲಿಕ್ಕೆ ಕಾರಣ ಏನು? ಆಕ್ಚುಲಿ
1: ನಾರ್ಮಲಿ ನಮ್ಮ ಮೈಗೆ, ಚರ್ಮಕ್ಕೆ ಹೇಗೆ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್ ಹೇಗೆ ನಮ್ಗೆ ಚರ್ಮಕ್ಕೆ ಕಲರ್ ಕೊಡ್ತದ, ಅದೇ ಸೆಲ್ಗಳು ಕೂದಲಿನ ಬುಡದಲ್ಲಿ ಇರ್ತದೆ. ಸೊ ಕೂದಲಿನ ಬುಡ ಕೂದಲನ್ನು ನಮ್ಗೆ ಪ್ರೊಟೆಕ್ಷನ್ ಕೊಡ್ತದೆ ಬಿಸಿಲಿಂದ, ಅದೇ ಕಪ್ಪು ಕಲರ್ ಕೂದಲನ್ನು ಸಹ ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ ನಮ್ಗೆ, ಅದನ್ನ ಬಿಸಿಲಿಂದ ಕವರ್ ಮಾಡುವಂತದ್ದು. ಕಪ್ಪು ಕಲರ್ ಕೂದಲಲ್ಲಿ ಇದ್ರೆ ಹೆಲ್ತಿ ಅಂತೇಳಿ ನಮ್ಗೆ ಪರ್ಸೆಪ್ಷನ್, ಕಪ್ಪು ಕಲರ್ ಕೂದಲಿಗೆ ಪ್ರೊಟೆಕ್ಷನ್ ಕೊಡ್ತದೆ ಬಿಸಿಲಿಂದ, ಆಂಟಿ ಆಕ್ಸಿಡೆಂಟ್ ಆಗಿ, ಮೆಲನಿನ್ನ ಕೆಲಸ ಅದು.
0: ಈಗ ಕೂದಲು ಬಿಳಿಯಾದ ಕೂಡಲೇ ಒಂದು ಸಾಮಾನ್ಯ ಆಸೆಗಳಿರ್ತೇವೆ, ಅದನ್ನು ಕಪ್ಪು ಮಾಡಬೇಕು ಅಂತ. ಕಪ್ಪು ಮಾಡಲಿಕ್ಕೆ ಈಗ ಬೇರೆ ಬೇರೆ ವಿಧಾನಗಳನ್ನು ಬಳಸ್ತಾರೆ, ಮುಖ್ಯವಾಗಿ ಡೈ. ಈ ಡೈ ಅನ್ನುವಂಥದ್ದು ಉಪಯೋಗಿಸುವಂಥದ್ದು ಅದು ಏನದು?
1: ಡೈ ಅಂತ ಹೇಳಿದ್ರೆ ಒಂದು ಟೈಪ್ ಕಲರ್, ಕೂದಲಿಗೆ ಹಾಕುವಂತ ಈ ಕಲರ್ಗಳು, ಕಲರ್ ಕೊಡುವಂತ ವಸ್ತುಗಳು ಹೆಚ್ಚಾಗಿ ಮೊದಲಿನ ಕಾಲದಲ್ಲಿ ಉಪಯೋಗಿಸ್ತಾ ಮದರಂಗಿ ಅಂತ ಹೇಳಿ ನಮ್ಮ ಊರಿನಲ್ಲಿ ಹೇಳುವಂತದ್ದು, ಮದರಂಗಿ ಸೊಪ್ಪು, ಮೆಹಂದಿ, ನಮ್ಮ ಹಿತ್ತಲಲ್ಲಿ ಇರುವಂತ ಗಿಡದ್ದೇ ಅದನ್ನು ಪುಡಿ ಮಾಡಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ರು. ಆದ್ರೆ ಇದರದ್ದು ಸಮಸ್ಯೆ ಏನಂತ ಹೇಳಿದ್ರೆ, ಹುಡಿ ಮಾಡಿ ಪೇಸ್ಟ್ ಮಾಡಿ 2 ಗಂಟೆ ಕೂತ್ಕೊಳ್ಬೇಕು. 2 ಗಂಟೆ ಕಾಲ ಕೂತ್ಕೊಳ್ಳಿಕ್ಕೆ ತುಂಬಾ ಕಷ್ಟ, ಯಾಕಂದ್ರೆ ಅಷ್ಟು ಸಮಯ ಯಾರ ಹತ್ರ ಇಲ್ಲ. ಅದರಿಂದಾಗಿ ಈಗ ಹೊಸ ಹೇರ್ ಡೈ ಬಂದಿದೆ, ಅದರಲ್ಲಿ ಕೆಮಿಕಲ್ಸ್ ಇರ್ತದೆ. ಕೆಮಿಕಲ್ ಬೇಸ್ಡ್ ಹೇರ್ ಡೈ ಅಲ್ಲಿ ಉಪಯೋಗ ಏನಂತ ಹೇಳಿದ್ರೆ, ಕೂದಲ ಕಲರ್ ತಕ್ಷಣ ಬರ್ತದೆ 10 ನಿಮಿಷದಲ್ಲಿ, ಕಾಯುವ ಸಮಯ ಬರೀ 10 ನಿಮಿಷ. ಮತ್ತೆ ಅದು ಪರ್ಮನೆಂಟ್ ಹೇರ್ ಡೈ. ಪರ್ಮನೆಂಟ್ ಹೇರ್ ಡೈ ಅಂದ್ರೆ ನಮಗೆ ಒಂದೊಂದು ಕೂದಲಿದು ಎಳೆ ನಮ್ಮ ಹಿಡಿಸುಡಿಯಾಗಿ ಬ್ರೂಮ್ ಸ್ಟಿಕ್ಕಿನಾಗೆ ಇರ್ತದೆ, ಅದರಲ್ಲಿ ತುಂಬಾ ಫೈಬರ್ಸ್ ಇರ್ತದೆ. ಸೊ ಈ ಕಲರ್ ಅದರ ಒಳಗೆ ಹೋಗ್ತದೆ, ಯಾವುದು ಈ ಪರ್ಮನೆಂಟ್ ಹೇರ್ ಡೈ. ಆದ್ರೆ ಮೆಹಂದಿ ಅದರ ಮೇಲೆ ಕೋಟ್ ಮಾಡ್ತದೆ, ಅದರ ಕೂದಲಿನ ಒಳಗೆ ಹೋಗುದಿಲ್ಲ. ಅದರಿಂದಾಗಿ ಮೆಹಂದಿ ಹಾಕಿದ ಕೂದಲು ಯಾವಾಗ್ಲೂ ಸ್ಮೂತ್ ಆಗಿರ್ತದೆ, ಹೇರ್ ಡೈ ಹಾಕಿದ್ದು ಕೂದಲು ರಫ್ ಆಗಿರ್ತದೆ, ಯಾಕಂದ್ರೆ ಅದು ಕೂದಲಿನ ಒಳಗೆ ಹೋಗುವಂತದ್ದು.
0: ಈಗ ಈ ಹೇರ್ ಡೈ ಇಂದಾಗಿ ಏನಾದರೂ ತೊಂದರೆಗಳುಂಟ?
1: ಹೇರ್ ಡೈಯಲ್ಲಿ ಹೆಚ್ಚಾಗಿ ಬರುವಂತ ಸಮಸ್ಯೆ ಅಲರ್ಜಿ. ಹೆಚ್ಚಿನವರಿಗೆ ಬರದೇ ಇರ್ಬೋದು, ಆದ್ರೆ ಒಂದ್ಸಲ ಬಂದ್ರೆ ಮತ್ತೆ ಹಾಕ್ಲಿಕ್ಕೆ ಕಷ್ಟ. ಹಚ್ಚಿದ ತಕ್ಷಣ ಒಂದು ಅಥವಾ 2 ದಿವಸದಲ್ಲಿ ತಲೆಯೆಲ್ಲ ಹುಣ್ಣಾಗಿ ನೀರ್ ಬರುವಂತದ್ದು, ಚರ್ಮ ಸ್ವೆಲ್ಲಿಂಗ್ ಬರ್ತದೆ, ಚರ್ಮದಲ್ಲಿ ಊತ ಆಗ್ತದೆ. ಆ ಊತವೇ ಕಣ್ಣಿನ ಹತ್ರ ರೆಪ್ಪೆಯವರೆಗೆ ಬಂದು ಅದು ಕಣ್ಣು ಊದ್ಕೊಳ್ಬಹುದು, ಮುಖ ಊದಿಕೊಳ್ಬಹುದು, ಮತ್ತೆ ಜ್ವರ ಸಹ ಬರಬಹುದು.
0: ಇದಕ್ಕೆ ಏನಾದ್ರೂ ಕೂಡ ಅಲರ್ಜಿಗಳಿಗೆ ಏನಾದ್ರೂ ಪರಿಹಾರ ಅಂತ ಉಂಟಾ?
1: ಒಂದನೇದು ಹೇರ್ ಡೈ ಉಪಯೋಗಿಸೋದು ನಿಲ್ಲಿಸಬೇಕಾಗ್ತದೆ. ಔಷಧಿ ತಿಂದು ಈಗ ಫಾರ್ಮಸಿ ಅಂಗಡಿಗೆ ಹೋಗಿ ಮಾತ್ರ ಕೇಳಿದ್ರೆ ಮಾತ್ರ ಎಲ್ಲರಿಗೂ ಸಿಗುವಂತದ್ದೇ. ಮಾತ್ರ ತಿಂದು ಹೇರ್ ಡೈ ಉಪಯೋಗಿಸೋರು ತುಂಬಾ ಮಂದಿ ಇದ್ದಾರೆ. ಆದ್ರೆ ಮಾತ್ರ ತಿಂದು ಹೇರ್ ಡೈ ಉಪಯೋಗಿಸೋದು ಅದು ಆ ರೀತಿ ವಿಧಾನ ಒಳ್ಳೇದಲ್ಲ. ಯಾಕಂದ್ರೆ ಇವತ್ತು ಮೈ ರಿಯಾಕ್ಟ್ ಮಾಡ್ತಾ ಇದೆ, ಅದಂದ್ರೆ ಅದಕ್ಕೆ ಆಗುದಿಲ್ಲ ಅಂತ ತಿಳಿಸ್ತಾ ಇದೆ. ಕಪ್ಪು ಕಲರಿಗೆ ಇವತ್ತು ಅಲರ್ಜಿ, ನಾಳೆ ಆಹಾರದಲ್ಲಿ ಕೆಂಪು ಕಲರು, ಅರಿಶಿನ ಕಲರು, ಬೇರೆ ಕಲರ್ಗಳಿಗೆ ಅಲರ್ಜಿ ಶುರು ಆಗ್ಬಹುದು.
0: ಇದು ಕಲರಿಗೆ ಬರುವ ಅಲರ್ಜಿಯಾ?
1: ಕಲರಿಗೆ ಬರುವ ಅಲರ್ಜಿ.
0: ಅಂದ್ರೆ ಆ ಕೆಮಿಕಲ್ಗೆ ಅಂತ ಅಲ್ಲ,
1: ಕೆಮಿಕಲ್ ಇಸ್ ಎ ಕಲರ್. ಕಪ್ಪು ಕಲರ್ ಕೊಡುವಂತದ್ದು ಒಂದು ಕೆಮಿಕಲ್, ಅಂತದೇ ಅದರ ಅಣ್ಣ ತಮ್ಮಂದ್ರು ಬೇರೆ ಕಲರ್ಗಳು ಇರ್ತಾರೆ. ಅಂದ್ರೆ ಬೇರೆ ಕಲರ್, ಕೆಂಪು ಕಲರ್ ಆಹಾರದಲ್ಲಿರುವಂತದ್ದು, ಈಗ ಗೋಬಿ ಮಂಚೂರಿಯಲ್ಲಿ ಕೆಂಪು ಕಲರ್, ಕ್ಷೀರದಲ್ಲಿ ಹಳದಿ ಕಲರ್, ಅವೆಲ್ಲ ಕೆಮಿಕಲಿ ದೇ ಆರ್ ರಿಲೇಟೆಡ್. ಅವರೆಲ್ಲ ಅಣ್ಣ ತಮ್ಮಂದ್ರೆ ಅವರು.
0: ಈ ಫುಡ್ ಐಟಮ್ಸ್ ಅಲ್ಲೂ ಇದು ಅಲರ್ಜಿಯಾಗಿ ಮಾರ್ಪಡ್ತದೆ?
1: ಹೌದು, ರಿಯಾಕ್ಷನ್ ಅಂತೇಳಿ ನಮ್ಗೆ ಅನುಭವಿಸ್ಲಿಕ್ಕೆ ಸಿಕ್ಕಿದ್ರೆ, ಈಗ ತುರಿಕೆ ಕಜ್ಜು ಏನಾದ್ರು ಇದ್ರೆ ಹಾಕೋದು ನಿಲ್ಲಿಸುದು ಉತ್ತಮ.
0: ಅದಕ್ಕೇನಾದ್ರೂ ಆಲ್ಟರ್ನೇಟಿವ್ ಅಂತ ಹೇಳಿ ಏನಾದ್ರೂ ಉಂಟಾ ಅನ್ನುವಂಥದ್ದು?
1: ಹೇರ್ ಡೈಗೆ ಆಲ್ಟರ್ನೇಟಿವ್ ಆಗಿರುವುದು ಇನ್ನೊಂದು ಹೇರ್ ಡೈ ಬರ್ತದೆ, ಅದು ಕೆಮಿಕಲ್ ಇದೆ, ಬಟ್ ಅದಕ್ಕೆ ಅಲರ್ಜಿ ಬರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಕಷ್ಟ. ಅದು ಬಿಟ್ರೆ ಮದರಿಂಗ್ ಅದು ಅದಕ್ಕೆ ಏನು ತೊಂದರೆ ಆಗುದಿಲ್ಲ.
0: ಹೇರ್ ಡೈ ಉಪಯೋಗಿಸುವುದರಿಂದಾಗಿ ನಮಗೆ ಬೇರೆ ಯಾವುದಾದ್ರೂ ಕಾಯಿಲೆಗಳು ಇರುವಂತದ್ದು ಒಳಗೆ ಬರುವಂತಹ ಚಾನ್ಸಸ್ಗಳು ಉಂಟಾ?
1: ಹೆಚ್ಚಾಗಿ ಇಲ್ಲ, ಆದ್ರೆ ಕೆಲವರು ಮೀಸೆ ಹತ್ರ ಹಚ್ಚಿದ್ರೆ ಒಳಗೆ ಉಸಿರಾಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಹೇಳ್ತಾರೆ.
0: ಬೇರೆ ಬೇರೆ ಕಲರ್ಜಿಗೆ ಈಗ ಅಲರ್ಜಿಯನ್ನು ಉಂಟು ಮಾಡಿದ್ರೆ ಏನ್ ತೊಂದರೆಗಳಾಗ್ತವೆ ಅಂತ ಅನ್ನೋದು
1: ನಮ್ಗೆ. ಈಗ ಮನೆಯಲ್ಲೇ ಏನೊಂದು ಕಲರ್ಡು, ಈಗ ಅರಿಶಿನದ ಕೊಂಬು ತಂದು ನಾವೀಗ ಅರಿಶಿನ ಹುಡಿ ಮಾಡುವ ಕಾಲ ಕಮ್ಮಿ ಆಗಿದೆ. ಎಲ್ಲರೂ ಈಗ ಅರಿಶಿನ ಪುಡಿಯೇ ತರುದು ಅಂಗಡಿಯಿಂದ, ಕೆಂಪು ಮೆಣಸಿಗೆ ಮೆಣಸಿನ ಹುಡಿ ತರುದು. ಆ ಹುಡಿಯಲ್ಲಿ ಕಲರ್ಸ್ ಇರ್ಬೋದು, ಕೆಂಪು ಕಲರ್ ಇರ್ಬೋದು, ಅರಿಶಿನ ಅಂತೇಳಿ ನಾವು ಉಪಯೋಗಿಸ್ತಾ ಇರೋದ್ರಲ್ಲಿ ಅರಿಶಿನದ ಕಲರ್ ಇರ್ಬೋದು. ಅರಿಶಿನ ಕಲರ್ ಅಲ್ಲಿ ಅರಿಶಿನಕ್ಕೂ ಅರಿಶಿನ ಕಲರ್ಗೆ ನಮ್ಗೆ ಗೊತ್ತಾಗ್ಲಿಕ್ಕಿಲ್ಲ. ಅರಿಶಿನ ಹಾಕಿದ್ರೆ ಅರಿಶಿನದ ಪುಡಿಯಲ್ಲಿ ಅರಿಶಿನದ ಕಲರ್ ಉಂಟಾ ಇಲ್ವಾ ಅಂತ ಹೇಳಿ ಹೇಳಲಿಕ್ಕೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅರಿಶಿನವೇ ಅರಿಶಿನ ಕಲರ್ ಅಲ್ಲದಿದ್ರು ಅದು ಹೆಚ್ಚು ಕಾಣ್ಲಿಕ್ಕೆ ರಂಗ್ ಬರ್ಲಿಕ್ಕೆ ಅರಿಶಿನದ ಕಲರ್ ಇರ್ಬೋದು. ಅದಕ್ಕೆ ಅಲರ್ಜಿ ಇದ್ರೆ ನಮ್ಗೆ ಹುಡುಕ್ಲಿಕ್ಕೆ ಕಷ್ಟ. ಮತ್ತೆ ಹೊರಗೆ ಈಗ ನಮ್ಮ ಮದುವೆ ಸಮಾರಂಭಗಳಿಗೆ ಹೋಗಿ ಹೊರಗೆದ ಊಟದಲ್ಲಿ ಹೆಚ್ಚಿನ ಫುಡ್ ಅಲ್ಲಿ ಈಗ ಒಂದು 10-12 ಊಟದ ಐಟಮ್ಸ್ ಇದ್ರೆ ಒಂದು 7-8 ಕಲರ್ ಇರ್ತದೆ, ಅದನ್ನೆಲ್ಲ ತಿನ್ನುವುದೇ ಕಷ್ಟ. ಮನೆಗೆ ಬಂದು 1-2 ದಿವಸದಲ್ಲಿ ಮೈ ಎಲ್ಲ ಕಜ್ಜಾಗ್ಲಿಕ್ಕೆ ಶುರು ಆಗ್ತದೆ.
0: ಅದು ಈ ಹೇರ್ ಡೈ ಉಪಯೋಗಿಸುವುದರ ಬೇರೆ ಇದು. ಅದರಿಂದ ಹೇರ್ ಡೈ ಅನ್ನು ನಿಲ್ಲಿಸುವುದೇ ಅದಕ್ಕೆ ಪರಿಹಾರ ಅಂತ?
1: ಹೇರ್ ಡೈ ಅಲರ್ಜಿ ಇರುವವರು ನಿಲ್ಲಿಸಬೇಕು, ಹೇರ್ ಡೈಯ ತೊಂದರೆ ಇಲ್ಲ ಅಂತ ಹೇಳುವವರು ಮುಂದುವರಿಸಬಹುದು ಬೇಕಿದ್ರೆ.
0: ಈಗ ಈ ಹೇರ್ ಡೈಯ ಹಾಗೆ ನಮಗೆ ಒಂದು ತಲೆ ಬಿಳಿ ಆಗುವುದರ ಹಾಗೆ ಇನ್ನೊಂದು ಕಂಡು ಬರುವಂತದ್ದು ಮೈಯಲ್ಲಿರುವಂತಹ ಬಿಳಿ ಪ್ಯಾಚಸ್, ವೈಟ್ ಪ್ಯಾಚಸ್. ಇದು ಬರ್ಲಿಕ್ಕೆ ಕಾರಣಗಳೇನು?
1: ಇದು ಈಗದ ಮಟ್ಟಿಗೆ ಆಟೋಇಮ್ಯೂನ್ ಡಿಸೀಸ್ ಅಂತ ಹೆಸರು. ಅಂದ್ರೆ ನಮ್ಮ ಮೈಯಲ್ಲಿರುವಂತ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್, ಅದೇನು ಕಲರ್ ಕೊಡುವಂತ ಅಂಗಾಂಶಗಳಿದೆ, ಅದನ್ನು ನಮ್ಮ ಮೈಯಲ್ಲಿರುವಂತ ಇಮ್ಯೂನ್ ಸಿಸ್ಟಮೇ ಡಿಸ್ಟ್ರಾಯ್ ಮಾಡ್ತದೆ. ಅಂದ್ರೆ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ ಅನ್ನೇ ಅದು ಸಾಯಿಸ್ತದೆ, ಅದರಿಂದಾಗಿ ಕಲರ್ ಬರುವುದಿಲ್ಲ ಆ ಜಾಗದಲ್ಲಿ.
0: ಇದಕ್ಕೆ ಏನಾದ್ರೂ ಪರಿಹಾರಗಳು ಅಂತ ಏನಾದ್ರೂ ಉಂಟಾ?
1: ಅದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬೇಕಾಗ್ತದೆ. ಈಗ ಮೊದಲು ಬಿಳಿ ಕೂದಲಿಗೆ ಹೇಳಿದಾಗೆ ವೈಟ್ ಪ್ಯಾಚ್ ಅದೇ ರೀತಿ, ಆಟೋಇಮ್ಯೂನ್ ಆದ್ರೂ, ಇದು ಆಟೋಇಮ್ಯೂನ್ ಆದ್ರೂ ಸಹ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಈಗ ವ್ಯಾಯಾಮ ಮಾಡುವಂತದ್ದು, ವೆಯ್ಟ್ ಅನ್ನ ಮೇಂಟೈನ್ ಮಾಡುವಂತದ್ದು, ಆಹಾರದ ಪದ್ಧತಿಗಳನ್ನು ಪರ್ಟಿಕ್ಯುಲರ್ಲಿ ಈಗ ನಮ್ಗೆ ಎಷ್ಟು ಈಗ ನಾವು ಶಾರೀರಿಕವಾಗಿ ಹೆಚ್ಚು ಬರ್ನಿಂಗ್ ಇರುವಂತ ಕೆಲಸಗಳನ್ನು ಮಾಡಿದ್ರೆ, ಈಗ ಸ್ವಿಮ್ಮಿಂಗ್, ಸೈಕ್ಲಿಂಗ್ ಅಥವಾ ಟೆನ್ನಿಸ್ ಆಡುವಂತದ್ದು ಆ ತರ ಇದ್ರೆ ಸ್ವಲ್ಪ ಹೆಚ್ಚು ತಿಂದ್ರೂ ಏನಾಗುದಿಲ್ಲ. ಕಡಿಮೆ ಕೆಲಸ ಮಾಡುದಿದ್ರೆ ಆಹಾರ ಕಡಿಮೆ ಬೇಕು, ಅದರ ಹೆಚ್ಚು ಕಮ್ಮಿ ಆದ್ರೆ ಇಂಥ ಪ್ಯಾಚಸ್ ಬರಲಿಕ್ಕೂ ಸಾಧ್ಯತೆ ಇದೆ. ಎಸ್ಪೆಷಲಿ ಹಾಲಿನ ವಸ್ತುಗಳು, ಹಾಲಿನ ವಸ್ತುಗಳು ಹೆವಿ ಇರ್ತದೆ, ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಇರೋದು ಪನ್ನೀರ್. ಪನ್ನೀರ್ ಅಂದರೆ ಈಗ ಪ್ರೋಟೀನ್ ಅಂತೇಳಿ ಎಲ್ಲರಿಗೆ ಗೊತ್ತಿರುವ ವಿಷಯವೇ. ಆದರೆ 4 ಅಥವಾ 5 ಕ್ಯೂಬ್ ಪನ್ನೀರ್ ಆಗಬೇಕಿದ್ರೆ ಅದರಲ್ಲಿ 3/4 ಲೀಟರ್ ಹಾಲಿರ್ತದೆ. ಹಾಲನ್ನು ಒಡೆದು ಅದರ ಗಟ್ಟಿಯ ವಸ್ತು ಪೋರ್ಷನ್ ಅನ್ನು ಪನ್ನೀರ್ ಆಗಿ ಮಾಡುವಂಥದ್ದು. ಸೊ 3/4 ಲೀಟರ್ ಹಾಲು ಕುಡಿದ್ರೆ ನಮಗೆ ಅದನ್ನು ಕರಗಿಸುವ ಶಕ್ತಿ ಇದೆಯಾ, ಅದನ್ನು ನಾವು ಫಸ್ಟ್ ನೋಡಬೇಕು. ನಮಗೆ ಅಷ್ಟು ವ್ಯಾಯಾಮ ಇದ್ರೆ ಅದಷ್ಟು ತಿನ್ಬಹುದು.
0: ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಜಾಸ್ತಿ ಅಂತ ಹೇಳಿ ಕೇಳಿ ಬರ್ತಾ ಉಂಟು, ಇದಕ್ಕೆ ಕಾರಣಗಳೇನಿರ್ಬೋದು ಡಾಕ್ಟರ್?
1: ಹೆಚ್ಚಾಗಿ ಹೆವಿ ಅಥವಾ ರಿಚ್ ಫುಡ್, ಹೆವಿ ಫುಡ್, ಹಾಲಿನಂಥ ವಸ್ತುಗಳು ಅಥವಾ ಸಕ್ಕರೆ ಇರುವಂಥದ್ದು ಹೆಚ್ಚು ತಿಂದು ವ್ಯಾಯಾಮ ಕಮ್ಮಿ ಆದ ಕೂಡಲೇ ಆಟೋಇಮ್ಯೂನ್ ಪ್ರೊಸೆಸಸ್ ಶುರುವಾಗ್ಬೋದು. ಅದರಿಂದಾಗಿ ಆ ಮೆಲನಿನ್ ತಯಾರಾಗುವಂಥ ಸೆಲ್ಲನ್ನು ಡ್ಯಾಮೇಜ್ ಮಾಡಿ ವೈಟ್ ಪ್ಯಾಚಸ್ ಬರುವಂಥದ್ದು ತುಂಬ ಕಾಮನ್ ಆಗಿ ನೋಡ್ತೇವೆ ಈಗ. ಅದು ಈಗ ಕೋವಿಡ್ ನಂತರ ವ್ಯಾಯಾಮ ಕಮ್ಮಿ ಆದ ಮೇಲೆ ಆ ಪ್ರಾಬ್ಲಮ್ಗಳು ಹೆಚ್ಚು. ಈವನ್ ಮಕ್ಕಳಲ್ಲಿ ಸಹ ಕೋವಿಡ್ ನಂತರ ಕೆಲವು ಮಕ್ಕಳು 5-10 ಕೆಜಿ ಹೆಚ್ಚಾಗಿದ್ದಾರೆ ಒಂದೇ ಸಮನೆ, ಒಂದು ವರ್ಷದಲ್ಲಿ 10 ಕೆಜಿ ಹೆಚ್ಚಾಗಿದೆ. ಅದರ ನಂತರ ಅವರಿಗೆ ಈ ಆಟೋಇಮ್ಯೂನ್ ಡಿಸೀಸ್ ಅಥವಾ ನಮ್ಮ ಅಂಗಗಳ ಮೇಲೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟ್ ಆಗುವಂತ ಕಂಡೀಷನ್ಸ್ ಗಳು ಹೆಚ್ಚಾಗಿದೆ.
0: ಇದಕ್ಕೆ ಏನಾದರೂ ಕೂಡ ಔಷಧಿಗಳು ಇಂಥದ್ದೇನಾದರೂ ಪರಿಹಾರಗಳು ಉಂಟಾ?
1: ಇದೆ, ನಾರ್ಮಲ್ ಕ್ರೀಮ್ಸ್ ಇಂದ ಹಿಡಿದು ಬೇರೆ ಬೇರೆ ನಮೂನೆಯ ಮಾತ್ರೆಗಳು ಬರ್ತದೆ. ಫೋಟೋಥೆರಪಿ ಅಂತೇಳಿ ಲೈಟ್ ಟ್ರೀಟ್ಮೆಂಟ್ ಬರ್ತದೆ, ಕೆಲವು ಇಂಜೆಕ್ಷನ್ಸ್ ಇದೆ. ಸೊ ಅದಕ್ಕೆ ಅವರು ಯಾರಿಗೆ ಆ ತೊಂದರೆ ಇದೆ ಅವರು ತಜ್ಞ ವೈದ್ಯರ ಹತ್ರ ಹೋಗಿ ಸರಿಯಾದ ಡಯಾಗ್ನೋಸಿಸ್ ಮಾಡಿ ಬ್ಲಡ್ ಟೆಸ್ಟ್ ತಪಾಸಣೆ ಎಲ್ಲ ಮಾಡಿ ಅದಕ್ಕೆ ಬೇಕಾದ ಔಷಧಿಗಳನ್ನು ತಗೊಂಡ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಅಂದ್ರೆ ಕಾಯಿಲೆ ಶುರುವಾಗುವಾಗಲೇ ಮಾಡಿದ್ರೆ ಹತೋಟಿಗೆ ಬರಬಹುದು.
0: ಆದ್ರೆ ಇದು ಅಡ್ವಾನ್ಸ್ ಆದ್ರೆ ಕಷ್ಟ,
1: ಕೆಲವರಿಗೆ ಸಹಾಯ ಆಗ್ತದೆ, ಆದ್ರೆ ಇನ್ನು ಕೆಲವರಿಗೆ ಔಷಧಿ ಮಾಡ್ತಾ ಇದ್ದಾಗ ಇಡೀ ಮೈ ವೈಟ್ ಆಗಿ ಬಿಡ್ತದೆ.
0: ಯಂಗ್ಸ್ಟರ್ಸ್ ಅಲ್ಲೇ ಹೆಚ್ಚಾಗಿ ಕಾಣುವಂತ ಈ ಮೊಡವೆ ಬರ್ಲಿಕ್ಕೆ ಏನ್ ಕಾರಣಗಳು?
1: ಮೊಡವೆ ನಾರ್ಮಲ್ ಆಗಿ ಪ್ಯುಬರ್ಟಿ ಅಥವಾ ಅಡಾಲೆಸೆನ್ಸ್ ಏಜ್, ಈಗ 12-13 ವರ್ಷ ಆಗುವಾಗ ಮಕ್ಕಳಿಗೆ ಹುಡುಗಿಯರಲ್ಲಿ ಆದರೆ ಅವರಿಗೆ ಪಿರಿಯಡ್ ಶುರು ಆಗ್ತದೆ, ಹುಡುಗರಲ್ಲಿ ಅವ್ರಿಗೆ ಗ್ರೋತ್ ಸ್ಟಾರ್ಟ್ ಆಗ್ತದೆ. ಆ ಏಜ್ ಅಲ್ಲಿ ಹಾರ್ಮೋನ್ ವ್ಯತ್ಯಾಸ ಬರ್ತದೆ, ಹಾರ್ಮೋನ್ ಸಡನ್ ಆಗಿ ಹೆಚ್ಚಾಗುವಾಗ ಮೊಡವೆ ಅಥವಾ ಪಿಂಪಲ್ಸ್ ಬರುವುದು ಕಾಮನ್. ಅಂದ್ರೆ ಬರುವುದಿಲ್ಲ ಅಂತ ಏನಿಲ್ಲ, ಒಂದು 14-15 ವರ್ಷ ಆಗುವಾಗ ಒಂದು 4-5 ಮೊಡವೆ ಎಲ್ಲರ ಮುಖದಲ್ಲಿ ಇರ್ತದೆ.
0: ಹೌದು,
1: ಆದ್ರೆ ಹೆಚ್ಚು ಬರುವಾಗ ಈ ವೈಟ್ ಪ್ಯಾಚ್ಗೆ ಇದ್ದಾಗೆ ಇಂಥದೇ ಆಹಾರಗಳನ್ನು ಸ್ವೀಕರಿಸಿದ್ರೆ, ಹೆಚ್ಚು ಸಕ್ಕರೆ ಇರುವಂಥದ್ದು, ಹಾಲಿರುವಂಥದ್ದು, ಮತ್ತೆ ವ್ಯಾಯಾಮ ಕಮ್ಮಿ ಆದ ಕೂಡಲೇ ಆ ಮೊಡವೆಗಳು ದೊಡ್ಡ ಸಂಖ್ಯೆಯಲ್ಲಿ ಬರಲಿಕ್ಕೆ ಶುರು ಆಗ್ತದೆ. 50-100 ಮುಖದಲ್ಲಿ, ಬೆನ್ನು, ಎದೆಯಲ್ಲಿ, ಕೈಯಲ್ಲಿ, ತೋಳಲ್ಲೆಲ್ಲ ಬರುವಂತ ಸಾಧ್ಯತೆ ಇರ್ತದೆ. ಮತ್ತೆ ಅದು ಆ ಪಿಂಪಲ್ಸ್ ಅಥವಾ ಮೊಡವೆ ಹೋಗುವಾಗ ಕಡಿಮೆ ಆಗುವಾಗ ಅದು ಕಲೆ ನಿಲ್ತದೆ, ಗುಂಡಿಯಾಗಿ ಹೊಂಡದಾಗೆ ಕಾಣ್ತದೆ. ಅದು ಸರಿಪಡಿಸುವಂತ ಸಮಸ್ಯೆ. ಅದು ಅದನ್ನ ಹತೋಟಿಗೆ ತಂದ್ರೆ ಆ ಕಲೆಗಳನ್ನು ನಿಯಂತ್ರಿಸಬಹುದು.
0: ಈಗ ಇದು ಫಸ್ಟಿಗೆ ಕಂಡ ಕೂಡಲೇ ಎಲ್ಲರಲ್ಲಿ ಇರುವಂತದ್ದು ಅಂತ ಹೇಳಿ ಬಿಡುವಂತದ್ದು ಕೂಡ ಉಂಟು. ಇದಕ್ಕೇನಾದ್ರೂ ಕೂಡ ಸಾಮಾನ್ಯವಾಗಿ ಒಂದು ಪ್ರಿಕಾಷನ್ಸ್ ಅನ್ನ ತಗೊಂಡ್ರೆ ಕಡಿಮೆ ಮಾಡುವಂತದ್ದು ಉಂಟು ಆಗ್ಬೋದಾ?
1: ಅದೇ ಮೊಡವೆಯಲ್ಲಿ 4 ಸ್ಟೇಜ್. ಫಸ್ಟ್ ಇದು ಮುಳ್ಳು ಮುಳ್ಳಿನಾಗಿರುವಂತ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮತ್ತೆ ರೆಡ್ ಸ್ಟೇಜ್, ಮತ್ತೆ ಕ್ಯೂ ಆಗಿರುವಂಥದ್ದು, ಮತ್ತೆ ಕಲ್ ಕಟ್ಟಿದಾಗೆ ಗಂಟುಗಳ ಹತ್ರ ಬರುವಂಥದ್ದು, ಕ್ಯೂ ಗುಳ್ಳೆಗಳು, ಸೋರುವಂತ ದೊಡ್ಡ ಕಲ್ ಕಟ್ಟಿದಂಥದ್ದು ಕಲೆಗಳು. ಈ ಫಸ್ಟ್ ಸ್ಟೇಜ್ ಮುಳ್ಳು ಮುಳ್ಳಿನಾಗಿರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಆ ಪ್ರಾಯದಲ್ಲಿ ಕಾಣುವಂಥದ್ದೇ, 15-25 ವರ್ಷದಲ್ಲಿ ಬರುವಂತ ವಿಷಯವೇ. ಅದು ಏನು ಮಾಡಬೇಕಾಗಿಲ್ಲ, ಯಾಕೆಂದ್ರೆ ಅಲ್ಲಿ ಮೊಡವೆಯಾಗಿ ಮುಳ್ಳಿನಾಗೆ ಬಂದು ಅದು ಉದುರಿ ಹೋಗ್ತದೆ, ಅಲ್ಲಿಗೆ ಅದು ಗುಣ ಆಗ್ತದೆ, ಅದು ಕಲೆಯೂ ನಿಲ್ಲುವುದಿಲ್ಲ. ಯಾವಾಗ ಪಸ್ ಫೀಲ್ಡ್ ಅಥವಾ ರೇಷಿ ಬೊಕ್ಕೆ ಆಗಿ ಬರುವಂಥದ್ದು, ಕೆಂಪು ಕಲೆಗಳ ಕೆಂಪು ಗುಳ್ಳೆಗಳಾಗಿ ಬರುವಂಥದ್ದು, ಕಲ್ ಕಟ್ಟಿದಾಗೆ ಬೀಜದಾಗೆ ಚರ್ಮದ ಒಳಗೆ ಬಂದಾಗ ಅದಕ್ಕೆ ಅದಕ್ಕೆ ಬೇಕಾದ ಔಷಧಿಗಳನ್ನು ಮಾಡಬೇಕಾಗ್ತದೆ.
0: ಈಗ ಇದಕ್ಕೆ ಔಷಧಿಗಳು ಬೇಕಾದಷ್ಟು ಉಂಟಾ? ಹೇಗೆ
1: ಔಷಧಿಗಳಿದೆ? ಅದು ಈಗ ಕ್ಯೂ ಗುಳ್ಳೆ ಆದ್ರೆ ಆಂಟಿಬಯೋಟಿಕ್ ಇರ್ತದೆ, ಅದಕ್ಕೆ ಬೇಕಾದ ಸುಮಾರು ಟೈಪ್ ಇದೆ ಔಷಧಿ ಇದೆ. ಅಂದ್ರೆ ಹಚ್ಚುವಂಥದ್ದಿದೆ, ಹೊಟ್ಟೆಗೆ ತಗೊಳ್ಳುವಂಥದ್ದಿದೆ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಈ ವಿಷಯಗಳನ್ನು ಗಣನೆಗೆ ತಗೊಂಡ್ರೆ ಅದು ಹತೋಟಿಗೆ ಬರಲಿಕ್ಕೆ ಸಹಕಾರಿಯಾಗುತ್ತದೆ. ಮತ್ತೆ ಕಲೆಗಳನ್ನು ನಿಯಂತ್ರಿಸಬಹುದು.
0: ಈ ಕಲೆಗಳು ಉಳ್ಕೊಂಡ್ರೆ ಅದನ್ನ ತೆಗೆಯುವಂಥದ್ದು ಕೂಡ ಔಷಧಿಗಳಿದ್ದಾವೆ?
1: ಇದಾವೆ. ಅಂದ್ರೆ ಈಗ ಒಂದು ವರ್ಷದ ಒಳಗೆ ಅವರು ವೈದ್ಯರನ್ನು ಸಂಪರ್ಕಿಸಿದ್ರೆ ಹಚ್ಚುವಂತ ಕ್ರೀಮ್ಗಳು ಕೊಡ್ಬೋದು ಕಲೆಗಳಿಗೆ. ಅದರ ನಂತರಕ್ಕೆ ಆದ್ರೆ ಲೇಸರ್ ಚಿಕಿತ್ಸೆ ಬೇಕಾಗ್ಬೋದು, ಡರ್ಮ ರೋಲರ್ ಅಂತಾರೆ ಇದೆ, ರೇಡಿಯೋ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್, ಅದೆಲ್ಲ ಸೂಜಿ ಚಿಕಿತ್ಸೆ. ಸೂಜಿಯ ತುದಿಯಲ್ಲಿ ಕರೆಂಟ್ ಬರ್ತದೆ, ಅದು ಚರ್ಮಕ್ಕೆ ಕಲೆಗಳನ್ನು ಕಮ್ಮಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ತುಂಬಾ ತರದ ಆ ತರದ ಔಷಧಿಗಳಿದೆ, ಚಿಕಿತ್ಸೆಗಳು. ಆದ್ರೆ ರಿಸಲ್ಟ್ ಲೇಟ್ ಆದಷ್ಟು ನಿಮ್ಗೆ ಒಂದು 30-50% ಅಷ್ಟೇ ವ್ಯತ್ಯಾಸ ಆಗ್ಬೋದು. ಅದನ್ನು ಒಂದು 4-5 ಸಲ ಆಗಿ ಮಾಡ್ಬೇಕಾಗ್ತದೆ, ತಿಂಗಳಿಗೆ ಒಂದ್ ಸಲದಾಗೆ 5-6 ಸಲ ಮಾಡ್ಬೇಕಾಗ್ತದೆ. ಅದರ ಬದಲಿಗೆ ಆ ದೊಡ್ಡ ಕ್ಯೂ ಗುಳ್ಳೆಗಳು ಬರದಾಗೆ ಪ್ರಿವೆಂಟಿವ್ ಮಾಡಿದ್ರೆ ಆ ಸ್ಕಾರ್ ಸ್ಟೇಜಿಗೆ ಹೋಗುದಿಲ್ಲ, ಕಲೆಗಳಾಗುದಿಲ್ಲ.
0: ಈ ಪ್ರಿವೆಂಟ್ ಮಾಡೋದು ಅಂದ್ರೆ ಹೇಗೆ?
1: ಅದು ಎಕ್ಸಸೈಸ್ ಮತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಮತ್ತೆ ಸೆಕೆಂಡ್ ಸ್ಟೇಜಸ್ ಅಲ್ಲಿ ಎಸ್ಪೆಷಲಿ ಆ ಕಿವುಗುಳ್ಳೆಗಳಿರುವಾಗಲೇ ಔಷಧಿ ಮಾಡಿದ್ರೆ, ಹಚ್ಚುವಂತದ್ದು ಅಥವಾ ಹೊಟ್ಟೆಗೆ ತಗೊಳ್ಳುವಂತ ಔಷಧಿ ತಗೊಂಡ್ರೆ ಕಲೆಗಳಾಗುದು ತುಂಬಾ ಕಡಿಮೆ ಆಗುತ್ತೆ.
0: ಫುಡ್ಡಿನಿಂದಾಗಿ ಏನಾದ್ರೂ ಕೂಡ ಬರುವಂತ?
1: ಫುಡ್ಡಿಂದು ಅದೇ

0: ಹೆಚ್ಚಾಗಿ ಸ್ವೀಟಿಷ್ ಫುಡ್ ಮತ್ತೆ ಹಾಲಿನ ಐಟಮ್ಸ್, ಅಥವಾ ಕೆಲವರೀಗ ಜಿಮ್ಮಿಗೆ ಹೋಗುವವರು ಆ ಏಜ್ ಅಲ್ಲಿ 18-20 ವರ್ಷದಲ್ಲಿ ಜಿಮ್ಮಿಗೆ ಹೋಗ್ಲಿಕ್ಕೆ ತುಂಬಾ ಉತ್ಸಾಹಕರಾಗಿರ್ತಾರೆ. ಅವರ ಫ್ರೆಂಡ್ಸ್ ಸೀನಿಯರ್ಸ್ ಯಾರು ನೋಡಿರ್ತಾರೆ ಅದರಲ್ಲಿ ವೇ ಪ್ರೋಟೀನ್, ಅಥವಾ ವೇ ಪ್ರೋಟೀನ್ ಅಂತ ಹೇಳಿದ್ರೆ ಹಾಲಿಂದ ಮಾಡಿದಂತ ಪ್ರೋಟೀನ್, ಸೊ ಆ ಪ್ರೋಟೀನ್ ಅಂತ ಫುಡ್ಗಳು ತಿಂದ್ರೆ ಅಥವಾ ಪ್ರೋಟೀನ್ ಪೌಡರ್ ಅಲ್ಲಿ ಹಾರ್ಮೋನ್ಗಳು ಇರ್ಲಿಕ್ಕೂ ಸಾಕು ಅಂತದರಿಂದಾಗಿ ಸ್ವಲ್ಪ ಮೊಡವೆ ಹೆಚ್ಚಾಗ್ತದೆ ಅಂತದರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗಬಹುದು.
1: ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ಕೊಡುವಂತಹ ಔಷಧಿಗಳು ಕೂಡ ತುಂಬಾ ಬದಲಾಗಿದ್ದಾವೆ, ಬೇಕಾದಂತಹ ಒಂದು ಔಷಧಿಗಳು, ಕೆಲವು ಹೊಸ ಹೊಸ ತಂತ್ರಜ್ಞಾನಗಳು ಕೂಡ ಬಂದಿದ್ದಾವೆ. ಒಂದು ವಿಭಾಗದ ಅಂತ ಹೇಳಿದ್ರೆ ಒಂದು ಕಾಯಿಲೆಗೆ ಇಡೀ ದೇಹಕ್ಕಿಡೀ ಎಫೆಕ್ಟ್ ಆಗುವಂತಹ ಔಷಧಿಗಳಲ್ಲದೆ ಆ ಕಾಯಿಲೆಯ ಎಲ್ಲಿ ಇದೆಯೋ ಅಲ್ಲಿ ಮಾತ್ರ ತಾಗುವಂತಹ ಔಷಧಿಗಳು ಕೂಡ ಬರ್ತಾ ಇದ್ದಾವೆ. ಇವುಗಳು ಈ ನಿಮ್ಮ ಚರ್ಮದ ಕಾಯಿಲೆಗಳಲ್ಲೂ ಕೂಡ ಬರ್ತವೆ ಹೇಗೆ?
0: ಹೌದು, ಮೊದಲು ಕಾಯಿಲೆಗಳಿಗೆ ಬ್ರಾಡ್ ಸ್ಪೆಕ್ಟ್ರಮ್ ಟ್ರೀಟ್ಮೆಂಟ್ ಅಂತ ಹೇಳಿ ಬರ್ತಿತ್ತು. ಬ್ರಾಡ್ ಸ್ಪೆಕ್ಟ್ರಮ್ ಅಂದ್ರೆ ಚರ್ಮದ ಎಸ್ಪೆಷಲಿ ಎಲರ್ಜಿಗೆ ಸ್ಕಿನ್ಗೆ ಹಚ್ಚಲಿಕ್ಕೆ ಸ್ಟೀರಾಯ್ಡ್ ಕ್ರೀಮ್ಸ್ ಇರ್ಬೋದು ಅಥವಾ ಹೊಟ್ಟೆಗೆ ತಗೊಳ್ಳುವಂಥ ಔಷಧಿ ಇರ್ಬೋದು. ಈಗ ಏನಾಗಿದೆ ಅಂದರೆ ಈಗ ಬಯಾಲಜಿಕಲ್ಸ್ ಅಂತ ಟ್ರೀಟ್ಮೆಂಟ್ ಬರ್ತಾ ಇದೆ, ಅದರಲ್ಲಿ ಟಾರ್ಗೆಟ್ ಟ್ರೀಟೆಡ್, ಟಾರ್ಗೆಟ್ ಅಂದರೆ ಎಲ್ಲಿ ಕಾಯಿಲೆ ಇದೆಯಾ ಅಲ್ಲಿಗೆ ಅದು ಆಕ್ಷನ್ ಆಗುವಂತಹ ಇಂಜೆಕ್ಷನ್ಗಳು ಅಥವಾ ಮಾತ್ರೆಗಳು. ಈಗೀಗ ಇನ್ನು ನೆಕ್ಸ್ಟ್ 10 ವರ್ಷದಲ್ಲಿ ಪಾಲು ಹೆಚ್ಚಿರ್ಬೋದು, ಅದು ಹೆಚ್ಚು ಉಪಯುಕ್ತ ಇರ್ಬೋದು. ಆದರೆ ಒಂದು ಸಮಸ್ಯೆ ಅಂದರೆ ಈಗ ಹೊಸ ಔಷಧಿ ಆದ ಕಾರಣ ಹೆಚ್ಚು ಕಾಸ್ಟ್ಲಿ.
1: ಒಳ್ಳೆಯದು ಡಾಕ್ಟರ್ ಗಿರೀಶ್ ಅವರೇ, ಮುಖ್ಯವಾಗಿ ಆಧುನಿಕ ಯುಗದಲ್ಲಿ ನಮಗೆ ಕಂಡು ಬರ್ತಾ ಇರುವಂತಹ ಕೆಲವು ಸಮಸ್ಯೆಗಳು ಜೊತೆಗೆ ಕೆಲವು ಉಂಟು ಮಾಡಿದಂತಹ ಸಮಸ್ಯೆಗಳಿಂದ ಬರುವಂತಹ ಬೇರೆ ಬೇರೆ ತೊಂದರೆಗಳು, ಹಾಗೆ ಅದಕ್ಕೆ ಪರಿಹಾರ ಇವುಗಳನ್ನ ತಾವು ಹೇಳಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿಯವರು.
2: ಗ್ರಾಮೀಣ ಅಂಚೆ ಯೋಜನೆ, ಕೇಂದ್ರ ಸರ್ಕಾರವು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದನ್ನು ಮನಗಂಡು ಗ್ರಾಮೀಣ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಂಚೆ ಯೋಜನೆಗೆ ಮೊದಲಿನಿಂದಲೂ ಉತ್ತೇಜನ ಕೊಡುತ್ತಾ ಬಂದಿದೆ. ಗ್ರಾಮೀಣ ಅಂಚೆ ಯೋಜನೆ ಎಂದರೆ ಭಾರತದ ಅಂಚೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ವಿವಿಧ ಸೇವೆಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಪತ್ರಗಳ ವಿತರಣೆ, ಅಂಚೆ ಇಲಾಖೆಯ ಹಣಕಾಸು ಯೋಜನೆಗಳು ಮತ್ತು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಒದಗಿಸುವ ಸೇವೆಗಳು ಸೇರಿವೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳು ಪ್ರಮುಖವಾಗಿ ನಾಲ್ಕು ವಿಧದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮೊದಲನೆಯದಾಗಿ ಲಾಜಿಸ್ಟಿಕಲ್ ಸರ್ವಿಸಸ್ ಎಂದರೆ ಸರಕು ಅಥವಾ ವಸ್ತುಗಳನ್ನು ಸಾಗಿಸುವ ಅಥವಾ ಸಂಗ್ರಹಿಸುವ ಕೆಲಸ. ಎರಡನೆಯದು ಆರ್ಥಿಕ ಸೇವೆಗಳು ಅಂದರೆ ಅಂಚೆ ಕಚೇರಿಗಳು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಮೂಲಕ ಡಿಜಿಟಲ್ ಆರ್ಥಿಕ ಸೇವೆಗಳನ್ನು ಒದಗಿಸುತ್ತಿವೆ. ಮೂರನೆಯದಾಗಿ ನಾಗರಿಕ ಸೇವೆಗಳು ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮುಂತಾದ ನಾಗರಿಕ ಸೇವೆಗಳನ್ನು ಒದಗಿಸುತ್ತವೆ. ಇನ್ನು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣಾ ಸೇವೆಗಳು ಅಂದರೆ ಹೊಸ ಉದ್ದಿಮೆದಾರರು, ಮಹಿಳೆಯರು ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆದಾರರಿಗೆ ಹಲವು ಸೇವೆಗಳನ್ನು ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿಗಳು ಹಾಗೂ ಪೋಸ್ಟ್ಮ್ಯಾನ್ಗಳು ಅಂಚೆ ಪತ್ರವನ್ನು ವಿತರಿಸುವುದು ಹಾಗೂ ಮನಿ ಆರ್ಡರ್ಗಳನ್ನು ತಲುಪಿಸುವ ಹಾಗೂ ಸ್ವೀಕರಿಸುವ ವ್ಯವಸ್ಥೆ ಮಾಡುತ್ತಾರೆ. ಗ್ರಾಮೀಣ ಅಂಚೆ ಜೀವ ವಿಮೆ ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮ ಸುರಕ್ಷಾ, ಗ್ರಾಮ ಸಂತೋಷ್, ಗ್ರಾಮ ಸುಮಂಗಳ್, ಗ್ರಾಮ ಬಾಲ ವಿಮೆ ಮತ್ತು ಗ್ರಾಮ ಸುವಿಧಾ ಮುಂತಾದ ಯೋಜನೆಗಳು ಲಭ್ಯವಿದೆ. ಈ ಯೋಜನೆಗಳು ಗ್ರಾಮೀಣ ಜನರಿಗೆ ವಿಮೆ ಮತ್ತು ಉಳಿತಾಯದ ಮೂಲಕ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಗ್ರಾಮ ಸುರಕ್ಷಾ ಯೋಜನಾ, ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು ಹೂಡಿಕೆದಾರರಿಗೆ ಮೆಚ್ಯುರಿಟಿ ನಂತರ ದೊಡ್ಡ ಮೊತ್ತವನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು 1995 ಗ್ರಾಮೀಣ ಜನರಿಗಾಗಿ ಪ್ರಾರಂಭಿಸಲಾಯಿತು. ಗ್ರಾಮ ಸಂತೋಷ್ ಯೋಜನೆ, ನಿಗದಿತ ಅವಧಿಗೆ ಕಂತುಗಳನ್ನು ಪಾವತಿಸಿ ಪಕ್ವತೆ ಅಥವಾ ಮೆಚ್ಯುರಿಟಿಯ ನಂತರ ವಿಮಾ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಸುಮಂಗಳ್ ಯೋಜನೆ, 15-20 ಅವಧಿಯ ಈ ಯೋಜನೆಯಲ್ಲಿ ಮುಂಚಿತವಾಗಿ ಕಂತುಗಳನ್ನು ಪಾವತಿಸಿ ಕೊನೆಯಲ್ಲಿ ಬೋನಸ್ ಸಹಿತ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಬಾಲ ವಿಮಾ ಯೋಜನೆ, ಇದು ಮಕ್ಕಳಿಗಾಗಿ ಇರುವ ಜಂಟಿ ವಿಮಾ ಯೋಜನೆಯಾಗಿದೆ. ಗ್ರಾಮ ಸುವಿಧಾ ಯೋಜನೆ, ಇದು ಆಜೀವ ವಿಮೆಯಾಗಿದ್ದು 5 ನಂತರ ನಿಗದಿತ ವಯೋಮಿತಿ ವಿಮೆಯಾಗಿ ಪರಿವರ್ತಿಸುವ ಅವಕಾಶವನ್ನು ನೀಡುತ್ತದೆ. ಗ್ರಾಮೀಣ ಅಂಚೆ ಕಚೇರಿಗಳು ಹೀಗೆ ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿವೆ. ನಮ್ಮ ದೇಶದಲ್ಲಿರುವ 164,987 ಅಂಚೆ ಕಚೇರಿಗಳಲ್ಲಿ 149,164 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ವಿಸ್ತೃತ ಅಂಚೆ ಕಚೇರಿಗಳ ಜಾಲವು ಗ್ರಾಮೀಣ ಜನರಿಗೆ ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಕೊಂಡಿಯಾಗಿವೆ. ಗ್ರಾಮೀಣ ಅಂಚೆ ಯೋಜನೆಯ ಲಾಭಗಳೆಂದರೆ ಕಡಿಮೆ ಪ್ರೀಮಿಯಂ ಮೊತ್ತ, ಹೆಚ್ಚು ಬೋನಸ್, ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯ, ಪ್ರೀಮಿಯಂ ಪಾವತಿಗಾಗಿ ಸಾಲ ಸೌಲಭ್ಯ ಮತ್ತು ಯಾವುದೇ ಅಂಚೆ ಕಚೇರಿಯಲ್ಲಿ ಹಣ ಪಾವತಿ ಮತ್ತು ಪಡೆಯುವ ಸೌಲಭ್ಯ. ಈ ಎಲ್ಲ ಯೋಜನೆಗಳನ್ನು ಪಡೆಯಲು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಿತ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಂಚೆ ಸಿಬ್ಬಂದಿಗೆ ಸಲ್ಲಿಸಿ. ಹೀಗೆ ನಮ್ಮ ಕೇಂದ್ರ ಸರ್ಕಾರವು ಗ್ರಾಮೀಣ ಜನರಿಗಾಗಿ ತಂದಿರುವ ಅಂಚೆ ಕಚೇರಿಯ ವಿವಿಧ ಯೋಜನೆಗಳ ಲಾಭವನ್ನು ಪಡೆದು ನಮ್ಮ ದೇಶವು ಆರ್ಥಿಕವಾಗಿ ಸದೃಢವಾಗಲು ಸಹಕರಿಸಿ. ನಮಸ್ಕಾರ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿಯವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
2: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ?
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಆಕಾಶವಾಣಿ ಬೆಂಗಳೂರು, ಇನ್ನೇನು ಸಮಯ 1:10 ಗಂಟೆಗಳಾಗಲಿದೆ. ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಪಿ ಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ವಾರ್ತೆಗಳ ವಿವರ. ಇಂಡೋನೇಷ್ಯಾ ಗಣರಾಜ್ಯದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ಇದೇ 8ರವರೆಗೆ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದು ಪ್ರಧಾನಿಯವರ 4ನೇ ಇಂಡೋನೇಷ್ಯಾ ಭೇಟಿಯಾಗಿದ್ದು 2018ರ ಮೇ ತಿಂಗಳಲ್ಲಿ ಭಾರತ ಇಂಡೋನೇಷ್ಯಾ ಸಂಬಂಧಗಳನ್ನು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಿದ ಬಳಿಕ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿ ವಿವಿಧ ಕ್ಷೇತ್ರಗಳ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಜಕಾರ್ತಾದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಲಿರುವ ಪ್ರಧಾನಿ ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಪ್ರಧಾನಿ ಮೋದಿ ಅವರ ಭೇಟಿಯನ್ನು ಇಂಡೋನೇಷ್ಯಾದಲ್ಲಿರುವ ಭಾರತೀಯ ಸಮುದಾಯ ಕಾತುರದಿಂದ ನಿರೀಕ್ಷಿಸುತ್ತಿದೆ. ಜಕಾರ್ತಾದ ಇಂಡಿಯಾ ಕ್ಲಬ್ ಅಧ್ಯಕ್ಷ ಸಿದ್ದಾರ್ಥ ಪಾಡಿಯ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸ್ನೇಹ ಸಂಬಂಧ ಅತ್ಯಂತ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ವೇಗವಾಗಿ ಬೆಳೆಯುತ್ತಿರುವ ಎರಡು ಪ್ರಮುಖ ಆರ್ಥಿಕತೆಗಳಾದ ಭಾರತ ಮತ್ತು ಇಂಡೋನೇಷ್ಯಾ ಮೂಲಸೌಕರ್ಯ, ವ್ಯಾಪಾರ, ರಕ್ಷಣೆ, ಕೃಷಿ, ನೈಸರ್ಗಿಕ ಸಂಪನ್ಮೂಲ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸಲಿವೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸಮುದಾಯ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗಾಗಿ 200ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸಿದ್ದತೆಯಲ್ಲಿ ತೊಡಗಿಸಿಕೊಂಡಿದ್ದು, ಜಕಾರ್ತಾ ಮಾತ್ರವಲ್ಲದೆ ಬಾಲಿ, ಮೆಡಾನ್, ಸೆಮರಾಂಗ್ ಹಾಗೂ ಸುರಬಯಾದಿಂದಲೂ ಭಾರತೀಯರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತ ಪ್ರಮುಖ ಆರ್ಥಿಕ

0: ಜವಾಬ್ದಾರ ರಾಷ್ಟ ಎಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ತಿಂಗಳ 8-10 ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ಟ್ರೇಲಿಯಾ ಭೇಟಿಗೆ ಮುನ್ನ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಈ ಹೇಳಿಕೆ ನೀಡಿದ್ದು, ವಿಶ್ವದ 4ನೇ ಅತಿದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿರುವ ಭಾರತ ಆಸ್ಟ್ರೇಲಿಯಾಕ್ಕೆ ನಿರ್ಣಾಯಕ ಆರ್ಥಿಕ ಪಾಲುದಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಾಗೂ ಆಸ್ಟ್ರೇಲಿಯಾದ ಸಂಬಂಧವು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಿಂದ, ಆಳವಾದ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಂಪರ್ಕಗಳಿಂದ ಬೆಂಬಲಿತವಾಗಿದೆ. ವ್ಯಾಪಾರ, ರಕ್ಷಣೆ, ಭದ್ರತೆ ಮತ್ತು ತಂತ್ರಜ್ಞಾನದ ಕುರಿತಾದ ನಮ್ಮ ಸಹಕಾರವು ಉಭಯ ದೇಶಗಳಿಗೆ ಪ್ರಯೋಜನಗಳನ್ನು ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗದ ಉದ್ದೇಶಗಳನ್ನು ಬದಿಗೊತ್ತಿ ಸಾಮೂಹಿಕವಾಗಿ ಎನ್ಯೂಮರೇಷನ್ ಅರ್ಜಿಗಳನ್ನು ವಿತರಿಸಲಾಗುತ್ತಿದೆ. ಈ ಸಂಬಂಧ ಶೀಘ್ರದಲ್ಲೇ ಕೇಂದ್ರ ಸಚಿವರು ಹಾಗೂ ಬಿಜೆಪಿಯ ಪ್ರಮುಖರು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಿದ್ದೇವೆ ಎಂದರು. ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಅರ್ಜಿ ಭರ್ತಿ ಮಾಡಿಸಿಕೊಳ್ಳಿ. ನಿಗದಿತ ಸಮಯದೊಳಗೆ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ದರೆ ವಿಸ್ತರಣೆಯೂ ಆಗಬಹುದು. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ವ್ಯಾಪಕ ನಿಯಮಾವಳಿ ಉಲ್ಲಂಘನೆಯಾಗುತ್ತಿದ್ದು, ಕಾಂಗ್ರೆಸ್ ಸರ್ಕಾರ ನಕಲಿ ಮತದಾರರನ್ನು ಸೃಷ್ಟಿಸಲು ಮುಂದಾಗಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಸ್ಐಆರ್ ವಿಷಯದಲ್ಲಿ ವಿರೋಧ ಪಕ್ಷಗಳು ದೇಶಾದ್ಯಂತ ಜನರಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿವೆ. ರಾಜ್ಯದಲ್ಲಿ ಪ್ರಕ್ರಿಯೆಯ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಬೇಕಾದ ಅಧಿಕಾರಿಗಳು ಕಲ್ಯಾಣ ಮಂಟಪದಂತಹ ಸ್ಥಳಗಳಲ್ಲಿ ಜನರನ್ನು ಒಂದೆಡೆ ಸೇರಿಸಿ ಪ್ರಕ್ರಿಯೆ ನಡೆಸುತ್ತಿರುವುದು ಸಂಶಯಾಸ್ಪದವಾಗಿದೆ. ಜಿಲ್ಲಾಧಿಕಾರಿಗಳ ಕಾರ್ಯವೈಫಲ್ಯದಿಂದ ಇಂತಹ ಲೋಪಗಳು ಸಂಭವಿಸುತ್ತಿದ್ದು, ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅವಶ್ಯಕವಾಗಿದೆ. ಈ ಕುರಿತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ತಿಂಗಳ 1 ವಿಕಸಿತ ಭಾರತ್ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿರಾಮ್ಜಿ ಕಾಯ್ದೆ 2025 ಯಶಸ್ವಿಯಾಗಿ ಜಾರಿಗೆ ಬಂದಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಇಂದು ಅವರು ವರ್ಚುಯಲ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿ ನೆರವನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಿಂದ ವಿಬಿಜಿರಾಮ್ಜಿ ಕಾಯ್ದೆಗೆ ಯಶಸ್ವಿಯಾಗಿ ಪರಿವರ್ತನೆಗೊಂಡಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ದೇಶಾದ್ಯಂತ ಜಾರಿಗೊಳಿಸಲು 3 ಹೆಚ್ಚು ಸಮಯ ತೆಗೆದುಕೊಂಡಿದ್ದರೆ, ವಿಬಿಜಿರಾಮ್ಜಿ ಗ್ಯಾರಂಟಿ ಕಾಯ್ದೆಯನ್ನು ಕೇವಲ 1 ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಮುಂದಿನ 5 2.86 ಲಕ್ಷ ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡುವ ಮೂಲಕ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಈ ಕಾಯ್ದೆ ನೆರವಾಗಲಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ಖ್ಯಾತ ಜಾನಪದ ಗಾಯಕಿ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತೆ ತೀಜನ್ ಬಾಯಿ ಅವರು ಇಂದು ಮುಂಜಾನೆ ನಿಧನರಾದರು. ಅವರಿಗೆ 70 ವಯಸ್ಸಾಗಿತ್ತು. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ರಾಯಪುರದ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ತೀಜನ್ ಬಾಯಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ಅಧ್ಯಕ್ಷ ಸ್ಥಾನವನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ 2 ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ ಸಭೆ ನಾಳೆಯಿಂದ ಕೇರಳದ ಕೊಚ್ಚಿಯಲ್ಲಿ ಆರಂಭವಾಗಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಪ್ರಕಾರ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಮಹಿಳಾ ಸಬಲೀಕರಣ, ಮಹಿಳೆಯರ ನೇತೃತ್ವದ ಅಭಿವೃದ್ಧಿ ಹಾಗೂ ಪರಸ್ಪರ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ಸಭೆಯು ಇದೇ 8-9 ನಡೆಯಲಿರುವ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆಗೆ ಭದ್ರ ಅಡಿಪಾಯ ಹಾಕಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ನಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಆಸ್ಟ್ರೇಲಿಯಾ

0: ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಟೂರ್ನಿಯಲ್ಲಿ ಇದುವರೆಗೆ ಉಭಯ ತಂಡಗಳು ಅಜೇಯವಾಗಿ ಫೈನಲ್ಗೆ ಪ್ರವೇಶಿಸಿವೆ. ಆಸ್ಟ್ರೇಲಿಯಾ ತಂಡ ಸೆಮಿಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಮಣಿಸಿ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿದ್ದರೆ, ಇಂಗ್ಲೆಂಡ್ ತಂಡ ಗುರುವಾರ ನಡೆದ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ಗೆದ್ದು ಸತತ 6ನೇ ಜಯದೊಂದಿಗೆ ಫೈನಲ್ಗೆ ಪ್ರವೇಶಿಸಿದೆ. ಉಭಯ ತಂಡಗಳ ನಡುವಿನ ಈ ಪ್ರಶಸ್ತಿ ಹಣಾಹಣಿಯು ರೋಚಕ ಪೈಪೋಟಿಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ. ಫಿಲಡೆಲ್ಫಿಯಾದಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ 16ನೇ ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70ನೇ ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋ ತಂಡವನ್ನು ಎದುರಿಸಲಿದೆ. ಇದಕ್ಕೂ ಮುನ್ನ ಈಜಿಪ್ಟ್ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವಿನ ಪಂದ್ಯ ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ಬಳಿಕ 1-1 ಅಂತರದಲ್ಲಿ ಡ್ರಾ ಸಾಧಿಸಿತ್ತು. ನಂತರ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಈಜಿಪ್ಟ್ 4-2 ಅಂತರದಲ್ಲಿ ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೆ ಪ್ರವೇಶಿಸಿತು. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿಂದು ಸರ್ಬಿಯಾದ ನೋವಾಕ್ ಜೋಕೋವಿಚ್ 16ರ ಸುತ್ತಿನ ಪಂದ್ಯದಲ್ಲಿ ರೋಮನ್ ಸಫಿಯುಲ್ಲಿನ್ ಅವರನ್ನು ಹಾಗೂ ಅಗ್ರಶ್ರೇಯಾಂಕಿತ ಇಟಲಿಯ ಜಾನಿಕ್ ಸಿನ್ನರ್ ಅವರು ಜಪಾನ್ನ ಶಿಂಟಾರೋ ಮೊಜಿ ಜುಕಿ ಎದುರಿಸಲಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನ 16ರ ಸುತ್ತಿನಲ್ಲಿ ಅಗ್ರಶ್ರೇಯಾಂಕಿತೆ ಅರಿನಾ ಸಬಲೆಂಕ ಜಪಾನ್ನ ನವೊಮಿ ಒಸಾಕಾ ವಿರುದ್ದ ಸೆಣಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ ಭಾರತ ಮಿಷನ್ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡಿವೆ. ನಿಪುಣ ಭಾರತ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಮೂಲ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆಯನ್ನು ಖಚಿತಪಡಿಸುತ್ತದೆ. 3-9 ವರ್ಷ ವಯಸ್ಸಿನ ಮಕ್ಕಳಿಗೆ ಜೀವಿತಾವಧಿಯ ಕಲಿಕೆಗಾಗಿ ಮೂಲಭೂತ ಓದು, ಬರವಣಿಗೆ ಮತ್ತು ಗಣಿತ ಕೌಶಲ್ಯಗಳನ್ನು ಪಡೆಯಲು ಈ ಯೋಜನೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಬಿಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು, ಸಮಯ 1:20:20. ನಮ್ಮ ಮುಂದಿನ ಕಾರ್ಯಕ್ರಮ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದು ಮನೋ ಹಾಗೂ ಎಸ್ ಜಾನಕಿಯವರ ಯುಗಳ ಧ್ವನಿಗಳಲ್ಲಿ ಮೂಡಿಬರಲಿದೆ ರಾಮಾಚಾರಿ ಚಿತ್ರದ ಗೀತೆ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆ ಮೂಡಿಬರಲಿದೆ. ಹಲೋ ಡ್ಯಾಡಿ ಚಿತ್ರದಿಂದ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮೋನಿಕಾ ದತ್ತು.
2: ನೌಕರಿಗೆ ಈ ದಿನ ರಜಾ.

0: ಆಕಾಶವಾಣಿ ಬೆಂಗಳೂರು. ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 21ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಸಕಲ ಸೇನೆ ಎಲ್ಲವೂ ಕುಶನ ಆ ಬಾಣಾಘಾತಕ್ಕೆ ಸಿಕ್ಕು ನೊಂದ ಮೇಲೆ ಕೊನೆಗೆ ಉಳಿದಿದ್ದು ಆ ದೂತರೆ. ಅವರು ಹೋಗಿ ಇದನ್ನ ರಾಮನಿಗೆ ಈ ಸುದ್ದಿಯನ್ನ ಮುಟ್ಟಿಸ್ತಾರೆ. ಹೋಗಿ ಹೇಳಿದಾಗ ಅದನ್ನ ಕೇಳ್ತಾನೆ. ಅವನು ತುಂಬಾ ನೋವಾಗತ್ತೆ, ಆತಂಕ ಆಗತ್ತೆ. ಯಾಕೆ ಅಂದ್ರೆ ಮೂರೂ ಜನ ತಮ್ಮಂದರ ಸ್ಥಿತಿ ಹೀಗಾಗಿದೆಯಲ್ಲ, ಹನುಮಂತ ಜಾಂಬವನಂತ ಮಹಾವೀರರನ್ನು ಕೂಡ ಮಕ್ಕಳು ಸೋಲಿಸಿದ್ದಾರೆ ಅಂದ್ರೆ ಇದು ಏನು ಗ್ರಹಚಾರ, ಅದದ್ದಾದ್ರೂ ಏನು ಅನ್ನೋದೇ ಅವನಿಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ವಿಸ್ಮಯ ಪಡ್ತಾ ಅವನು ಎದ್ದು ಸುಗ್ರೀವ ವಿಭೀಷಣ ಇವರೆಲ್ಲ ಇದ್ದಾರೆ ಅವನ ಹತ್ರ, ಅವರೆಲ್ಲರನ್ನೂ ಕರ್ಕೊಂಡು ಅವನೇ ಬರ್ತಾ ಇದ್ದಾನೆ ಸಾಕ್ಷಾತ್ ಆಗಿ ರಾಮ

ರಥಾರೂಢನಾಗಿ ರಾಮ ರಣರಂಗಕ್ಕೆ ಬಂದಿದ್ದಾನೆ. ಅಲ್ಲಿ ನೋಡ್ತಾನೆ, ಮೂರು ಜನ ತಮ್ಮಂದರು ಮೂರ್ಛೆಯಿಂದ ಮೈ ಮರೆತು ಬಿದ್ದಿದ್ದಾರೆ ಭೂಮಿ ಮೇಲೆ. ಇಡೀ ರಣರಂಗವೆಲ್ಲ ತನ್ನ ಮಡಿದ ಬಲದಿಂದ ಕೂಡಿದೆ, ಸೈನಿಕರಿಂದ, ಆನೆಗಳಿಂದ, ಕುದುರೆಗಳಿಂದ. ಆ ರಣರಂಗವೆಲ್ಲ ಆ ಕಡೆ ಈ ಕಡೆ ನೋಡಿದ್ರೆ ಬರೀ ಹೆಣಗಳೇ ಕಾಣ್ತಾ ಇದೆ. ಮತ್ತೆ ಇವರಿಬ್ಬರು ಯಮಳರು, ಅವಳಿ ಜವಳಿ ಮಕ್ಕಳು, ಇವರು ಬಾಲಕರು ನಿಂತಿದ್ದಾರೆ. ಸ್ವಲ್ಪ ಕೂಡ ಅವರು ಹತಚೇತನರಾಗಿಲ್ಲ, ಸೋತಿಲ್ಲ, ಸೊರಗಿಲ್ಲ, ಬಳಲಿಲ್ಲ. ಇಬ್ಬರೂ ಸಹ ಬಿಲ್ಲು ಬಾಣಗಳನ್ನ ಹಿಡಿದು ಇನ್ಯಾರು ಬರ್ತೀರಾ ಬನ್ನಿ ನಾವು ಎದುರಿಸ್ತೀವಿ ಅನ್ನೋ ರೀತಿಯಾಗಿ ಆಹ್ವಾನವನ್ನು ಕೊಡ್ತಿರೋ ರೀತಿಯಾಗಿ ನಿಂತಿದ್ದಾರೆ ಇಬ್ಬರು ಕೂಡ. ಅವರನ್ನ ನೋಡಿದಾಗ ರಾಮ ನೋಡಿ, ಅವನು ಅಷ್ಟು ದೊಡ್ಡ ವೀರ, ಅವನು ತಾನೇ ವಿನಯದಿಂದ ಮಾತಾಡಿಸ್ತಾ ಇದ್ದಾನಂತೆ. ಅದಕ್ಕೆ ರಾಮನಿಗೆ ವಾಲ್ಮೀಕಿ ಮಹರ್ಷಿಗಳು ಮೃದುಪೂರ್ವ ಭಾಷಿ ಅಂತ ಹೇಳಿ ವಿಶೇಷಣವನ್ನ ಕೊಡ್ತಾರೆ. ಯಾರನ್ನ ಕಂಡ್ರೂ ತಾನೇ ಮೃದುವಾಗಿ ಮೊದಲು ಮಾತಾಡಿಸ್ತಾ ಇದ್ನಂತೆ. ಗರ್ವ ಅಹಂಕಾರದ ಒಂದು ಎಳೆಯೂ ಅವನಲ್ಲಿ ಇರ್ತಾ ಇರಲಿಲ್ಲ. ಅದನ್ನೇ ಇಲ್ಲಿ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಈ ಮಕ್ಕಳು ಇಷ್ಟೆಲ್ಲಾ ಉತ್ಪಾತವನ್ನು ಮಾಡಿದ್ದಾರೆ. ಪ್ರೀತಿ ಪಾತ್ರರಾದಂಥ ತಮ್ಮಂದಿರನ್ನೆಲ್ಲರನ್ನೂ ಕೂಡ ಹೆಚ್ಚು ಕಡಿಮೆ ಗತಪ್ರಾಣರನ್ನಾಗಿ ಮಾಡಿದ್ದಾನೆ. ಅಂತಹ ಸಂದರ್ಭದಲ್ಲಿ ಕೂಡ ಅವನು ತನ್ನ ಒಂದು ಮನಸ್ಸಿನ ಸಮತೋಲನವನ್ನು ಕಳೆದುಕೊಳ್ಳದೆ ವಿನಯದಿಂದ ಮಕ್ಕಳ ಜೊತೆ ತಾನೇ ಮಾತಾಡಿಸ್ತಾನಂತೆ. ಅದು ಯಾವ ರೀತಿ ಗಂಭೀರವಾದ ವಾಕ್ಯದಿಂದ, ಅತಿ ಮನೋಹರವಾಗಿ ಸುಸ್ವರದೊಳು, ಸ್ವಲ್ಪ ಕೂಡ ಉದ್ವೇಗ ಇಲ್ಲದೇನೆ, ಮೃದುವಾದಂತಹ, ಮಧುರವಾದಂತಹ, ನೇರವಾಗಿ ಹೃದಯವನ್ನು ತಾಕುವಂತಹ, ಅಷ್ಟೇ ಗಂಭೀರನೂ ಇರಬೇಕು ಅದರಲ್ಲಿ, ಆ ವಾಕ್ಯದಲ್ಲಿ ಹಾಗೆ ಒಂದು ವಾಕ್ಯ ಸಂಯೋಜನೆಯನ್ನು ಮಾಡಿ ರಾಮ ಮಾತಾಡಿಸ್ತಾ ಅಂತ ಹೇಳಿದಾಗ ಯಾವ ರೀತಿ ಕೇಳ್ತಾ ಇದ್ದಾನೆ ನೋಡಿ.

ನಿಮಗೆ ಈ ಧನುರ್ವಿದ್ಯೆಯನ್ನ ಹೇಳ್ಕೊಟ್ಟಿದ್ದವ್ರು ಯಾರು? ನೀವು ಎಲ್ಲೂ ವಾಸ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಸಲಹಿದಂತಹವನ ಯಾರು? ತಂದೆ ತಾಯಿ ಯಾರು? ನನ್ನ ಈ ಕುದುರೆಯನ್ನ ಕಟ್ಟೋ ಅಂತಹ ಛಲ ನಿಮಗೆ ಯಾತಕ್ಕೆ? ಮತ್ತೆ ಮತ್ತೆ ಕಟ್ತಾ ಇದ್ದೀರಲ್ಲ, ಅದು ಯಾತಕ್ಕೆ? ಈ ನಮ್ಮ ರಘುವಂಶದ ರಘುಕುಲದ ಸೇನೆಯನ್ನ, ರಾಮ ಸೇನೆಯನ್ನ ಜಯಿಸೋ ಅಂತಹ ಬಲ ಇದೆಯಲ್ಲ, ಅದು ಎಲ್ಲಿಂದ ಬಂತು? ಈ ರೀತಿಯಾಗಿ ನಯವಾಗಿ ರಘುಕುಲ ರಾಮ, ರಘುಕುಲ ಶ್ರೇಷ್ಠ, ರಘುಕುಲದ ತಿಲಕ ರಾಮ ಆ ಮಕ್ಕಳನ್ನ ಕೇಳ್ತಾನೆ. ಆಗ ಕುಶ ಮಾರುತ

ರಾಮನನ್ನ ಸ್ವಲ್ಪ ಕೂಡ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಕುಶ. ಅವನು ಹೇಳ್ತಾ ಇದ್ದಾನೆ, ಆಹವಕ್ಕೆ ನಾನು ಬಿಲ್ಕೊಂಡು ನಿಂತಿದ್ದೀನಿ, ನೀನು ಸಹ ಬಿಲ್ಲು ಹಿಡಿದು ಯುದ್ಧ ಮಾಡಿ ಕುದುರೆನ ಬಿಡಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಈ ರೀತಿಯಾದಂತಹ ಕೆಲಸಕ್ಕೆ ಬಾರದ ಮಾತೆಲ್ಲ ಆಡ್ತಾ ಇದೀಯಲ್ಲ, ಕ್ಷಾತ್ರ ಪೌರುಷವನ್ನ ನೀ ತೋರ್ತಾ ಇಲ್ಲ, ಆಶ್ಚರ್ಯವನ್ನ ತೋರಿಸ್ತಾ ಇದೀಯಾ, ನಮ್ಮ ಜನನ ಸ್ಥಿತಿಗಳೆಲ್ಲ ಕೇಳ್ತಾ ಇದೀಯಲ್ಲ, ಇದನ್ನ ಜಗ ಮೆಚ್ಚಲ್ಲ, ಹೆಚ್ಚಾಡಿ ನೋಡು. ನಿನಗೆ ಜಗ ಮೆಚ್ಚಬೇಕಾ? ನಮ್ಮ ಒಂದು ಪೌರುಷಕ್ಕೆ ನೀನು ಪ್ರತಿ ಪೌರುಷವನ್ನ ತೋರಿಸಿ ನೋಡು, ಅದ ಬಿಟ್ಟು ಹೀಗೆಲ್ಲ ಮಾತಿನ ಬಡಿವಾರವನ್ನ ನೀ ತೋರಿಸ್ಬೇಡ ಅಂತ ಹೇಳಿ ಕುಶ ಗುರಿ ಇಟ್ಟಂತೆ ಉತ್ತರ ಕೊಡ್ತಾ ಇದ್ದಾನೆ. ಹಾಗೆ ಸವಾಲೆಸೆದಾಗ ರಾಮ

ಬಾಲಕರು ಮಕ್ಕಳು, ನನ್ನ ಎದುರಿಗೆ ನೀವು ಶಿಶುಗಳು, ಹಾಗಿದ್ದೀರಾ? ನಿಮ್ಮ ಜೊತೆ ನಾನು ಯುದ್ಧ ಮಾಡದೆ ಪರವಶರಾಗಿ ಬಿದ್ದಿದ್ದಾರೆ, ಮೂರ್ಛಿತರಾಗಿ ಬಿದ್ದಿರೋಂತಹ ತಮ್ಮಂದಿರನ್ನ ನೋಡಿದಾಗ ನನಗೆ ಕೋಪ ಬಂದು ನಿಮ್ಮ ಮೇಲೆ ಬಾಣವನ್ನ ಬಿಡೋಣ ಅಂತ ಹೇಳಿ ಅಂದ್ಕೊಂಡ್ರೆ ಮನಸ್ಸು ಒಪ್ಪುತ್ತಾನೇ ಇಲ್ಲ. ನಿಮ್ಮ ಮುದ್ದು ಮುಖವನ್ನ ನೋಡಿದಾಗ ಅದು ಒತ್ತಟ್ಟಿಗಿರ್ಲಿ. ನಿಮ್ಮ ಜನನ ಸ್ಥಿತಿಗಳನ್ನ, ನೀವು ಎಲ್ಲೂ ಹುಟ್ಟಿದ್ರಿ, ಯಾರ ಮಕ್ಕಳು ನೀವು, ಇದೆಲ್ಲವನ್ನ ಸ್ವಲ್ಪ ವಿಶದವಾಗಿ ವಿಸ್ತಾರವಾಗಿ ಹೇಳಪ್ಪ, ಹೇಳದ ಮೇಲೆ ನಾನು ನೋಡ್ತೀನಿ ನಾನು ಏನು ಮಾಡಬೇಕು ಅನ್ನೋದನ್ನ ಅಂತ ರಾಮ ವಿನಯವಾಗಿ ಮತ್ತೆ ಆ ಮಕ್ಕಳನ್ನ ಅನುನಯಿಸಿದಾಗ ಕುಶ ತನ್ನ ಆ ಒಂದು ಜನನದ ಸ್ಥಿತಿಯನ್ನೆಲ್ಲ ಹೇಳ್ತಾ ಇದ್ದಾನೆ ರಘುದ್ವಹಂಗೆ. ನೋಡಿ, ಯುದ್ಧ ಅಂದ್ರೆ ಒಂದು ನೀತಿ ಇರುತ್ತೆ. ಯಾರ ಮೇಲೆ ಯಾರೂ ಹೋಗಿ ಯುದ್ಧ ಮಾಡೋದು ಅನ್ನೋದು ನಮ್ಮ ಭಾರತೀಯರ ಯುದ್ಧ ಧರ್ಮ ಆಗಿರಲಿಲ್ಲ. ಮಕ್ಕಳ ಮೇಲೆ ಒಂದು ಕ್ಷಣದಲ್ಲಿ ಯಾರು ಏನು ಮಾಡಬಹುದು, ಆದ್ರೆ ರಾಮ ಅದನ್ನ ಮಾಡಲಿಲ್ಲ, ಲಕ್ಷ್ಮಣನೂ ಮಾಡಲಿಲ್ಲ, ಶತ್ರುಘ್ನನೂ ಮಾಡಲಿಲ್ಲ, ಭರತನೂ ಮಾಡಲಿಲ್ಲ. ಎಲ್ಲರೂ ಸಹ ಅವರನ್ನ ಅನುನಯಿಸೋದಕ್ಕೆ ಒಡಂಬಡಿಸೋದಕ್ಕೆ ಪ್ರಯತ್ನ ಪಟ್ಟರೆ ಹೊರತು ಯಾರೂ ಸಹ ಮುನ್ನುಗ್ಗಿ ಆ ಮಕ್ಕಳ ಮೇಲೆ ಯುದ್ಧ ಮಾಡಲಿಲ್ಲ. ಯುದ್ಧಕ್ಕೆ ನೀತಿ ಇರುತ್ತೆ, ಇಜ್ಜೋಡು ಯುದ್ಧ ಆಗೋದಿಲ್ಲ. ಅದನ್ನ ಬಲ್ಲಂತಹ ರಾಮ, ಧರ್ಮಯುದ್ಧದ ಸಾರವನ್ನೆಲ್ಲ ಬಲ್ಲಂತವನು ಅವನು, ಅವನು ಈ ಮಕ್ಕಳನ್ನ ಅನುನಯಿಸ್ತಾ ಇದ್ದಾನೆ. ಅನುನಯಕ್ಕೆ ಕುಶ ಕೂಡ ಒಳಗಾಗ್ತಾನೆ. ಆಮೇಲೆ ಅವನು ಹೇಳ್ತಾ ಇದ್ದಾನೆ, ನೋಡಿ,

ಇದೇ ತಪೋವನದಲ್ಲಿ ನಮ್ಮಿಬ್ಬರನ್ನ ಅವಳಿಯಾಗಿ ಸೀತೆ ಒಬ್ಬಳೇ ಹೆತ್ತದ್ದು. ನಾವು ವಾಲ್ಮೀಕಿ ಮುನಿಗಳ ಆರೈಕೆಯಲ್ಲಿ ಬೆಳೆದದ್ದು, ಸೀತೆಯ ಮಮತೆಯಲ್ಲಿ ವಾತ್ಸಲ್ಯದಲ್ಲಿ ಅವಳ ಆರೈಕೆಯಲ್ಲಿ ವಾಲ್ಮೀಕಿ ಮುನಿಗಳ ಉಪಚಾರದಲ್ಲಿ ನಾವು ಬೆಳೆದವು. ಲಾಲನೆ ಪಾಲನೆಯಲ್ಲಿ ವಾಲ್ಮೀಕಿ ಮುನಿಗಳು ಮುಂದೆ ಜಾತಕರ್ಮ ಉಪನಯನವೇ ಮೊದಲಾದಂತಹ ಎಲ್ಲ ಸಂಸ್ಕಾರಗಳನ್ನು ಮಾಡಿಸಿದ್ರು. ನಿಗಮ ಆಗಮ ವೇದ ಆಗಮ ಸ್ಮೃತಿ ಮುಂತಾದಂತಹ ಎಲ್ಲ ಸಕಲ ಶಾಸ್ತ್ರಗಳನ್ನು ನಮಗೆ ಕಲಿಸ್ಕೊಟ್ರು. ಮುಂದೆ ಧನುರ್ವೇದವನ್ನು ಕೂಡ ಕಲಿಸಿದ್ರು, ರಾಜನೀತಿಯನ್ನ ಹೇಳಿಕೊಟ್ರು. ಕೊನೆಗೆ ತಾವೇ ರಚಿಸಿದಂತಹ ರಾಮಾಯಣವನ್ನ ಅತ್ಯಂತವಾಗಿ ಓದಿಸಿದ್ರು. ಇದೆಲ್ಲವನ್ನು ಮಾಡಿದ್ರಿಂದ ನಾವು ಅತಿ ಬಲರು ಅಂತ ಅನ್ನಿಸ್ಕೊಂಡ್ವು. ಇದಕ್ಕೆಲ್ಲ ಕಾರಣ ವಾಲ್ಮೀಕಿ ಮುನಿಗಳು ಅಂತ ಹೇಳಿ ಮತ್ತೆ ಮುಂದುವರೆಸ್ದ.

ಎಲ್ಲ ಶಾಸ್ತ್ರ ಸೂತ್ರಗಳ ಜೊತೆಗೆ ರಾಮಾಯಣವನ್ನ ಓದಿಸಿದ್ರಿಂದಲೇ ನಾವು ಅತಿ ಬಲರಾದವು ಅಂತ ಹೇಳ್ತಾ ಕುಶ ಆ ರಾಮಚಾರಿತ್ರವನ್ನ ಅನುದಿನವೂ ನಾವು ಪಠನ ಅಭ್ಯಾಸ ಗಾಯನ ಮಾಡಿದ್ರಿಂದ ನಮಗೆ ಕ್ಷೇಮ ಯಾವಾಗಲೂ ಒಂದು ಸುರಕ್ಷತೆಯ ಭಾವ ನಮ್ಮನ್ನ ಆವರಿಸ್ಕೊಂಡಿರ್ತಿತ್ತು. ಸುದೃಷ್ಟಿ ಸುಪುಷ್ಟಿ ಎರಡೂ ಕೂಡ ಸಿಕ್ತು. ನಿಶ್ಚಲವಾದಂತ ಮತಿ ಯಾವುದೇ ಸಂದರ್ಭದಲ್ಲೂ ಕೂಡ ಉದ್ವೇಗಗೊಳ್ಳದೆ ಸಮಚಿತ್ತರಾಗಿ ಯೋಚನೆ ಮಾಡುವಂತಹ ಕಾರ್ಯ ಮಾಡುವಂತಹ ಶಕ್ತಿ ನಮಗೆ ಬಂತು. ಆಲಸ್ಯ ಅನ್ನೋದು ನಮ್ಮ ಹತ್ತಿರಕ್ಕೆ ಬರಲಿಲ್ಲ. ಅದರೆಲ್ಲದಿಂದಾಗಿ ನಮಗೆ ಈ ಮಹಾ ಸೈನ್ಯವನ್ನ ಗೆಲ್ಲುವಂತಹ ಪರಾಕ್ರಮ ಕೂಡ ಆ ರಾಮಚಾರಿತ್ರವನ್ನ ರಾಮನ ಮಾರ್ಗವನ್ನ ತಿಳಿದಿದ್ರಿಂದ ನಮಗೆಲ್ಲ ಆಯ್ತು ಅಂತ ಹೇಳಿ ಕುಶ ಹೇಳಿದಾಗ ಪ್ರೇಮದಿಂದ ರಾಮನಿಗೆ ರೋಮಾಂಚನ ಆಗ್ತಾ ಇದೆ. ಇವರಿಬ್ಬರು ಇಷ್ಟು ಚೆನ್ನಾಗಿ ಎಲ್ಲ ರೀತಿಯಾಗಿ ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅವರಲ್ಲಿ ಆಗಿದೆ ವಾಲ್ಮೀಕಿ ಮುನಿಗಳ ಒಂದು ಕೃಪೆಯಿಂದ. ಅಂತಹ ಪರಿಪೂರ್ಣ ರೂಪರಾದಂತಹ ಪುತ್ರದ್ವಯರು ನನ್ನ ಮಕ್ಕಳೇ ಅನ್ನೋದು ಅವನಿಗೆ ಗೊತ್ತಾದಾಗ ಸೀತೆ ಅನ್ನೋ ಮಾತು ಅವನ ಕಿವಿಗೆ ಬೀಳ್ತಿದ್ದ ಹಾಗೇನೆ ಅವನ ಚೇತನ ಲೋ ಹಾರಿ ಹೋಗುತ್ತೆ. ಅವನು ಮೂರ್ಛೆ ಹೋಗ್ತಾನೆ. ಒಂದು ಸ್ವಲ್ಪ ಹೊತ್ತು ಮಾತ್ರ ಮತ್ತೆ ಎಚ್ಚೆತ್ತುಕೊಂಡು ಸುಗ್ರೀವನನ್ನ ಕರೆದು ಮತ್ತೆ

ಸುಗ್ರೀವನನ್ನ ಕರೆದು ರಾಮ ಮತ್ತೊಮ್ಮೆ ಅದನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾನೆ. ಕುಶ ಹೇಳಿದ್ದನ್ನ ಇವನಿಗೆ ಕಿವಿ ಬಿದ್ದಿದ್ದನ್ನ. ಯಾಕೆ ಅಂದ್ರೆ ರಾಮ ಮಹಾ ಪರ್ಫೆಕ್ಷನಿಸ್ಟ್, ಯಾವುದರಲ್ಲೂ ಸಂದೇಹ ಇರಬಾರ್ದು, ಯಾವುದರಲ್ಲೂ ಅಸ್ಪಷ್ಟತೆ ಇರಬಾರ್ದು, ಆ ರೀತಿಯಾದಂತಹ ಒಂದು ಸ್ವಭಾವ ರಾಮನದು. ಹಾಗಾಗಿ ಸುಗ್ರೀವನನ್ನ ಕರೆದು ಕೇಳಿದೀಯ, ಈ ಮಕ್ಕಳ ಮಾತುಗಳನ್ನ ಮಹಾ ನಿಪುಣರು ಇವರು, ಇವರು ಯಾವ ಮಹಾನುಭಾವನೆಗೆ ಹುಟ್ಟಿದ್ರೋ ಗೊತ್ತಿಲ್ವಲ್ಲ, ಏನೇ ಆಗ್ಲಿ ಅವ್ರು ಹೇಳ್ತಾ ಇದ್ದಾರೆ ಸೀತೆ ಮಕ್ಕಳು ನಾವು ಅಂತ ಹೇಳಿ. ಇನ್ನೂ ಒಂದ್ಸತಿ ನೀನು ಕಾಡಲ್ಲಿ ಇರೋಂತಹ ಈ ವಿಪಿನಾಚಾರಿಗಳು, ಈ ಉಪವನದಲ್ಲಿ ಓಡಾಡ್ತಾ ಇದ್ದಾರಲ್ಲ ಅನೇಕ ತಾಪಸರು, ಅವ್ರನ್ನೆಲ್ಲ ಕೇಳಪ್ಪ ನೀವು, ಕೇಳಿ ಇನ್ನೊಮ್ಮೆ ಹೇಳು ಅಂತ ಹೇಳಿ ಹೇಳಿದಾಗ ಸುಗ್ರೀವಾದಿಗಳಿಗೆ ಆಗ್ಲೇ ಅದು ನಿರ್ಧಾರ ಆಗೋಗಿರುತ್ತೆ, ಅವರಿಬ್ರು ಬೇರೆ ಯಾರು ಅಲ್ಲ, ರಾಮನ ಮಕ್ಕಳೇ ಅನ್ನೋದು. ಹಾಗಾಗಿ ಅವನು ನಸುನಗುತ್ತಾ ಹೇಳ್ತಾ ಇದ್ದಾನೆ, ನಿನಗೆ ಯಾಕೆ ಸಂದೇಹ ನೋಡು, ಅವರು ಸೂರ್ಯವಂಶದ ಕುಡಿಗಳು, ಅಲ್ಲಿ ಹುಟ್ಟಿದವರು, ಪುರಾಣ ಪುರುಷೋತ್ತಮ ಆದಿ ಅಂತ್ಯ ಇಲ್ಲದಂತಹ ವಿಷ್ಣುವಿನ ಇನ್ನೊಂದು ರೂಪವಾದಂತಹ ನೀನು, ವಿಷ್ಣುವಿನ ಪ್ರಖ್ಯಾತವಾದಂತಹ ಸಂತತಿಗಳಲ್ಲಿ ಬಂದಂತವರು. ಪರೀಕ್ಷಿಸಿ ನೋಡಿದ್ರೆ ನೋಡು, ನಿನ್ನ ಉಪರೂಪವಾಗಿದ್ದಾರೆ ಇವರು, ತದ್ರೂಪವಾಗಿದ್ದಾರೆ ನೋಡು. ಇಲ್ಲದೆ ಹೋದ್ರೆ ಇವರಿಗೆ ಇಂತಹ ಒಂದು ಸತ್ವ ಎಲ್ಲಿಂದ ಬರಕ್ಕೆ ಸಾಧ್ಯ ಅಂತ ಹೇಳಿ ಸುಗ್ರೀವ ನಸನಗುತ್ತಾ ಹೇಳ್ತಾ ಇದ್ದಾನೆ. ಅವರಿಬ್ರು ಕೂಡ ಮಾತಾಡ್ತಾ ಇರೋದ್ರಲ್ಲಿ ನಿಗ್ರಹಿಸ್ಕೊಂಡಿರೋ ಅಂತಹ ಕುದುರೆಯನ್ನ ಬಿಡಿಸೋದಿಕ್ಕಿಂತ ನೀಲ ಬರ್ತಾನೆ, ಅವನ ಗತಿ ಏನಾಗುತ್ತೆ.

ಇತ್ತ ಕಡೆ ಸುಗ್ರೀವ ರಾಮ ಇಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಅಷ್ಟರಲ್ಲಿ ನೀಲ ಒಂದು ಸ್ವಲ್ಪ ಉತ್ಸಾಹಿತನಾಗಿ, ನಾನು ಮಾಡ್ಬಿಡ್ತೀನಿ ಆ ಕೆಲಸನ ಅನ್ನೋ ರೀತಿಯಾಗಿ, ಇವರಿಬ್ರು ಕಟ್ಟಿರ್ತಾರಲ್ಲ ಕುದುರೆಯನ್ನ ಬಿಡಿಸ್ಕೊಳಕ್ಕೆ ಅಂತ ಹೋಗ್ತಾನೆ. ಅದನ್ನ ಕಾಣ್ತಿದ್ದಾಗೆ ಅವನ ಮೇಲೆ ಆ ಒಂದು ಬಾಣವನ್ನ ಬಿಟ್ಟಾಗ ಕುಶ ಬಾಣ ಅವನಿಗೆ ತಗಲಿ ರಕ್ತ ಸುರಿಯುತ್ತೆ. ಆ ರಕ್ತದಿಂದ ಕೋಟಿ ನೀಲರು ಹುಟ್ಟುಬಿಡ್ತಾರಂತೆ. ರಕ್ತ ಬೀಜಾಸುರನ ವಂಶದ ರೀತಿಯಾಗಿ ಅವರು ವಾನರರು, ಕಾಮರೂಪಿಗಳು. ಹಾಗಾಗಿ ಅವನ ರಕ್ತದ ತೊಟ್ಟಿನಿಂದ, ಬಸಿದ ರಕ್ತದಿಂದ ಸಾವಿರ ಕೋಟಿ ನೀಲರು ಹುಟ್ಟುತ್ತಾರಂತೆ. ಅವರೆಲ್ಲರೂ ಕೂಡ ಉಗ್ರ ರೂಪವನ್ನ ಧರಿಸಿ ಕಲ್ಲು ಗುಂಡುಗಳನ್ನೆಲ್ಲ ಎತ್ತುಕೊಂಡು ಇಡೀ ರಣರಂಗದಲ್ಲಿ ಘೋರವಾಗಿ ಎಲ್ಲ ಕಡೆ ನಿಲ್ತಾ ಇದ್ದಾರಂತೆ. ನೀಲನ ಸೈನ್ಯ ಮುನ್ನುಗ್ಗಿ ಬರ್ತಾ ಇರೋದನ್ನ ನೋಡಿ ಕುಶ ಏನ್ ಮಾಡ್ತಾನೆ ನೋಡಿ.

ಕುಶ ಈಗ ಅಸಾಧ್ಯವಾದಂತಹ ಕಪಿ ಸೈನ್ಯವನ್ನ ಎದುರಿಸಬೇಕಾಗಿದೆ. ಅವನ ಹತ್ರ ಇರುವಂತಹ ಬಾಣ ಸಾಧಾರಣ ಅಳತೆಯ ಯೋಧರನ್ನ ಎದುರಿಸಬಲ್ಲಂತದ್ದು. ಹಾಗಾಗಿ ಕುಶ ಏನ್ ಮಾಡ್ತಾನೆ, ಮತ್ತೊಮ್ಮೆ ರವಿಯನ್ನ ಪ್ರಾರ್ಥನೆ ಮಾಡಿ ಆ ಕಾರ್ಯಕ್ಕೆ ಸೂಕ್ತವಾದಂತಹ ಒಂದು ಬಾಣವನ್ನ ಅವನು ಪಡಿತಾ ಇದ್ದಾನೆ. ನೋಡಿ, ಸ್ಥೂಲಕಾಯದ ಕಪಿಗಳನ್ನ ಗೆಲ್ಲುವುದಕ್ಕೆ ಸರಿಯಾಗಿರುವಂತಹ ಒಂದೂವರೆ ಗಾವುದ ಅಳತೆ ಆ ಬಾಣದ ಒಂದು ಮೊನೆ ಇದೆಯಲ್ಲ, ಅದು ಅಷ್ಟು ಅಗಲ ಇರುವಂತ, ಮತ್ತೆ ಆ ಬಾಣವನ್ನ ಬಿಟ್ಟಾಗ ಅವರ ದೇಹಗಳಲ್ಲಿ ಅದು ಹೊಕ್ಕು ರಕ್ತ ಸುರಿಬಾರದು, ಮತ್ತೆ ಇವರ ದೇಹದಿಂದ ರಕ್ತ ಸುರಿದು ಮತ್ತೆ ಕೋಟಿ ಬಂದಾಗ ಇದು ಕೊನೆ ಮೊದಲಿಲ್ಲದ ಯುದ್ಧ ಆಗೋಗುತ್ತೆ. ಹಾಗಾಗಿ ಈ ಒಂದು ತಂತ್ರವನ್ನ ಅವನು ಕೇಳ್ಕೊಳ್ತಾನೆ. ಮತ್ತೆ ತಾನು ಬಾಲಕ, ಅವನು ಅದನ್ನ ಹೆದೆಯೇರಿಸಿ ಹೊಡೆಯಕ್ಕೆ ಆಗಬೇಕು. ಆ ರೀತಿಯಾಗಿ ಎಲ್ಲ ಗುಣಗಳು ಅದರಲ್ಲಿ ಸೇರಿರ್ಬೇಕು. ಅಂತಹ ಒಂದು ಗುಣಗಳನ್ನೆಲ್ಲ ಹೇಳಿ ಸೂರ್ಯನನ್ನ ಆರಾಧನೆ ಮಾಡಿ ಅಂತಹ ಬಾಣವನ್ನ ಪಡಿತಾನೆ. ಹಾಗೆ ಬಾಣವನ್ನ ಪಡೆದು ಅವನು ಅವರ ಮೇಲೆ ಯುದ್ಧಕ್ಕೆ ಮತ್ತೆ ತೊಡಗ್ತಾ ಇದ್ದಾನೆ. ಈ ರೀತಿಯಾಗಿ ಒಂದು ಅತಿಲೋಕ ವಿಚಿತ್ರವನ್ನು ಕೂಡ ಮಧ್ಯ ಮಧ್ಯ ನಮ್ಮ ಕಾವ್ಯಗಳು ತರುತ್ತವೆ. ಹಾಗೆ ತರೋದ್ರಿಂದ ನಾವು ಅದನ್ನ ಪ್ರಶ್ನೆ ಮಾಡಬಾರದು, ತರ್ಕದ ಒಂದು ಮಿತಿಗೆ ಇದನ್ನೆಲ್ಲ ಅಳವಡಿಸಬಾರದು. ಇದು ಕಾವ್ಯದ ಸೌಂದರ್ಯ. ಯಾಕೆ ಅಂದ್ರೆ ನೋಡಿ, ಇಲ್ಲಿ ಕುಶನ ಒಂದು ವಿಚಕ್ಷಣತೆಯನ್ನ ನಿರ್ಧಾರ ತಗೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನ ನಾವು ಪರಿಗಣಿಸ್ಬೇಕು. ಯಾವಾಗ ಯಾರ ಜೊತೆ ಹೇಗೆ ಯುದ್ಧ ಮಾಡಬೇಕು, ಯಾವುದಕ್ಕೆ ಯಾವ ಅಸ್ತ್ರ ಆಯುಧ ಸರಿಯಾದದ್ದು ಸೂಕ್ತವಾದದ್ದು ಅಂತ ನಿರ್ಧರಿಸುವುದು ಕೂಡ ಒಬ್ಬ ವೀರನಿಗೆ ಇರಬೇಕಾದಂತ ದೊಡ್ಡ ಗುಣ. ಅದನ್ನ ಕುಶನಿಗೆ ಅದು ಇತ್ತು ನೋಡಿ. ಹಾಗಾಗಿ ಅವನು ಸೂರ್ಯನನ್ನ ಆರಾಧನೆ ಮಾಡಿ ಈ ಒಂದು ಸೈನ್ಯವನ್ನ, ಈ ವಿಶೇಷವಾದ ಸಂದರ್ಭವನ್ನ ಯಾವ ರೀತಿ ಎದುರಿಸಬಹುದೋ ಅದಕ್ಕೆ ಅನುಗುಣವಾದಂತಹ ಆಯುಧವನ್ನ ಅವನು ಪಡೆದಿದ್ದಾನೆ. ಬಾಣಗಳನ್ನ ಹೂಡ್ತಾ ಇದ್ದಾನೆ.

ಹಾಗೆ ಸೂರ್ಯನಿಂದ ಪಡೆದಂತಹ ಆ ಮಹಾಬಾಣಗಳನ್ನ ಹೂಡಿ ಆ ಎಲ್ಲ ಕಪಿ ಸೈನ್ಯವನ್ನು ನಿಗ್ರಹ ಮಾಡ್ತಾನೆ. ಮೊದಲಿಗೆ ಆದಿ ನೀಲನನ್ನ ಉರುಳ್ಚಿದ, ಅವನನ್ನ ಉಜ್ಜಾಕ್ತ. ಆದಿ ನೀಲ ಅನ್ನೋದು ಮೂಲ ಆದ್ರೆ ಅವನ ರಕ್ತದಿಂದ ಹುಟ್ಟಿದಂತಹ ಕೋಟಿ ನೀಲರು ಅವನ ಪ್ರತಿಬಿಂಬ. ಮೊದಲು ಬಿಂಬವನ್ನ ಉರುಳಿಸ್ಬಿಟ್ರೆ ಆಮೇಲೆ ಪ್ರತಿಬಿಂಬ ಇರೋದಿಲ್ಲ. ಹಾಗಾಗಿ ಕುಶ ಮೊದಲಿಗೆ ನೀಲನನ್ನ, ಆದಿ ನೀಲನನ್ನ ಸಾಯಿಸ್ಬಿಡ್ತಾನೆ. ಆ ಬಳಿಕ ಸುಗ್ರೀವ ಮುಖ್ಯರಾದಂತಹ ಎಲ್ಲ ಕಾಮರೂಪಿಗಳನ್ನು ಕೂಡ ನಿಗ್ರಹ ಮಾಡ್ತಾನೆ, ಎಲ್ಲರನ್ನು ಮೂರ್ಛೆಗೆ ಒಯ್ತಾನೆ. ಹಾಗೆ ಮಾಡಿದ ನಂತರ ತನ್ನ ಒಂದು ಶಕ್ತಿಯನ್ನ ಬಲದ ಕಡೆಗೆ, ರಾಮನ ಸೈನ್ಯದ ಕಡೆಗೆ ತಿರುಗಿಸ್ತಾನೆ. ತಿರುಗಿಸಿದಾಗ ಅಲ್ಲಿರುವಂತಹ ಪ್ರಾಣಿಗಳು, ಅನೇಕ ವಿಧವಾದಂತಹ ರಾಕ್ಷಸರು, ಕರಡಿಗಳು, ಕುದುರೆಗಳು, ಆನೆಗಳು ಎಲ್ಲವನ್ನು ಕೂಡ ಅವನು ಪೊಡೆಗೆಡಿತಾ ಇದ್ದಾನೆ.

ಪದಾತಿಗಳು, ಆನೆಗಳು, ಕುದುರೆಗಳು, ಕಪಿ ಕರಡಿಗಳು, ಸಿಂಹದ ಮುಖದ ಕಪಿಗಳು, ವಾನರ, ದಾನರ, ದಾನವ ಎಲ್ಲರೂ ಇದ್ದಂತಹ ಸೈನ್ಯನ ನೋಡ್ತಾ ಇದ್ದ ಹಾಗೇನೆ ಕುಶನ ಬಾಣ ಪ್ರಹಾರಕ್ಕೆ ಸಿಕ್ಕಿ ಬಿದ್ದು ರಾಮ ತಾನೊಬ್ಬನೇ ಆಗೋಗಿದ್ದಾನೆ. ಸುತ್ತ ನೋಡ್ತಾನೆ, ಅಷ್ಟೊಂದು ಬಲವನ್ನ ಕೂಡ್ಕೊಂಡು ಬಂದಿದ್ದ, ಈಗ ಯಾರೂ ಇಲ್ಲ, ತಾನೊಬ್ಬನೇ ನಿಂತಿದ್ದಾನೆ. ಅಷ್ಟು ನೋಡಿದಾಗ ಅವನಿಗೆ ಕೋಪ ಬರುತ್ತೆ, ಬಾಣವನ್ನು ಹೂಡಿ ಆ ಮಕ್ಕಳ ಮೇಲೆ ಬಿಡ್ತಾ ಇದ್ದಾನೆ. ಕಾಲಾಗ್ನಿಯಂತೆ, ಪ್ರಳಯ ಕಾಲದ ರುದ್ರನ ಬಾಣದಂತೆ ಅದನ್ನ ಬಿಟ್ಟು ಆ ಮಕ್ಕಳ ಮೇಲೆ ಪ್ರಯೋಗ ಮಾಡಿದ್ದಾನೆ. ಇದನ್ನ ನೋಡಿ ನೋಡಿ ಕವಿ ಹೇಳ್ತಾ ಇದ್ದಾನೆ, ಧರೆಯೋಳಿ ಕ್ಷತ್ರಿಯರ ಮನವಾಸಿಗಳದೆಂತೋ ಅಂತ ಹೇಳಿ. ಅಂದ್ರೆ ಈ ಕ್ಷತ್ರಿಯರು ಯುದ್ಧದಲ್ಲಿ ತಂದೆ ಮಗ ಅನ್ನೋ ಅಂತಹ ದಾಕ್ಷಿಣ್ಯವನ್ನು ಕೂಡ ನೋಡಲ್ವಲ್ಲ, ಇವರ ಮಾರ್ಗ ಅದಿಂಥದ್ದು, ಎಂಥ ನಿಷ್ಕರಣವಾದಂಥದ್ದು, ಎಂತಹ ಒಂದು ದುರ್ಧರವಾದಂತಹ ಮಾರ್ಗ ಇದು ಅಂತ ಹೇಳಿ ಕವಿ ಆಶ್ಚರ್ಯ ಪಡ್ತಾ ಇದ್ದಾನೆ. ಚೇತರಿಸ್ಕೊಳ್ಳಕ್ಕೆ ಆಗಲ್ಲ ರಾಮ ಬಾಣ ಹೋದ್ರೆ ಅಂದ್ರೆ, ಅಂತಹ ರಾಮ ಬಾಣ ಈಗ ಲವಕುಶರನ್ನ ನೋಕ್ಕಿ ಬಂದಿದೆ. ಅದು ಹೇಗೆ ಅವರು ಎದುರಿಸ್ತಾರೆ ನೋಡಿ.

ವರ ರಾಮನ ಶರ ಎರಡೂ ಕೂಡ ಅಮೋಘವಾದದ್ದು ವ್ಯರ್ಥವಾಗದ್ದು ಅಂತ ಹೇಳಿ ವಾಲ್ಮೀಕಿಗಳೇ ಹೇಳ್ತಾರೆ. ಅಂತಹ ರಾಮ ಬಾಣಗಳನ್ನ ಇವರು ಮಾರ್ಗ ಮಧ್ಯದಲ್ಲಿಯೇ ನುಚ್ಚು ನೂರಾಗುವಂತೆ ಕತ್ತರಿಸ್ಬಿಡ್ತಾರಂತೆ. ಮತ್ತೆ ಆ ರಾಮನನ್ನ ಅನೇಕ ವಿಧವಾದಂತಹ ಸಹಸ್ರ ಸಂಖ್ಯೆಯ ತಮ್ಮ ಬಾಣಗಳಿಂದ ಅವನನ್ನ ಮುಚ್ಚುತ್ತಾರಂತೆ. ಹಾಗೆ ಮುಚ್ಚಿದಾಗ ರಾಮನಿಗೆ ಮತ್ತೆ ಕೋಪ ಬಂದು ಕುಶಲವರ ಮೇಲೆ ಮತ್ತೆ ತಾನು ಬಾಣಗಳನ್ನ ಬಿಡ್ತಾ ಇದ್ದಾನಂತೆ. ಅದನ್ನ ಮತ್ತೆ ಇವರು ಮಾರ್ಗ ಮಧ್ಯದಲ್ಲಿ ಕೊಚ್ಚಿ ಅದನ್ನ ಮುರಿದು ಹಾಕಿ ಬಿಸಾಕ್ತಾ ಇದ್ದಾರಂತೆ. ಇದು ಲೋಕ ಇದುವರೆಗೆ ಕಂಡರಿಯದಂತಹ ಅಚ್ಚರಿಯ ಕಾಳಗ ತಂದೆ ಮಕ್ಕಳ ನಡುವೆ ನಡೆದಿದೆ ಅಂತ ಹೇಳಿ ನೋಡಿ, ಇಡೀ ಸುರಲೋಕವೇ ಬೆರಗಾಗ್ತಾ ಇದೆ ಅದನ್ನ ನೋಡಿ ಅಂತ ಹೇಳಿ ಕವಿ ಆಶ್ಚರ್ಯವನ್ನ

0: ಜೊತೆ ಯುದ್ಧ ಮಾಡಿದಾಗ ರಾವಣ ಕುಂಭಕರ್ಣನೇ ಮೊದಲಾದಂತಹ ರಕ್ಕಸರ ತಲೆಗಳನ್ನೆಲ್ಲ ಒಂದೇ ಒಂದು ಏಟಿಗೆ ಕತ್ತರಿಸಿ ತನ್ನ ಲಕ್ಷ್ಯವನ್ನು ಸಾಧಿಸಿ ಮತ್ತೆ ಬಂದು ರಾಮನ ಬತ್ತಳಿಕೆಯನ್ನು ಸೇರಿಕೊಳ್ಳುತ್ತಿದ್ದಂತಹ ಎಲ್ಲ ಬಾಣಗಳು ಇಂದು ವ್ಯರ್ಥವಾಗಿ ಎರಡು ಪಾಲಾಗಿ ಕೆಳಗೆ ಬೀಳ್ತಾ ಇದೆ. ಲವಕುಶರ ಪರಾಕ್ರಮ, ಅವರ ಬಾಣದ ಚಾತುರ್ಯ ತನ್ನ ಬಾಣದಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ತೆರಗಾಗಿ ರಾಮ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನಂತೆ. ಹಾಗೆ ನಿಂತ್ಕೊಂಡಾಗ ಕುಶಲವರು ಬಿಟ್ಟಂತಹ ಬಾಣಗಳು ಇವನ ಮೈಯನ್ನ ಹೊಕ್ಕುತ್ತಾ ಇವಿಯಂತೆ. ತನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ರಾಮನಿಗೆ ಮಕ್ಕಳ ಮೇಲೆ ಏನಾದ್ರು ಪ್ರೀತಿ ಇದೆಯಾ ಇಲ್ವಾ ಅಂತ ಪರೀಕ್ಷಿಸಿ ನೋಡೋಣವೋ ಅನ್ನೋ ರೀತಿಯಾಗಿ ಆ ಬಾಣಗಳು ರಾಮನ ಮೈಯನ್ನ ಹೊಕ್ಕುತ್ತಾ ಇದೆ ನೋಡು ಅಂತ ಹೇಳಿ ಜೈಮಿನಿ ಮಹರ್ಷಿಗಳು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 21ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ
3: ಚೈತ್ರವನ
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ನರೇಶ್ ಮಾಗೋ ವಿತ್ ಮಿಡ್ ಡೇ ನ್ಯೂಸ್. The headlines. Government withdraws emergency curbs on natural gas supplies following resumption of LNG shipments through Strait of Hormuz. Union Minister of Rural Development Shivraj Singh Chauhan releases 25,000 crore rupees assistance to states under Viksit Bharat Guarantee for Rozgar and Ajivika Mission Grameen Act. Center orders Meta to remove child abuse ads from Instagram, seeks reply in 7 days. Renowned Pandwani singer of Chhattisgarh Tijan Bai passes away. President, Vice President and Prime Minister express grief over her demise. IMD issues red alert for very heavy rainfall over Gujarat, Konkan, Goa, Central Maharashtra and Odisha today. And in ICC Women's T20 World Cup Finals, England to face Australia in London this evening. Government has withdrawn the emergency curbs on natural gas supplies after liquefied natural gas LNG shipments through the Strait of Hormuz resumed following a ceasefire in the West Asia conflict. In a notification, Ministry of Petroleum and Natural Gas said the Natural Gas Supply Regulation Order 2026 has been amended, removing key emergency provisions that had allowed the government to prioritize the allocation of domestically produced natural gas and imported LNG. The emergency order was issued in March this year under the Essential Commodities Act after disruptions to LNG shipments through the Strait of Hormuz. Union Minister of Rural Development Shivraj Singh Chauhan has expressed happiness that Viksit Bharat's Guarantee for Rozgar and Ajivika Mission Grameen VVG Ramji Act 2025 has successfully come into force on the 1st of this month. The minister today released the first installment, mother sanction, of over 25,000 crore rupees to the states under the mission through video conferencing. Mr. Chauhan also reviewed the implementation of VVG Ramji with rural development ministers of all states and union territories. He said that the first installment released today is aimed at ensuring the states have adequate funds so that wages can be paid within 15 days.
5: MNREGA ko pure desh mein lagu karne mein 3 saal lage the.
6: It took 3 years for MNREGA to be implemented across the country, but I'm proud of all of you. Unlike MNREGA, the Viksit Bharat Ji Ramji Yojana was rolled out nationwide on its very first day. The scheme guarantees 125 days of employment instead of 100 days. If more than 7.5 lakh crore rupees is utilized effectively over 5 years across 2.86 lakh gram panchayats, every village can be transformed into a prosperous and fully developed community.
5: Samriddh aur vikshit gaon ka nirman ho jaye.

0: प्रौद्योगिकी मंत्रालय ने मेटा से 7 दिनों के भीतर विस्तृत स्पष्टीकरण मांगा है। सरकार इस बात की समीक्षा कर रही है कि क्या प्लेटफॉर्म ने भारत की मध्यस्थ सुरक्षा दिशा निर्देशों का अनुपालन किया है। भारत में डिजिटल कानूनों के अंतर्गत अश्लील सामग्री और बाल यौन शोषण सामग्री का वितरण एक अपराध है। इससे पहले मंत्रालय ने उन रिपोर्टों का संज्ञान लिया था जिनमें कहा गया था कि इंस्टाग्राम पर कुछ आपत्तिजनक सामग्री प्रदर्शित की जा रही है जो बाल यौन शोषण को बढ़ावा देती है, और अधिकारियों को मेटा से जवाब मांगने के निर्देश जारी किए थे। अनुपम की रिपोर्ट के साथ समाचार कक्ष से वैष्णवी।
1: विदेश राज्य मंत्री कीर्तिवर्धन सिंह कल से जिनेवा में एआई गवर्नेंस पर संयुक्त राष्ट्र के वैश्विक संवाद में भारतीय प्रतिनिधिमंडल का नेतृत्व करेंगे। 2 दिवसीय वैश्विक एआई संवाद में एआई पर स्वतंत्र अंतर्राष्ट्रीय वैज्ञानिक पैनल की वार्षिक रिपोर्ट प्रस्तुत की जाएगी जो एआई की क्षमताओं, उभरते अवसरों और जोखिमों का पहला स्वतंत्र वैज्ञानिक मूल्यांकन प्रदान करती है। भारत स्विट्जरलैंड के जिनेवा में उपभोक्ता संरक्षण कानून और नीति पर अंतर सरकारी विशेषज्ञ समूह के 9वें सत्र की अध्यक्षता करेगा। ये सत्र संयुक्त राष्ट्र व्यापार और विकास संगठन द्वारा 6 से 8 जुलाई तक आयोजित किया जा रहा है। छत्तीसगढ़ की प्रसिद्ध पंडवानी गायिका और पद्म विभूषण से सम्मानित तीजन बाई का निधन हो गया है। वे लंबे समय से बीमार थीं। रायपुर के एम्स में उनका इलाज चल रहा था। आज सुबह लगभग 3:15 बजे उन्होंने अंतिम सांस ली। डॉक्टर तीजन बाई का अंतिम संस्कार आज शाम उनके पैतृक गांव दुर्ग जिले के गनियारी में राजकीय सम्मान के साथ किया जाएगा।
2: दिन दिन वो मर ढाला पे है, पानी में ढूंढा है ढेला।
3: तीजन बाई का जन्म 24 अप्रैल 1956 को छत्तीसगढ़ के दुर्ग जिले के गनियारी गांव में एक साधारण परिवार में हुआ था। बचपन से ही उन्हें महाभारत की कथाएं सुनने और गाने का शौक था। सामाजिक विरोध और आर्थिक कठिनाइयों के बावजूद उन्होंने अपने जुनून को नहीं छोड़ा। तीजन बाई ने अपनी सशक्त आवाज, प्रभावशाली अभिनय और अनोखी प्रस्तुति शैली से पंडवानी को देश ही नहीं बल्कि विदेशों तक नई पहचान दिलाई। महाभारत की कथाओं को मंच पर जीवंत करने की उनकी कला ने उन्हें भारतीय लोक संस्कृति की सबसे प्रतिष्ठित कलाकारों में शामिल किया।
4: दोनों जने मिलके सुनो कि मैं कुरुक्षेत्र मैदान में मैं भूल के शस्त्र नहीं चलाऊं। जान पड़े तो ले गो, नहीं तो मोला छोड़ दे भैया सेना लेने चला।
3: विकल्प शुक्ला, आकाशवाणी समाचार, रायपुर।
1: राष्ट्रपति द्रौपदी मुर्मू, उपराष्ट्रपति सीपी राधाकृष्णन और प्रधानमंत्री नरेंद्र मोदी ने सुप्रसिद्ध पंडवानी गायिका तीजन बाई के निधन पर दुख व्यक्त किया है। छत्तीसगढ़ के राज्यपाल रामेन डेका और मुख्यमंत्री विष्णुदेव साय ने डॉक्टर तीजन बाई के निधन पर गहरा शोक व्यक्त किया है। ये समाचार आकाशवाणी से प्रसारित किए जा रहे हैं। ताजा समाचार जानने के लिए आप हमारे सोशल मीडिया हैंडल @AIRNewsHindi को फॉलो कर सकते हैं। ये आकाशवाणी है। रूस के राष्ट्रपति व्लादिमीर पुतिन और अमेरिका के राष्ट्रपति डोनाल्ड ट्रंप के बीच कल बातचीत हुई। रूस के राष्ट्रपति के सहयोगी यूरी उशाकोव ने क्रेमलिन में बताया कि श्री पुतिन ने राष्ट्रपति ट्रंप को अमेरिका के स्वतंत्रता दिवस की 250वीं वर्षगांठ पर बधाई दी। बातचीत के दौरान राष्ट्रपति पुतिन ने श्री ट्रंप को यूक्रेन युद्ध की स्थिति के बारे में जानकारी दी। अमेरिका ने कल राष्ट्रव्यापी समारोह के साथ अपनी स्वाधीनता की 250वीं वर्षगांठ मनाई। मौसम संबंधी बाधा के बाद वॉशिंगटन में आयोजित मुख्य कार्यक्रम नेशनल मॉल में शुरू हुआ। राष्ट्रपति ट्रंप ने राष्ट्र के इतिहास में इस वर्षगांठ को एक ऐतिहासिक क्षण बताया। मौसम विभाग ने आज गुजरात, कच्छ, कोंकण, गोवा, मध्य महाराष्ट्र और ओडिशा में मूसलाधार बारिश का रेड अलर्ट जारी किया है। ब्यौरा हमारी संवाददाता से।
5: मौसम विभाग ने अगले चार दिनों में दक्षिण पश्चिम मानसून के उत्तरी अरब सागर, गुजरात, हरियाणा और पंजाब के बाकी हिस्सों और राजस्थान के कुछ और इलाकों में आगे बढ़ने की संभावना व्यक्त की है। मौसम विभाग ने आज छत्तीसगढ़, मध्य प्रदेश, राजस्थान, कर्नाटक और उत्तराखंड में तेज से बहुत तेज वर्षा का अनुमान जताया है। विभाग ने कहा है कि अगले दो तीन दिनों में दिल्ली, उत्तर प्रदेश, पंजाब और चंडीगढ़ में छिटपुट बारिश हो सकती है। मौसम विभाग ने आज हिमाचल प्रदेश, झारखंड, केरलम, माहे, मराठवाड़, देश के उत्तर पूर्वी हिस्सों, उत्तरी आंतरिक कर्नाटक और तेलंगाना में तेज वर्षा का अनुमान व्यक्त किया है। मौसम विभाग ने दिल्ली में आज बादल छाए रहने और मध्यम वर्षा का अनुमान जताया है। नीतिका गुप्ता, आकाशवाणी समाचार, नई दिल्ली।
1: महाराष्ट्र में तेज बारिश के कारण कई जगहों पर जल भराव हो गया है। आईसीसी महिला टी20 क्रिकेट विश्व कप के फाइनल में आज शाम लॉर्ड्स में इंग्लैंड का मुकाबला होगा ऑस्ट्रेलिया से। दोनों टीमें अपराजित रहते हुए फाइनल में पहुंची हैं। ऑस्ट्रेलिया ने सेमीफाइनल में वेस्टइंडीज को हराया और इंग्लैंड ने दक्षिण अफ्रीका को हराकर फाइनल में प्रवेश किया। और अंत में लीजिए सुनिए इस बुलेटिन के मुख्य समाचार एक बार फिर। हॉर्मुज जलडमरू मध्य से तरल प्राकृतिक गैस की आपूर्ति फिर शुरू होने के बाद सरकार ने एलएनजी पर लगी आपातकालीन पाबंदियां हटाई। केंद्रीय ग्रामीण विकास मंत्री शिवराज सिंह चौहान ने विकसित भारत रोजगार और आजीविका मिशन ग्रामीण अधिनियम के तहत राज्यों को 25,000 करोड़ रुपए की सहायता जारी की। केंद्र सरकार ने मेटा को इंस्टाग्राम से बच्चों के शोषण से जुड़े विज्ञापन हटाने का आदेश देते हुए 7 दिन के भीतर जवाब मांगा। छत्तीसगढ़ की सुप्रसिद्ध पंडवानी गायिका तीजन बाई का निधन। राष्ट्रपति, उपराष्ट्रपति और प्रधानमंत्री ने शोक व्यक्त किया। और आईसीसी महिला टी20 क्रिकेट विश्व कप के फाइनल में आज शाम इंग्लैंड और ऑस्ट्रेलिया का होगा मुकाबला। और इसके साथ ही दोपहर समाचार का ये अंक समाप्त हुआ। नमस्कार।
6: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ. ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಠಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪಹಾನಿ. ದೇಶದಲ್ಲಿ ಹಿಂದುಳಿದ ಹಾಗೂ ಶೋಷಿತ ವರ್ಗಕ್ಕೆ ರಾಜಕೀಯ ಸಾಮಾಜಿಕ ಹಕ್ಕುಗಳು ಸಿಗುವಂತಾಗಲು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣವಾಗಿದೆ ಎಂದು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇಂದು ಉದ್ಘಾಟಿಸಿದರು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದ ಮನ್ನಣೆ ಸಿಗಬೇಕಾದರೆ ಹಿಂದುಳಿದ ವರ್ಗದವರೂ ಸೇರಿದಂತೆ ಎಲ್ಲಾ ವರ್ಗದ ಜನರು ಸಂವಿಧಾನವನ್ನು ರಕ್ಷಿಸಬೇಕಿದೆ. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕು ಎನ್ನುವ ಸಂವಿಧಾನದ ಆಶಯ ಈಡೇರಿದಾಗ ಮಾತ್ರ ಸಂವಿಧಾನಕ್ಕೆ ಅರ್ಥ ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬೌದ್ಧ ಭಿಕ್ಕುಗಳಾದ ಕೊಳ್ಳೆಗಾಲ ಬುದ್ಧ ವಿಹಾರ ಪೂಜ್ಯ ಮನೋರಕ್ಷಿತ ಬಂತೇಜಿ ಚೇತವನ, ಸಚಿವರಾದ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸಂಸದ ಡಾಕ್ಟರ್ ಕೆ ಸುಧಾಕರ್, ಶಾಸಕರಾದ ಶರತ್ ಬಚ್ಚೇಗೌಡ, ಆನೇಕಲ್ ಶಿವಣ್ಣ, ನೆಲಮಂಗಲ ಶ್ರೀನಿವಾಸ್, ಧೀರಜ್ ಮುನಿರಾಜು, ವಿಧಾನ ಪರಿಷತ್ ಸದಸ್ಯ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಅನಧಿಕೃತ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಹಾಗೂ ಮಾರಾಟ ನಿಯಂತ್ರಿಸಲು ಕೃಷಿ ಇಲಾಖೆ ಆಯುಕ್ತ ಡಾ ಬಿಸಿ ಸತೀಶ್ ಅವರ ಸೂಚನೆ ಮೇರೆಗೆ ಅಧಿಕಾರಿಗಳ ತಂಡ ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದಾಸ್ತಾನನ್ನು ವಶಪಡಿಸಿಕೊಂಡಿದೆ. ಹಾಸನ ಜಿಲ್ಲೆ ಸಾಲಗಾಮಿ ಮತ್ತು ಅರಸೀಕೆರೆ ವ್ಯಾಪ್ತಿಯಲ್ಲಿ ಬೀಜ ಕಾಯ್ದೆ ಉಲ್ಲಂಘಿಸಿ ಸಂಗ್ರಹಿಸಲಾಗಿದ್ದ ಒಟ್ಟು 97,000 ರೂಪಾಯಿ ಮೌಲ್ಯದ ಹೈಬ್ರಿಡ್ ಮೆಕ್ಕೆಜೋಳ ಬೀಜಗಳು ಹಾಗೂ ಬೇಲೂರು ತಾಲೂಕಿನಲ್ಲಿ 1.77 ಲಕ್ಷ ರೂಪಾಯಿ ಮೌಲ್ಯದ 88 ಚೀಲ ಯೂರಿಯಾ ಹಾಗೂ ಫಾಸ್ಫೋ ಜಿಪ್ಸಮ್ ಗ್ರಾನ್ಯೂಲ್ಸ್ ಜಪ್ತಿ ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ನಿಯಮ ಬಾಹಿರವಾಗಿ ಇರಿಸಲಾಗಿದ್ದ 86,000 ರೂಪಾಯಿ ಮೌಲ್ಯದ 22 ಲೀಟರ್ ಸೂಕ್ಷ್ಮ ಪೋಷಕಾಂಶ ಮಿಶ್ರಣವನ್ನು ವಶಪಡಿಸಿಕೊಳ್ಳಲಾಗಿದ್ದು, ಮಂಡ್ಯ ತಾಲೂಕಿನ ಇಂದುವಾಳದಲ್ಲಿ ಅನಧಿಕೃತವಾಗಿ ಸಾಗಿಸಲಾಗುತ್ತಿದ್ದ 300 ಚೀಲ ಯೂರಿಯಾವನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಿಯಮ ಬಾಹಿರವಾಗಿ ಚಟುವಟಿಕೆ ನಡೆಸುವ ಮಾರಾಟಗಾರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ಎಚ್ಚರಿಸಿದೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಬೆಟ್ಟ ಸೇರಿದಂತೆ ಕಾಡಂಚಿನ ಪ್ರದೇಶದ ಬುಡಕಟ್ಟು ಸೋಲಿಗ ಸಮುದಾಯಕ್ಕೆ ನೀಡಲಾಗುತ್ತಿದ್ದ ಪೌಷ್ಠಿಕ ಆಹಾರ ಕಿಟ್ಗಳನ್ನು ಕಳೆದ 3 ತಿಂಗಳಿಂದ ಸ್ಥಗಿತಗೊಳಿಸಿರುವುದನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಖಂಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಆಹಾರ ಭದ್ರತೆಯ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ದುರ್ಬಲ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರ ಮತ್ತು ಉದ್ಯೋಗದ ಕೊರತೆ ನಡುವೆ ಸರ್ಕಾರದ ಈ ನಿರ್ಲಕ್ಷ್ಯದಿಂದಾಗಿ ಸೋಲಿಗ ಕುಟುಂಬಗಳು ಕೂಲಿ ಅರಸಿ ವಲಸೆ ಹೋಗುವಂತಾಗಿದೆ ಮತ್ತು ಮಕ್ಕಳು ಶಾಲೆ ತೆರೆಯುವ ದುಸ್ಥಿತಿ ನಿರ್ಮಾಣವಾಗಿದೆ. ಖಾತರಿ ಯೋಜನೆಗಳ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿರುವ ಸರ್ಕಾರ ಮೂಲಭೂತ ಆಹಾರ ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಬಾಕಿ ಇರುವ 3 ತಿಂಗಳ ಪೌಷ್ಠಿಕ ಆಹಾರ ಕಿಟ್ಗಳನ್ನು ತಕ್ಷಣವೇ ವಿತರಿಸಿ ಬುಡಕಟ್ಟು ಸಮುದಾಯಕ್ಕೆ ನ್ಯಾಯ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳ ಕುರಿತು ತಾವು ನೀಡಿದ್ದ ಹೇಳಿಕೆಯನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಸಮರ್ಥಿಸಿಕೊಂಡಿದ್ದಾರೆ ಹಾಗೂ ಈ ಬಗ್ಗೆ ಮುಖ್ಯ ಚುನಾವಣಾ ಅಧಿಕಾರಿಯವರೇ ಸಮಗ್ರ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಚಿವ ಎಚ್ಕೆ ಪಾಟೀಲ್ ಅವರ ಹೆಸರಿನಲ್ಲಿ 3 ಮತಗಳಿರುವ ಕುರಿತು ಅಧಿಕೃತ ದಾಖಲೆಗಳ ಆಧಾರದ ಮೇಲೆಯೇ ತಾವು ಪ್ರಸ್ತಾಪಿಸಿದ್ದು, ಈ ವಿಷಯದಲ್ಲಿ ಕ್ಷಮೆ ಕೇಳುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ವ್ಯಕ್ತಿಯ ಹೆಸರು ಮತ್ತು ತಂದೆಯ ಹೆಸರು ಒಂದೇ ರೀತಿ ಇರುವುದರಿಂದ ಉಂಟಾಗಿರುವ ಗೊಂದಲದ ಬಗ್ಗೆ ಸಚಿವ ಎಚ್ಕೆ ಪಾಟೀಲ್ ನೀಡಿರುವ ಸ್ಪಷ್ಟೀಕರಣವನ್ನು ಚುನಾವಣಾ ಅಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ಮ್ಯಾಪಿಂಗ್ ನಂತರವೂ ಒಂದೇ ಹೆಸರಿನಲ್ಲಿ ಹಲವು ಮತಗಳಿರುವ ಪ್ರಕರಣಗಳು ಮರುಕಳಿಸುತ್ತಿರುವುದು ಗಂಭೀರ ವಿಚಾರವಾಗಿದ್ದು, ತಾವು ಯಾರ ಮೇಲೂ ವೈಯಕ್ತಿಕ ಆಪಾದನೆ ಮಾಡದ ಕಾರಣ ಕ್ಷಮೆಗೆ ಒತ್ತಾಯಿಸುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
7: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
8: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
9: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
8: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
6: ರಾಜ್ಯಾದ್ಯಂತ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 9,59,565 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು 15,937 ಫಾರ್ಮ್ಗಳನ್ನು ಗಣೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಮನೆ ಮನೆಗೆ ಭೇಟಿ ನೀಡುತ್ತಿರುವ BLOಗಳು ಪ್ರತಿಯೊಬ್ಬ ಮತದಾರರ ಮಾಹಿತಿ ದಾಖಲಿಸಿಕೊಳ್ಳುತ್ತಿದ್ದಾರೆ. ಸದ್ಯ ಪ್ರಾಥಮಿಕ ಮಾಹಿತಿ ಆಧರಿಸಿ 894 ಮಂದಿಯನ್ನು ಅನರ್ಹರ ಪಟ್ಟಿಗೆ ಸೇರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮನವರ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಶೇಷ ಅಭಿಯಾನದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಜವಾಬ್ದಾರಿಯಿಂದ ಪಾಲ್ಗೊಳ್ಳಬೇಕು ಮತ್ತು ತಮ್ಮ ಅಮೂಲ್ಯವಾದ ಮತದಾನದ ಹಕ್ಕನ್ನು ರಕ್ಷಿಸಿಕೊಳ್ಳಬೇಕು ಎಂದು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಆರಂಭವಾಗಿರುವ SIR ಪ್ರಕ್ರಿಯೆಯು ಅತ್ಯಂತ ಪ್ರಮುಖವಾದದ್ದಾಗಿದೆ. ಸಾರ್ವಜನಿಕರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು.
10: ತಮ್ಮ ಮತ ಅತಿ ಅಮೂಲ್ಯವಾದದ್ದು. ಅದಕ್ಕೆ SIR ಏನ್ ಇವತ್ತು ಶುರುವಾಗಿದೆಯೋ, BLAಗಳು ಯಾರು ಬರ್ತಾರೋ, 2 ಫಾರ್ಮ್ಸ್ ಕೊಡ್ತಾರೆ, ಅದರಲ್ಲಿ ಒಂದು ಫಾರ್ಮ್ ಎಲ್ಲ ಫಿಲ್ ಮಾಡಿ ವಾಪಸ್ BLA ಕೊಡಿ, ಇನ್ನೊಂದು ಫಾರ್ಮ್ ನೀವು ಇಟ್ಕೊಳ್ಳಿ. ದಯವಿಟ್ಟು ನೀವು ಬಹಳ ಗಮನ ಇಟ್ಕೊಂಡು ಯಾವ್ಯಾವ ಓಟು ಯಾರ್ಯಾರ್ದಿದೆಯೋ ಅದನ್ನ ಕರೆಕ್ಟ್ ಆಗಿ ನಮೂದೇ ಮಾಡಿಸಿ ಅವ್ರನ್ನ ರಿಜಿಸ್ಟರ್ ಮಾಡಿಸಿ. ನಿಮ್ಮ ಮತ ಬಹಳ ಅಮೂಲ್ಯವಾದದ್ದು, ಅದಕ್ಕೆ SIR ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಮತ ಪಟ್ಟಿಯಿಂದ ಅದನ್ನ ನಿಮ್ಮ ಹೆಸರು ಬಿಡಲಾಗುತ್ತೆ. ದಯವಿಟ್ಟು ಸರ್ಕಾರಕ್ಕೆ ನಿಮ್ಮ ಸಹಕಾರ ಇರಲಿ.
6: ರಾಜ್ಯದ ಕೆಲವೆಡೆ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಮಟ್ಟದಲ್ಲಿ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದು ಸ್ಥಗಿತಗೊಂಡಿದ್ದ ಕೃಷಿ ಚಟುವಟಿಕೆಗಳು ಮತ್ತೆ ಗರಿಕೆದರಿವೆ. ಮಳೆ ಕೊರತೆಯಿಂದಾಗಿ ಆತಂಕದಲ್ಲಿದ್ದ ಮತ್ತು ತಾತ್ಕಾಲಿಕವಾಗಿ ಕೃಷಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿದ್ದ ಅನ್ನದಾತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಜಿಲ್ಲೆಯ ಚನ್ನಗಿರಿ, ಹರಿಹರ, ಹೊನ್ನಾಳಿ, ಜಗಳೂರು ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಮಳೆಯಾಗಿದೆ. ಇದರಿಂದಾಗಿ ರೈತರು ಹೊಲಗಳತ್ತ ಮುಖ ಮಾಡಿದ್ದು ಬಿತ್ತನೆ, ಉಳುಮೆ ಹಾಗೂ ಕಳೆ ಕೀಳುವ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಮೆಕ್ಕೆಜೋಳ, ಭತ್ತ, ರಾಗಿ, ದ್ವಿದಳ ಧಾನ್ಯ ಬಿತ್ತನೆ ಪ್ರದೇಶ ವಿಸ್ತಾರಗೊಳ್ಳುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ 4 ದಿನಗಳಿಂದ ಗಾಳಿ ಸಹಿತ ಸಾಧಾರಣ ಮಳೆಯಾಗುತ್ತಿದೆ. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದಾಗಿ ಮೂಡಿಗೆರೆ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ಮನೆಗಳ ಮೇಲೆ ಮರ ಉರುಳಿಬಿದ್ದು

0: ಹೆಚ್ಚಿನ ಹಾನಿ ಸಂಭವಿಸಿದೆ. ಇದೇ ಗ್ರಾಮದ ಕೆಲ ಮನೆಗಳಿಗೆ ನೀರು ನುಗ್ಗಿದೆ. ಕೆಲವೆಡೆ ಮರ ಹಾಗೂ ವಿದ್ಯುತ್ ಕಂಬಗಳು ಉರುಳಿವೆ. ಕಳಸ ತಾಲೂಕಿನ ಹಲವೆಡೆ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಕುದುರೆಮುಖ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗುತ್ತಿದ್ದು ತುಂಗಭದ್ರಾ ಹಾಗೂ ಹೇಮಾವತಿ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆ ಉಂಟಾಗಿದೆ. ಮಳೆಯಿಂದ ರೈತರಿಗೆ ಅನುಕೂಲವಾಗಿದ್ದು ಮಲೆನಾಡು ಭಾಗದಲ್ಲಿ ಕಾಫಿ, ಮೆಣಸು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ವ್ಯಸನ ಕೇವಲ ವ್ಯಕ್ತಿಯ ಆರೋಗ್ಯವನ್ನಷ್ಟೇ ಅಲ್ಲ, ಬದಲಿಗೆ ಕುಟುಂಬದ ನೆಮ್ಮದಿ, ಸಮಾಜದ ಶಾಂತಿ ಮತ್ತು ದೇಶದ ಭವಿಷ್ಯಕ್ಕೂ ಗಂಭೀರ ಸವಾಲಾಗಿ ಪರಿಣಮಿಸಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ನಿಷೇಧ ಮತ್ತು ವ್ಯಸನ ಮುಕ್ತಿ ಮಂಡಳಿಯ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲಾ ವರ್ಗದವರು ಸಾಮೂಹಿಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ಡಾ ಉಡೇ ಪಿ ಕೃಷ್ಣ, ಯುವಜನರನ್ನು ಗುರಿಯಾಗಿಸಿ ನಡೆಯುತ್ತಿರುವ ಮಾದಕ ವಸ್ತುಗಳ ದುರುಪಯೋಗ ತಡೆಯಲು ವಿದ್ಯಾರ್ಥಿಗಳು ಜಾಗೃತ ರಾಯಭಾರಿಗಳಾಗಬೇಕು ಎಂದರು. ಗ್ರೇಟರ್ ಬೆಂಗಳೂರು ಆಡಳಿತ ವ್ಯವಸ್ಥೆಯಡಿ ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ ಸ್ವತಂತ್ರ ಆಡಳಿತ ಲಭಿಸಿದ್ದು, ಪ್ರಸಕ್ತ ಸಾಲಿಗೆ 3,800 ರಿಂದ 3,900 ಕೋಟಿ ರೂಪಾಯಿ ಮೊತ್ತದ ಆಯವ್ಯಯ ರೂಪಿಸಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಾರದರ್ಶಕತೆಗಾಗಿ ಕಾಮಗಾರಿಗಳ ಪ್ರಗತಿ ತಿಳಿಸುವ ಡಿಜಿಟಲ್ ಡ್ಯಾಶ್ಬೋರ್ಡ್ ಜಾರಿಗೊಳಿಸಲಾಗುತ್ತಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ, ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಟಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ, ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪ ಹಾನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಬೆಂಗಳೂರು, ಸಮಯ 2:40:28. ನಮ್ಮ ಮುಂದಿನ ಕಾರ್ಯಕ್ರಮ ರಸಮಂಜರಿ. ಸಂಸ್ಕೃತ ಕಲಿಕೆ ಹೇಗೆ ಏಕೆ, ಈ ಕುರಿತು ಭಾಷಣ ಆರತಿ ಶೇಡೇಹಾಬಾಳ್ ಅವರಿಂದ.
2: ಸಂಸ್ಕೃತ ಕಲಿಯಬೇಕೆನ್ನುವವರಲ್ಲಿ ಅನೇಕ ವಿಧಗಳಿವೆ. ಚಿಕ್ಕ ಮಕ್ಕಳು ಶಾಲೆಯಲ್ಲಿ ಸಂಸ್ಕೃತವನ್ನು ಒಂದು ಭಾಷೆಯಾಗಿ ಹಂತ ಹಂತವಾಗಿ ಕಲಿಯುವುದು ಒಂದು ವಿಧ. ಸಂಸ್ಕೃತ ಭಾಷೆಯನ್ನು ಆಳವಾಗಿ ಅಭ್ಯಸಿಸಿ ಸಂಸ್ಕೃತ ಭಾಷಾ ಬೋಧನೆಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಳ್ಳಬೇಕೆನ್ನುವರು ಇನ್ನೊಂದು ವಿಧ. ಜನಸಾಮಾನ್ಯರು ಯಾವ ಯಾವುದೋ ವೃತ್ತಿಯಲ್ಲಿ ತೊಡಗಿದವರು, ಗೃಹಿಣಿಯರು, ನಿವೃತ್ತರು ಇತ್ಯಾದಿ ವರ್ಗದವರು ಸಂಸ್ಕೃತ ಕಲಿಯಬೇಕೆನ್ನುವರು ಇನ್ನೊಂದು ವಿಧ. ನಾವೀಗ ಮೂರನೇ ವಿಧದ, ಅಂದರೆ ಜನಸಾಮಾನ್ಯರು ಸಂಸ್ಕೃತವನ್ನು ಸುಲಭವಾಗಿ ಹೇಗೆ ಕಲಿಯಬಹುದು ಎಂಬುದನ್ನು ಆಳವಾಗಿ ವಿಶ್ಲೇಷಿಸೋಣ. ಸಂಸ್ಕೃತದ ಜ್ಞಾನ ಗಂಧವೇ ಗೊತ್ತಿಲ್ಲದವರು ಸುಲಭವಾಗಿ ಸಂಸ್ಕೃತವನ್ನು ಕಲಿಯಬಹುದು. ಹೌದು, ಇದು ಖಂಡಿತ ನಿಜ. ಉದಾಹರಣೆಗೆ, ಗೃಹಿಣಿಯೊಬ್ಬರು ಸಂಸ್ಕೃತವನ್ನು ಹೇಗೆ ಕಲಿತರು ಎಂಬುದನ್ನು ನೋಡೋಣ. ಮದುವೆಯಾಗಿದೆ, 2 ಮಕ್ಕಳಿವೆ, ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ. ಗೃಹಿಣಿಯ ವಯಸ್ಸು ಸುಮಾರು 55. ಕುಟುಂಬದ ಜವಾಬ್ದಾರಿ ಇದೆ. ಆದರೂ ಅವರಿಗೆ ಸಂಸ್ಕೃತವನ್ನು ಕಲಿಯುವ ಆಸೆ. ಅವರು ಮೊದಲು ಮಾಡಿದ ಕೆಲಸವೆಂದರೆ ಸಂಸ್ಕೃತ ಭಾರತಿಯವರು 10 ದಿನಗಳ ಕಾಲ ನಡೆಸಿಕೊಡುವ ಸಂಸ್ಕೃತ ಸಂಭಾಷಣಾ ಶಿಬಿರಂ ಇದಕ್ಕೆ ಸೇರಿದ್ದು. ಹೆಸರೇ ಹೇಳುವಂತೆ ಈ ಶಿಬಿರದ ಮೂಲ ಉದ್ದೇಶ ಸಂಸ್ಕೃತವನ್ನು ಮಾತನಾಡಲು ಕಲಿಸುವುದು. ಸಂಸ್ಕೃತದಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಪಡೆದವರೂ ಸಹ, ಅಂದರೆ ಬಹುಪಾಲು ಜನ ಸಂಸ್ಕೃತದಲ್ಲಿ ಮಾತನಾಡಲಾರರು. ಹಾಗಿರುವಾಗ ಸಂಸ್ಕೃತದ ಗಂಧವೇ ಗೊತ್ತಿಲ್ಲದವರು 10 ದಿನಗಳಲ್ಲಿ ಏನು ಸಂಭಾಷಣೆ ಕಲಿತಾರು ಎಂಬ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರುವುದು ಸಹಜ. ಈ ಶಿಬಿರದಲ್ಲಿ ಮೊದಲನೇ ದಿನದಿಂದಲೂ ಸಂಸ್ಕೃತ ಕಲಿಸುವವರು ಸಂಸ್ಕೃತವನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಯನ್ನು ಉಪಯೋಗಿಸುವುದಿಲ್ಲವೆಂಬುದೊಂದು ವಿಶೇಷ. ಅದು ಹೇಗೆ ಸಾಧ್ಯ ಅಂತ ಬಂದಾಗ, ಈ ಶಿಬಿರದಲ್ಲಿ 4 ಕಲಿಕಾ ವಿಧಾನಗಳು ಇರುತ್ತವೆ. ಉಪಸ್ಥಾಪನ ಅಭ್ಯಾಸ, ಪ್ರಯೋಗ, ವಾಕ್ಯರಚನಾ ಅಭ್ಯಾಸ. ಹೀಗೆ ಉಪಸ್ಥಾಪನ ಎಂದರೆ ಸಂಸ್ಕೃತದ ಕ್ರಿಯಾಪದ, ನಾಮಪದ, ಸರ್ವನಾಮ ಪದವನ್ನು ಹೇಳಿ ಅದನ್ನು ತೋರಿಸಿ ಕಲಿಸುವುದು. ಉದಾಹರಣೆಗೆ, ಕಿಟಕಿ, ಬಾಗಿಲು, ಇವುಗಳನ್ನು ತೋರಿಸಿ ವಾತಾಯನಂ ದ್ವಾರಂ ಎಂದು ಹೇಳಿಕೊಡುತ್ತಾರೆ. ಅಥವಾ ಏಷಃ ಗಚ್ಚತಿ ಅಂದರೆ ಇವನು ಹೋಗುತ್ತಾನೆ, ಸಹ ಗಚ್ಚತಿ ಅವನು ಹೋಗುತ್ತಾನೆ ಎಂದು ಹೇಳಿ ಅಭಿನಯಪೂರ್ವಕವಾಗಿ ಮಾಡಿ ತೋರಿಸುತ್ತಾರೆ. ಇದಾದ ಮೇಲೆ ಪ್ರಯೋಗ. ಪ್ರಯೋಗದಲ್ಲಿ ವಿದ್ಯಾರ್ಥಿಗಳನ್ನು ಅನುಸರಿಸುತ್ತಾನೆ, ವಿದ್ಯಾರ್ಥಿ ಗುರುಗಳನ್ನು ಅನುಸರಿಸುತ್ತಾನೆ. ಅಂದರೆ ಅವನೂ ಕೂಡ ಬೇರೆ ಭಾಷೆ ಬಳಸದೆ ವಸ್ತುವನ್ನು ವ್ಯಕ್ತಿಯನ್ನು ತೋರಿಸಿಯೇ ಕ್ರಿಯೆಯನ್ನು ಅಭಿನಯಿಸಿಯೇ ಸಂಸ್ಕೃತವನ್ನು ಉಚ್ಚರಿಸುವುದಲ್ಲದೆ ಇತರ ಸಹಪಾಠಿಗಳಿಗೆ ಗುರುವಾಗುತ್ತಾನೆ. ಶಿಬಿರದ 10ನೇ ದಿನ ಸಮಾರೋಪ ಸಮಾರಂಭದಲ್ಲಿ ಶಿಬಿರಾರ್ಥಿಗಳೆಲ್ಲರೂ ಭಾಗವಹಿಸಿ ಸಂಸ್ಕೃತದಲ್ಲಿಯೇ ಪುಟ್ಟ ಪುಟ್ಟ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾರೆ. ಉದಾಹರಣೆಗೆ ಸಂಖ್ಯೆ ಇರಬಹುದು, ಸಂಖ್ಯಾ ಗೀತೆ ಇರಬಹುದು, ವರ್ಣಮಾಲೆ ಇರಬಹುದು, ವರ್ಣಮಾಲಾ ಗೀತಾ ಇರಬಹುದು. ಉದಾಹರಣೆಗೆ ಹೇಳಬೇಕು ಅಂದರೆ ಸಂಖ್ಯಾ ಹೇಗೆ ಏಕಂ ದ್ವೇ ತ್ರೀಣಿ ಈ ಬೆರಳುಗಳು ಮೂಲಕ ತೋರಿಸಿಬಿಟ್ಟು ಹೇಳ್ಕೊಡೋ ಒಂದು ರೀತಿ. ಇನ್ನೊಂದು ಸಂಖ್ಯಾ ಗೀತ ಏಕಂ ಏಕಂ ಆಗಚ್ಚ ದ್ವೇ ದ್ವೇ ಸ್ವಾಗತಂ ಅಂತ. ಅದೇನದು ಅಭಿನಯ ಮೂಲಕವಾಗಿ ಹೇಗೆ ಸ್ವಾಗತ ಮಾಡೋದು, ಕೂತ್ಕೊಳ್ಳಿ ಅಂತ ಹೇಗೆ ಹೇಳೋದು, ಇದೆಲ್ಲನೂ ವರ್ಣಮಾಲಾ ಗೀತ ಸಂಖ್ಯೆಯ ಗೀತೆಯಾಗಿರ್ತದೆ. ಆಮೇಲೆ ಇನ್ನ ವರ್ಣಮಾಲಾ ಗೀತ ಅಂದ್ರೆ ಸ್ವರಗಳ ಗೀತೆಗಳು ಅದು ಇರ್ತದೆ. ಅಶ್ವ ಆ ಆ ಆಮ್ರಹ ಈ ತರ. ಇನ್ನು ವ್ಯಂಜನಗಳ ಗೀತೆ ಅಂದಾಗ ಕಮಲಂ ವಿಕಸತಿ ಸುಂದರ ಸರಸಿ ಕ ಖ ಗ ಘ ಞ ಇನ್ನು ಹೇಳ್ತಾ ಹೋದ್ರೆ ತುಂಬಾ ಆಗುತ್ತೆ. ಆ ತರ ವ್ಯಂಜನ ಕೂಡ ಆ ತರ ಗೀತೆ ಮೂಲಕನೇ ಹೇಳಿ ತೋರಿಸ್ತಾರೆ. ಇನ್ನು ನಾಮಪದ ಬಂದಾಗ ಭವತಃ ನಾಮ ಭವತ್ಯಾಹ ನಾಮ ಅಂತ ಬಂದಾಗ

0: ನಾಮ ಕಿಂ ಈ ತರ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಬೇರೆ ಬೇರೆ ವಾಕ್ಯಗಳನ್ನು ಮಾಡಿಬಿಟ್ಟು ಅದನ್ನ ಒಂಥರ ಹಾಡಿನ ರೂಪದಲ್ಲಿ ಶಿಬಿರಾರ್ಥಿಗಳ ಹತ್ರನೇ ಹೋಗ್ಬಿಟ್ಟು ಹೇಳ್ಕೊಡೋದು ಒಂದು ರೀತಿ. ಆಮೇಲೆ ದೇಶಭಕ್ತಿ ಗೀತೆ ಇರ್ಬೋದು, ಸುಭಾಷಿತಗಳಿರ್ಬೋದು, ಹೀಗೆ ಹಂತ ಹಂತವಾಗಿ ವ್ಯಾಕರಣ ಬದ್ಧವಾಗಿ ಅಭಿನಯ ಪೂರ್ವಕವಾಗಿ ಮಾಡಿ ತೋರಿಸಿ ಹೇಳ್ಕೊಡ್ತಾರೆ. ಇಂಥ ಶಿಬಿರದಲ್ಲಿ ಸುಮಾರು 4 ಮತ್ತು 5ನೇ ಕ್ಲಾಸಿನ ಅಂದ್ರೆ 5ನೇ ತರಗತಿ ಓದುತ್ತಿರುವ ಹುಡುಗರು ಹುಡುಗಿಯರು, ಆಮೇಲೆ ಸ್ವಲ್ಪ ದೊಡ್ಡವರು ಪುರುಷರು ಸ್ತ್ರೀಯರು ವೃದ್ಧರು 12 ವರ್ಷದ ಮೇಲ್ಪಟ್ಟಿಂದ 60 ವರ್ಷದವರೆಗೂ ಸಹ ಈ ಶಿಬಿರದಲ್ಲಿ ಭಾಗವಹಿಸಲು ಅವಕಾಶ ಇರುತ್ತೆ. ಒಂದೊಂದು ಶಿಬಿರದಲ್ಲಿ ಅಜ್ಜ ಅಜ್ಜಿ ಸೊಸೆ ಮೊಮ್ಮಗ ಮೊಮ್ಮಗಳು ಇದ್ದದ್ದು ವಿಶೇಷ ಇದೆ. ಕೊನೆಯ ದಿವಸ ಅಂದ್ರೆ 10ನೇ ದಿವಸ ಎಲ್ಲರೂ ಕಡ್ಡಾಯವಾಗಿ ಎಲ್ಲಾ ಕಾರ್ಯಕ್ರಮಗಳು ಭಾಗವಹಿಸಬೇಕು ಮತ್ತು ಅವರು ಪ್ರದರ್ಶನ ನೀಡಬೇಕು. ಹಾಗೆ ಎಲ್ಲರೂ ಮಾಡುತ್ತಾರೆ ಕೂಡ. ಅಷ್ಟರ ಮಟ್ಟಿಗೆ ಅವರು ತರಬೇತಿಯನ್ನು ಕೊಟ್ಟಿರ್ತಾರೆ. ಅಂದ್ರೆ ಅವರಿಗೆ ವೇದಿಕೆಯ ಭಯವೇ ಇರುವುದಿಲ್ಲ. ಇವೆಲ್ಲ ಒಂದು ನಾವು ಒಂದು ಪ್ಲಸ್ ಪಾಯಿಂಟ್ಗಳು ಅಂತ ಈ ಶಿಬಿರದಿಂದ ತಿಳ್ಕೊಳ್ಬಹುದು. ಇಲ್ಲಿಯ ವಿಶೇಷತೆಯನ್ನು ಗಮನಿಸಿದಿರಾ? ಗುರುಗಳು ಚಿಕ್ಕವರ ಜೊತೆಗೆ ಚಿಕ್ಕವರಾಗಿ ದೊಡ್ಡವರ ಜೊತೆಗೆ ದೊಡ್ಡವರಾಗಿ ಅಭಿನಯಿಸುತ್ತಾರೆ, ಅವರಿಗೆ ಮಕ್ಕಳಿಗೆ ಹೇಳಿಕೊಡುತ್ತಾರೆ. ವಿದ್ಯಾರ್ಥಿಗಳು ಅಷ್ಟೇ, ಅವರವರ ಸರದಿ ಬಂದಾಗ ಸಂಸ್ಕೃತ ಪದ ವಾಕ್ಯ ಉಚ್ಚಾರಣೆ ಮಾಡಿ ಅಭಿನಯಿಸುತ್ತಾರೆ. ಹಾಗಾಗಿ ಶಿಬಿರ ಯಾವಾಗಲೂ ಲವಲವಿಕೆಯಿಂದ ಕೂಡಿರುತ್ತದೆ. ಶಿಬಿರಾರ್ಥಿಗಳೆಲ್ಲ ಯಾವುದೋ ಒಂದು ಉತ್ಸವವೆಂಬಂತೆ ಒಂದಾಗಿ ಭಾಗವಹಿಸಿ ಸಂಭ್ರಮಿಸುತ್ತಾರೆ. ಅಲ್ಲಿ ಜಾತಿ ಮತ ಯಾವುದೇ ಭೇದ ಇಲ್ಲ. ದೊಡ್ಡವರು ಚಿಕ್ಕವರು ಪುರುಷರು ಸ್ತ್ರೀಯರು ಅಂತ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ವಸುದೈವ ಕುಟುಂಬವೆನ್ನುವಂತೆ ಅಲ್ಲಿ ಅವರು 10 ದಿವಸಗಳ ಕಾಲ ಸಂಭ್ರಮ ಪಟ್ಟು ಒಂಥರ ಸಂಸ್ಕೃತ ಉತ್ಸವ ಅನ್ನೋ ತರ ಅವರು ಮಾಡ್ಕೊಂಡು ಬಿಡ್ತಾರೆ 10 ದಿವಸ. ಇನ್ನು ವಾಕ್ಯ ರಚನಾ ಹಂತಕ್ಕೆ ಬಂದಾಗ ಉಪಸ್ಥಾಪನದಲ್ಲಿ ಕಲಿಸಿಕೊಟ್ಟ ವಸ್ತು ವಾಕ್ಯಗಳನ್ನು ಅನುಸರಿಸಿ ಅವರು ಹೊಸ ಹೊಸ ವಾಕ್ಯಗಳನ್ನು ರಚನೆ ಮಾಡ್ತಾರೆ. ಸಹಕಾದತಿ ಅವನು ತಿನ್ನುತ್ತಾನೆ, ಅಂದ್ರೆ ದೂರದಲ್ಲಿರುವವರನ್ನು ಉದ್ದೇಶಿಸಿ. ಏಷಃ ಪತತಿ ಇವನು ಬೀಳುತ್ತಾನೆ ಹತ್ತಿರದವ್ರನ್ನು. ಹೀಗೆ ಎಷ್ಟೊಂದು ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಕಲಿತಾರೆ ಅಂದ್ರೆ ನಿಮಗೆಲ್ಲ ಆಶ್ಚರ್ಯವಾಗ್ಬೋದು. ಅಷ್ಟು ವ್ಯಾಕರಣ ಬದ್ಧವಾಗಿ ಹೇಳ್ಕೊಟ್ಟಿರ್ತಾರೆ. ಇನ್ನು 2 ಪುಟದ ಕೋಷ್ಟಕವೊಂದನ್ನು ಗುರುಗಳು ವಿದ್ಯಾರ್ಥಿಗಳಿಗೆ ಕೊಟ್ಟು ಆ ಒಂದೇ ಕೋಷ್ಟಕದಿಂದ ಹೇಗೆ ವಿವಿಧ ವಾಕ್ಯಗಳನ್ನು ಸುಲಭವಾಗಿ ಮಾಡಬಹುದು ಎಂಬುದನ್ನು ಹೇಳಿಕೊಡುತ್ತಾರೆ. 16 ವಾಕ್ಯಗಳನ್ನು ಮಾಡಿ ತೋರಿಸಿ ವಿವರಿಸುತ್ತಾರೆ. ವಿದ್ಯಾರ್ಥಿಗಳಿಂದಲೂ ಮಾಡಿಸುತ್ತಾರೆ. ಇದು ಅಭ್ಯಾಸದ ಹಂತ. ಹೀಗೆ ಯಾವುದೇ ಪುಸ್ತಕ ಪೆನ್ನಿನ ಸಹಾಯವಿಲ್ಲದೆ ಬಾಯಿ ಪಾಠ ಮಾಡದೆ 2 ಪುಟಗಳ ಕ್ರಿಯಾಪದ ಕೋಷ್ಟಕದಿಂದಲೇ 10 ದಿನಗಳಲ್ಲಿ 10,000 ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಸುಲಭವಾಗಿ ಮಾಡಬಹುದು ಎಂಬುದು ಇಲ್ಲಿ ಗಮನಿಸಬೇಕಾದ ವಿಶೇಷ ಅಂಶ. ಇದಾದ ಮೇಲೆ 10 ದಿನಗಳ ಶಿಬಿರದ ಸಮಾರೋಪದ ನಂತರ ಏನು ಮಾಡಬೇಕು ಎಂದರೆ ವಾರಕ್ಕೆ 1 ದಿನ 2 ಗಂಟೆಗಳ ಕಾಲ ತರಗತಿಗಳನ್ನು 2-3 ತಿಂಗಳುಗಳ ಕಾಲ ಅಂದರೆ ಪುನರಾವರ್ತನ ಕಕ್ಷಾ ಅಂತ ಮಾಡ್ತಾರೆ. ಅದಾದ್ಮೇಲೆ ಅವರಿಗೆ ಒಂದು ಪರೀಕ್ಷೆಗಳನ್ನು ಬರೆಯುವಷ್ಟರ ಮಟ್ಟಿಗೆ ಅರ್ಹತೆ ಬಂದಿರುತ್ತದೆ. ಸಂಸ್ಕೃತದಲ್ಲಿ ಸ್ವಲ್ಪ ಪ್ರಬುದ್ಧರಾಗಿರ್ತಾರೆ. ಮಕ್ಕಳಿಗಾದ್ರೆ ಚಿಕ್ಕ ಪರೀಕ್ಷೆಗಳು, ಅವುಗಳು 4 ಸ್ತರಗಳಲ್ಲಿರುತ್ತವೆ. ಸರಳ, ಸುಗಮ, ಸರಸ ಮತ್ತು ಸುಖದ. ಹೀಗೆ 6 ತಿಂಗಳಿಗೆ 1 ಅವರು ಪರೀಕ್ಷೆಗಳನ್ನು ತೆಗೆದುಕೊಂಡು ಉತ್ತೀರ್ಣರಾಗಬಹುದು. ಅದು ಪತ್ರಾಚಾರ ದ್ವಾರ ಪರೀಕ್ಷಾ, ಆನ್ಲೈನಲ್ಲೂ ಇರುತ್ತದೆ ಮತ್ತು ಸೆಂಟ್ರಿಗೆ ಹೋಗಿ ಸಹ ಬರೆಯಬಹುದಾದಂತ ಅವಕಾಶ ಇರ್ತದೆ. ಇನ್ನು ಸ್ವಲ್ಪ ದೊಡ್ಡವರಿಗಾದರೆ ಅಥವಾ ಸ್ವಲ್ಪ ಸಂಸ್ಕೃತ ಗೊತ್ತಿರುವಂತವರಿಗೆ ಅವ್ರಿಗೂ 4 ಹಂತಗಳಿರ್ತವೆ. ಪ್ರವೇಶ, ಪರಿಚಯ, ಶಿಕ್ಷಾ, ಕೋವಿದ, ಇವೂ ಸಹ 4 ಹಂತಗಳಲ್ಲಿ ಇರುತ್ತವೆ. ಇವುಗಳೆಲ್ಲವೂ ಎಷ್ಟು ಸುಲಭವಾಗಿರುತ್ತವೆ ಎಂದರೆ ಸ್ವಾಧ್ಯಾಯ ಮಾಡಿಯೇ ಅವರು ಪರೀಕ್ಷೆಗಳನ್ನು ಬರೆಯಬಹುದಾಗಿರುತ್ತದೆ. ಅವರೇ ಸ್ವತಃ ಸ್ವಾಧ್ಯಾಯ ಮಾಡಿ ಕಲಿತು ಪಾಸಾಗುವಷ್ಟರ ಮಟ್ಟಿಗೆ ಪುಸ್ತಕಗಳು ಬರೆಯಲ್ಪಟ್ಟಿವೆ. ಈ ಪುಸ್ತಕಗಳು ಭಾರತದ ಎಲ್ಲಾ ಪ್ರಮುಖ ಭಾಷೆಗಳಲ್ಲಿ ಲಭ್ಯ, ಅಂದರೆ ತಮ್ಮ ತಮ್ಮ ಮಾತೃಭಾಷೆಯ ಮೂಲಕವೇ ಕಲಿಯಬಹುದಾದ ಪುಸ್ತಕಗಳು. ಆಂಗ್ಲ ಭಾಷೆಯಲ್ಲೂ ಸಹ ಲಭ್ಯ. ಇನ್ನೊಂದು ವಿಷಯವೆಂದರೆ ವಿದ್ಯಾರ್ಥಿಗಳ ಪ್ರತಿಯೊಂದು ಅವಶ್ಯಕತೆಯನ್ನೂ ಗಮನಿಸಿ ಅವರಿಗೆ ಎಲ್ಲೂ ಸಮಸ್ಯೆಯಾಗದಂತೆ ಸುಲಭವಾಗಿ ಮನಸ್ಸಿಗೆ ನಾಟುವಂತೆ ಈ ಪುಸ್ತಕಗಳನ್ನು ಬಹಳಷ್ಟು ಸಂಶೋಧನೆಯ ನಂತರವೇ ತಯಾರಿಸಲಾಗಿದ್ದು ಇವು ಸ್ವಾಧ್ಯಾಯಕ್ಕೆ ಅದ್ಭುತ ಮಾದರಿಗಳು ಎನ್ನಬಹುದು. ಈ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಕೋಚಿಂಗ್ ಅನ್ನು ಸಹ ಸಂಸ್ಕೃತ ಭಾರತಿ ಒದಗಿಸುತ್ತದೆ. ಕೋವಿದ ಪರೀಕ್ಷೆ ಅಂದರೆ ಸ್ನಾತಕ ಪದವಿಗೆ ಸಮಾನವಾಗಿರುತ್ತದೆ. ಬೇರೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಈ ಕೋವಿದ ಪರೀಕ್ಷೆಯ ಉತ್ತೀರ್ಣತಾ ಪ್ರಮಾಣ ಪತ್ರವನ್ನು ನೀಡಿ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆಯಬಹುದು, ಅಂದರೆ MA ಇನ್ ಸಂಸ್ಕೃತ್ ಮಾಡಬಹುದು. ಇದು ಭಾರತದ ಬಹುಪಾಲು ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಸಹ ಲಭ್ಯವಾಗಿರುತ್ತದೆ. ಅದಾದ ನಂತರ ಸಂಸ್ಕೃತದಲ್ಲಿ PhD ಪದವಿಯನ್ನು ಸಹ ಪಡೆಯಬಹುದು. ಆದರೆ ನಾವು ಒಂದು ನೆನಪಿನಲ್ಲಿ ಇಡಬೇಕಾದ ಅಂಶ ಅಂದರೆ, ಸಂಸ್ಕೃತದಲ್ಲಿ ಪದವಿಗಳನ್ನು ಪಡೆಯುವುದು ಬೇರೆ, ನಿರರ್ಗಳವಾಗಿ ಮಾತನಾಡುವುದು ಬೇರೆ. ಸಂಸ್ಕೃತ ಮಾತನಾಡಲು ಸಂಸ್ಕೃತ ಪ್ರಮಾಣಪತ್ರವನ್ನು ಪಡೆಯಲು ಪದವಿ ಸಹಾಯ ಮಾಡುವುದೇ ಹೊರತು ಅದು ಪದವಿ ಬೇಕೇ ಬೇಕೆಂಬ ಅವಶ್ಯಕತೆ ಇಲ್ಲ. ಸಂಸ್ಕೃತದಲ್ಲಿ ಮಾತನಾಡಲು ಬೇಕಾದದ್ದು ನಿರಂತರ ಅಭ್ಯಾಸ, ಸಮಯ ಕೊಡುವುದು ಮತ್ತು ಶ್ರದ್ಧೆ, ಆಸಕ್ತಿ, ಸಂಸ್ಕೃತದಲ್ಲಿ ಉತ್ಸಾಹ. ನಾವು ಸಂಸ್ಕೃತ ಕಲಿಯಲೇಬೇಕು, ಸಂಸ್ಕೃತ ನಮ್ಮ ಭಾಷೆ, ಸಂಸ್ಕೃತ ನಮ್ಮ ಪ್ರಾಣ, ನಮ್ಮ ಮೂಲ. ಸಂಸ್ಕೃತ ಅಂದರೆ ನಮ್ಮ ಭಾರತದ ಮೂಲ ಬೇರು ಅಂದರೆ ಸಂಸ್ಕೃತ. ಅದನ್ನು ಕಲಿಯಲೇಬೇಕು ಅನ್ನೋ ಉತ್ಸಾಹ ಹೊಂದಿದ್ದರೆ ಸಾಕು. ಮಾತನಾಡಿ ಮಾತನಾಡಿ ಮಾತು ಬರುತ್ತದೆ. ಹೇಗೆ ಚಿಕ್ಕ ಮಕ್ಕಳು ತೊದಲು ನುಡಿಗಳಿಂದ ಭಾಷೆಯನ್ನು ಕಲಿಯುತ್ತಾರೋ ಹಾಗೆ ಆರಂಭದಲ್ಲಿ ತಪ್ಪು ಮಾತನಾಡಿದರೂ ಸಹ ಆಮೇಲೆ ಮಾತು ತಾನೇ ತಾನಾಗಿ ತಪ್ಪಿಲ್ಲದೆ ನಿರರ್ಗಳವಾಗಿ ಹೊರಬರುತ್ತದೆ. ಇನ್ನು ಲಿಪಿಗಳ ಬಗ್ಗೆ ನಾನು ಎಲ್ಲೂ ಹೇಳಲೇ ಇಲ್ಲ. 10 ದಿನಗಳ ಶಿಬಿರದಲ್ಲಿ ಲಿಪಿಯ ಬಗ್ಗೆ ಹೆಚ್ಚು ಹೇಳುವುದಿಲ್ಲ. ಆದರೆ ಪರೀಕ್ಷೆಗಳಲ್ಲಿ ಲಿಪಿಯ ಅಭ್ಯಾಸವು ಒಳಗೊಂಡಿದೆ. ಅದಕ್ಕೆ ದೇವನಾಗರಿ ಲಿಪಿ ಅಂದರೆ ಸಂಸ್ಕೃತ ಭಾಷೆಯ ಲಿಪಿ. ಹಿಂದಿ ಭಾಷೆ ಬರುವವರಿಗೆ ಈ ಲಿಪಿ ಹೊಸದೇನಲ್ಲ. ಸಂಸ್ಕೃತ ಭಾಷೆಯ ಲಿಪಿ ಜಗತ್ತಿನ ಅತ್ಯಂತ ವೈಜ್ಞಾನಿಕವಾದ ಹಲವೇ ಹಲವು ಲಿಪಿಗಳಲ್ಲಿ ಒಂದು. ಈ ಲಿಪಿಯನ್ನು ಕಲಿಯುವಾಗಲೇ ಸ್ವರ, ವ್ಯಂಜನ, ಅಲ್ಪಪ್ರಾಣ, ಮಹಾಪ್ರಾಣ ಇವುಗಳನ್ನು ಕಲಿಸುತ್ತಾರೆ. ಸಂಸ್ಕೃತ ಭಾಷೆಯ ಮೂಲ ಅದರ ಆತ್ಮ ಮತ್ತು ಉಚ್ಚಾರ ಬದ್ಧತೆ. ಈ ಉಚ್ಚಾರ ಶುದ್ಧತೆ ಇಲ್ಲದಿದ್ದರೆ ಸಂಸ್ಕೃತದ ಮಾತು ಅಪಭ್ರಂಶವಾಗಿ ಬಿಡುತ್ತದೆ. ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ಸಂಸ್ಕೃತದ ಗಂಧವೇ ಗೊತ್ತಿಲ್ಲದವರೂ ಸಹ ಕೇವಲ 10 ದಿನಗಳ ಸಂಸ್ಕೃತ ಸಂಭಾಷಣ ಶಿಬಿರದಿಂದ ಆರಂಭ ಮಾಡಿ ಅಷ್ಟಾವಧಾನಿಗಳಾಗುವವರೆಗೂ ಬಂದಿದ್ದಾರೆ ಎಂದರೆ ಸಂಸ್ಕೃತ ಭಾರತಿ ಕಲಿಸುವ ರೀತಿ ಹೇಗಿರಬೇಡ? ನೀವೇ ಯೋಚನೆ ಮಾಡಿ. ಈ ಎಲ್ಲ ಕಲಿಕೆಯ ಪುಸ್ತಕಗಳನ್ನೂ ಸಹ ಅವರೇ ಬರೆಯುತ್ತಾರೆ. ಸಂಸ್ಕೃತ ಭಾರತಿಯಲ್ಲಿ ಕೆಲಸ ಮಾಡುವವರು ಎಲ್ಲ ತರಹದ ಹುದ್ದೆಗಳಲ್ಲಿರುವವರು ಹಾಗೂ ನಿವೃತ್ತ ಅಧಿಕಾರಿಗಳು ಸ್ವ ಇಚ್ಛೆಯಿಂದ ನಿಸ್ವಾರ್ಥ ಸೇವೆ ಮಾಡುತ್ತಾರೆ. ಈ ಸಂಸ್ಥೆಗೆ ಎಲ್ಲಿಂದಲೂ ಯಾವುದೇ ಸರ್ಕಾರದಿಂದಲೂ ಯಾವ ಅನುದಾನವೂ ಇರುವುದಿಲ್ಲ. ಇಲ್ಲಿಯವರೆಗೂ ಅವರು ಯಾವುದೇ ಧನ ಸಹಾಯ ಅಪೇಕ್ಷೆ ಮಾಡಿಲ್ಲ, ಮಾಡುವುದೂ ಇಲ್ಲ. ಆಮೇಲೆ ಪ್ರಚಾರವಾಗಲಿ ಅಧಿಕಾರವಾಗಲಿ ಯಾವುದನ್ನೂ ಇವರು ಬಯಸುವುದಿಲ್ಲ. ಶಿಬಿರವೂ ಸಹ ಶುಲ್ಕರಹಿತವಾಗಿರುತ್ತದೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಪಾಠ ಮಾಡಲು ಇವರು ಶಿಕ್ಷಕರುಗಳಿಗೆ ತರಬೇತಿಯನ್ನು ಅಂದರೆ ಆವಾಸಿ ತರಬೇತಿ ಅಂದರೆ ಅಲ್ಲೇ 10 ದಿವಸಗಳ ಕಾಲ ಅಲ್ಲೇ ಇದ್ದುಕೊಂಡು ಪ್ರಬೋಧನ ವರ್ಗ, ಪ್ರಶಿಕ್ಷಣ ವರ್ಗ ಅಂತ ಅವರು ವರ್ಷದಲ್ಲಿ ಒಂದ್ಸಾರಿ ಮಾಡ್ತಾರೆ. ಅದು ಸಹ ನಿಶುಲ್ಕವಾಗಿ ಬೆಳಿಗ್ಗೆ 5:30 ಶುರು ಮಾಡಿದರೆ ರಾತ್ರಿ 10:30 ಎಲ್ಲ ಬರೀ ಸಂಸ್ಕೃತದಲ್ಲೇ ಇರುತ್ತೆ. ಯೋಗ ಇರ್ಬೋದು, ಶ್ಲೋಕಗಳಿರ್ಬೋದು, ಕ್ರೀಡೆ ಇರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮ ಇರ್ಬೋದು. ಹೀಗೆ ಆ ಇಡೀ ದಿವಸ ಅವರು ಬರೀ ಸಂಸ್ಕೃತದಲ್ಲೇ ಇರುವುದರಿಂದ ಸಂಸ್ಕೃತವು ಬಹಳ ಸುಲಭವಾಗಿ ಮನದಟ್ಟಾಗುತ್ತದೆ ಮತ್ತು ನಿರರ್ಗಳವಾಗಿ ಮಾತನಾಡಲು ಸಹಕಾರಿಯಾಗುತ್ತದೆ. ನಿಜ ಹೇಳಬೇಕು ಅಂದರೆ ಈ 10 ದಿನಗಳಲ್ಲಿ ಸಂಸ್ಕೃತ ಸಂಭಾಷಣೆಯನ್ನು ಒಂದು ಮಟ್ಟಕ್ಕೆ ಕಲಿಸುವ ಸಂಸ್ಕೃತ ಸಂಭಾಷಣಾ ಶಿಬಿರ ಬೇರೆ ಎಲ್ಲವೆಂದೇ ಹೇಳಬಹುದು. ಇನ್ನು ಸಂಸ್ಕೃತ ಎಲ್ಲಿ ಎಲ್ಲಿ ಹೇಗೆ ಹೇಗೆ ಕಲಿಯಬಹುದು ಅಂದರೆ, ಕರ್ನಾಟಕದಲ್ಲಿ ಸಂಸ್ಕೃತವನ್ನು ಕಲಿಯಲು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವಿದೆ. ಅಲ್ಲದೆ ಶೃಂಗೇರಿಯಲ್ಲಿಯೂ ಸಂಸ್ಕೃತ ವಿಶ್ವವಿದ್ಯಾಲಯವಿದೆ. ಇದಲ್ಲದೆ ತಿರುಪತಿ, ವಾರಣಾಸಿ ಇಲ್ಲಿಯೂ ಸಹ ಸಂಸ್ಕೃತ ಕಲಿಕಾ ಕೇಂದ್ರಗಳಿವೆ, ಪ್ರತ್ಯೇಕ ಪರೀಕ್ಷೆಗಳು, ಪಠ್ಯಪುಸ್ತಕಗಳಿವೆ. ಅವು ಸಹ ವ್ಯಾಕರಣಬದ್ಧವಾಗಿವೆ ಮತ್ತು ತರ್ಕಬದ್ಧವಾಗಿದ್ದಾವೆ. ನಮ್ಮ ಸಂಸ್ಕೃತ ಭಾಷೆ ಎಂದರೆ ಒಂದು ವೈಜ್ಞಾನಿಕ ಭಾಷೆ. ಸ್ವರಗಳ ಉಚ್ಚಾರಣೆಯಿಂದ ಹಿಡಿದು ಹೇಳ್ಕೊಡ್ತಾರೆ. ತುಂಬ ತುಂಬ ಸುಲಭವಾದ ಭಾಷೆ ಇದು. ನಾವೆಲ್ಲ ಹೇಳ್ತಾರಲ್ವಾ ತುಂಬ ಕಷ್ಟ, ಅದು ಬರೀ ಮಂತ್ರಗಳಿಗೆ ಮಾತ್ರ ಮೀಸಲು ಅಂತ. ಹಾಗೇನಿಲ್ಲ, ಸಂಸ್ಕೃತ ಕಲಿಕೆ ಬಹಳ ಸರಳ ಮತ್ತು ಸುಲಭ. ನಮ್ಮ ಸನಾತನ ಭಾಷೆ ಸಂಸ್ಕೃತ. ಎಲ್ಲರಿಗೂ ಏನು ಆಸೆ, ಒಂದೇ ಆಸೆ ಏನು ಇರುವುದು ಅಂದರೆ ನಮ್ಮ ಉದ್ದೇಶ ಏನಾಗಿರಬೇಕು, ಸಂಸ್ಕೃತ ಭಾಷೆ ನಮ್ಮ ಆಡುಭಾಷೆಯಾಗಬೇಕು ಎನ್ನುವುದು ಮಾತ್ರ. ಈ ಸಂಸ್ಕೃತ ಕಲಿಕೆಯಲ್ಲಿ ಎಲ್ಲರಿಗೂ, ಎಲ್ಲ ವಯಸ್ಸಿನವರಿಗೂ, ಎಲ್ಲ ಜಾತಿ ಮತದವರಿಗೂ ಸಹ ಯಶಸ್ಸು ಸಿಗಲಿ ಅಂತ ನಾವೆಲ್ಲರೂ ಹಾರೈಸೋಣ, ಸಂಸ್ಕೃತವನ್ನು ಕಲಿಯಲು ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಯತು ಭಾರತಂ, ಜಯತು ಸಂಸ್ಕೃತಂ, ಜಯತು ಮನುಕುಲಂ, ಜಯತು ಸಂಸ್ಕೃತ ಭಾರತಿ. ಯಾಕೆಂದರೆ ಸಂಸ್ಕೃತ ಭಾರತಿ ಇಲ್ಲಿ ಬಹಳ ಶ್ರಮವಹಿಸಿ ಪಾಠಗಳನ್ನು ಮಾಡುವುದರಿಂದ ಗ್ರಾಮ ಗ್ರಾಮಗಳಿಗೆ ಹೋಗಿ ಇರ್ಬೋದು, ಹಳ್ಳಿ ಹಳ್ಳಿಗೆ ಹೋಗೋದು, ನಗರಗಳು, ಜಿಲ್ಲೆಗಳು, ರಾಜ್ಯಗಳು ಅಲ್ಲದೆ ವಿದೇಶಗಳಿಗೂ ಸಹ ಹೋಗ್ಬಿಟ್ಟು ಒಂದು ಸಂಸ್ಕೃತವನ್ನು ಕಲಿಸಿ ಬರೋ ಅಂತ ಎಷ್ಟೋ ಶಿಕ್ಷಕರನ್ನ ರೆಡಿ ಮಾಡಿದ್ದಾರೆ. ಈಗಾಗಲೇ ಕೋಟಿ ಕೋಟಿ ಜನರು ಸಂಸ್ಕೃತವನ್ನು ಕಲಿತಿದ್ದಾರೆ. ಎಷ್ಟೊಂದು ಗ್ರಾಮಗಳು ಉತ್ತರ ಭಾರತದಲ್ಲಿರ್ಬೋದು, ಉತ್ತರ ಕರ್ನಾಟಕದಲ್ಲಿ, ಎಲ್ಲ ಕಡೆಯೂ ಸಂಸ್ಕೃತ ಆಡುಭಾಷೆಯಾಗಿ, ಪ್ರತಿ ಕುಟುಂಬದಲ್ಲಿಯೂ ಸಂಸ್ಕೃತ ನಿರರ್ಗಳವಾಗಿ ಮಾತನಾಡುವುದು ಕೂಡ ಆಗಲೇ ರೂಢಿಯಲ್ಲಿ ಬಂದಿದೆ. ಈ ಥರ ಸಂಸ್ಕೃತವನ್ನು, ಸುಲಭ ಕಲಿಕೆಯನ್ನು ನಾವು ಕಲಿಯೋಣ ಮತ್ತು ಕಲಿಸೋಣ ಅಂತ ಹೇಳುತ್ತಾ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಧನ್ಯವಾದಗಳು.
1: ಇದುವರೆಗೆ ರಸಮಂಜರಿ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಕಲಿಕೆ ಹೇಗೆ ಏಕೆ ಈ ಕುರಿತು ಆರತಿ ಶೆಡ್ವಾಳ್ ಅವರಿಂದ ಭಾಷಣ ಕೇಳಿದಿರಿ. ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
2: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
3: ಅಕ್ಕ ಮಹಾದೇವಿ ಯಾರಿ, ಶಿವ ಶರಣರ ನಾಡು
1: ನಮ್ಮ ಕನ್ನಡ.

0: ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗೆ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ,
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಸಂಜೆ ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90 ಹರಿಯ
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.
4: ಆನಂದಮಯ ಈ ಜಗ ಹೃದಯ.
5: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
6: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
5: ಪ್ರತಿದಿನ ಮಧ್ಯಾಹ್ನ 3 ಹೊಂಬಿಸಿಲು.
6: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಯಾಕೆ ಹೇಳ್ತಿದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ ಇನ್ನೇನಾಗ್ತಾ ಇದೆ, 3:03. ಇದು ಭಾನುವಾರ, 3 ಗಂಟೆಗೆ ಹೊಂಬಿಸಿಲು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಂದು ನಿಮ್ಮ ಜೊತೆ ಆಗ್ತಾ ಇರೋದು ಶ್ರಾವ್ಯ ಹರುಮನೆ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ. ನಮ್ಮ ವಾಟ್ಸಪ್ ಸಂಖ್ಯೆ 9480910013, 9480901013ಗೆ ನಿಮ್ಮ ಉತ್ತರಗಳನ್ನು ಕಳಿಸಬಹುದು. ಇದೀಗ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ನಿಮಗಾಗಿ, ಹಿಮ್ಸಾಗರ್ ಮಾವಿನ ಹಣ್ಣು. ಹಿಮ್ಸಾಗರ್ ಮಾವಿನ ಹಣ್ಣು ಹೆಸರು ಕೇಳಿದ್ರ? ಈ ಹಿಮ್ಸಾಗರ್ ಮಾವಿನ ಹಣ್ಣು ಮುಖ್ಯವಾಗಿ ಯಾವ ರಾಜ್ಯದ ಮೂಲದ್ದಾಗಿದೆ? ಇದು ಮೊದಲನೇ ಪ್ರಶ್ನೆ. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಉತ್ತರಗಳನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480910013. ಇದೀಗ ನಾಗರ ಹಾವು ಚಿತ್ರದ ಗೀತೆ, ಚಿತ್ರ ಹಾಗೂ ರಾಜೇಶ್ ಕೃಷ್ಣನವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ಪ್ರಶ್ನೆ ಆಗಿತ್ತು, ಹಿಮ್ಸಾಗರ್ ಮಾವಿನ ಹಣ್ಣು ಮುಖ್ಯವಾಗಿ ಯಾವ ರಾಜ್ಯದ ಮೂಲದ್ದಾಗಿದೆ ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಚಂದ್ರಶೇಖರ್ ತಾವರೆಕೆರೆ, ಹೊನ್ನೂರ್ ಅಲಿ ಹನುಮಂತಾಪುರ ಜಗಳೂರು ತಾಲೂಕು, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರಿನಿಂದ, ಹೆಚ್ಆರ್ ರುದ್ರಸ್ವಾಮಿ ಕಣದಾಳು ಹೊಸಬಡಾವಣೆ ಚಿಕ್ಕಮಗಳೂರು, ಹರೀಶ್ ಮಲ್ಲೇಶ್ವರ, ಸುಮಿತ್ರಾ ಸಂಡೂರು ಹುಬ್ಬಳ್ಳಿ ಲೋಹ್ಯಾನಗರದಿಂದ, ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಸುಧಾ ಬೂದಿಹಾಲ್, ಉದಯ್ ಕರ್ಕೆರ ಉಡುಪಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. ಹಿಮ್ಸಾಗರ್ ಮಾವಿನ ಹಣ್ಣು ಭಾರತದ ಪಶ್ಚಿಮ ಬಂಗಾಳ ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ಮೂಲ ಪ್ರಭೇದವಾಗಿದೆ. ಇದೀಗ ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ. ಭಾರತದ ಮೊದಲ ಸೀ ಡ್ಯುಗಾಂಗ್ ಅಂದರೆ ಸಮುದ್ರ ಹಸು, ಇದರ ಸಂರಕ್ಷಣಾ ಮೀಸಲು ಪ್ರದೇಶ ಎಲ್ಲಿದೆ? ಭಾರತದ ಮೊದಲ ಸೀ ಡ್ಯುಗಾಂಗ್ ಅಥವಾ ಸಮುದ್ರ ಹಸು ಅಂತ ಈ ಪ್ರಾಣಿನ ಕರೀತಾರೆ, ಇದರ ಸಂರಕ್ಷಣಾ ಮೀಸಲು ಪ್ರದೇಶ ಎಲ್ಲಿದೆ? ಇದು ಮುಂದಿನ ಪ್ರಶ್ನೆ. ಒಂದು ಹಾಡಿನ ಕಾಲಾವಕಾಶ. ಇದೀಗ ಮುಂದಿನ ಗೀತೆ. ಸಿಂಹಾದ್ರಿಯ ಸಿಂಹ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಎಸ್ ನಾರಾಯಣ ಅವರ ಸಾಹಿತ್ಯ, ದೇವ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೋಂ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಎರಡನೇ ಪ್ರಶ್ನೆ ಆಗಿತ್ತು, ಭಾರತದ ಮೊದಲ ಡ್ಯುಗಾಂಗ್ ಸಮುದ್ರ ಹಸು ಸಂರಕ್ಷಣಾ ಮೀಸಲು ಪ್ರದೇಶ ಎಲ್ಲಿದೆ ಅಂತ. ಸರಿ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ನೇತ್ರಾ ಕೆಂಗೇರಿ, ಗಜಾನನ ಭಟ್ ಹೊನ್ನಾವರ, ಸುಜಾತಾ ಕೆ ನಟರಾಜ್ ಹಾಸನ್, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಸುಭಾನ್ ಗೋರಿ ಹಂಪಸಾಗರದಿಂದ, ಜೆಎಸ್ ಭಾಗೀರಥಿ ಗಾಂಧಿ ಬಜಾರ್, ಶ್ರೀಕಾಂತ್ ಗೋಟ್ಕಿಂಡಿ ಧಾರವಾಡದಿಂದ, ವಿಧಾತ್ರಿ ಶಿವಕುಮಾರ್ ಬಸವನಗುಡಿ, ಮಂಡೇಕಲ್ ಕೃಪಾ, ಎಸ್ಎಂ ಶೋಭಾ ಹಾಸನ್. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಇದು ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು. ಸರಿಯಾದ ಉತ್ತರ ತಮಿಳುನಾಡಿನ ಕರಾವಳಿ ಭಾಗವಾದ ಪಾಕ್ ಕೊಲ್ಲಿ ಅಥವಾ ಪಾಕ್ ಬೇ ಪ್ರದೇಶದಲ್ಲಿ ಸೀ ಡ್ಯುಗಾಂಗ್ ಸಂರಕ್ಷಣಾ ಮೀಸಲು ಪ್ರದೇಶ ಇದೆ. ಸೊ ಸರಿಯಾದ ಉತ್ತರ ತಮಿಳುನಾಡಿನ ಕರಾವಳಿ ಭಾಗದ ಪಾಕ್ ಕೊಲ್ಲಿ. ಮುಂದಿನ ಪ್ರಶ್ನೆ, ಅನಾರ್ಕಲಿ ಮತ್ತು ಆಜಾದ್ ನಂತಹ ಪ್ರಮುಖ ಚಿತ್ರಗಳಿಗೆ ಅದ್ಭುತ ಸಂಗೀತ ನೀಡುವ ಮೂಲಕ ಹಿಂದಿ ಚಿತ್ರರಂಗದ ಸುವರ್ಣ

ಯುಗವನ್ನು ರೂಪಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ರು. ಈ ಸಂಗೀತ ಸಂಯೋಜಕರ ಮತ್ತು ಇವರು ಗಾಯಕರು ಹೌದು, ಇವರ ಜನ್ಮದಿನ ಇಂದು, ಅದು ಯಾರು ಅನ್ನೋದು ಮೂರನೇ ಪ್ರಶ್ನೆ. ಅನಾರ್ಕಲಿ ಮತ್ತು ಆಜಾದ್ನಂತಹ ಪ್ರಮುಖ ಚಿತ್ರಗಳಿಗೆ ಅದ್ಭುತ ಸಂಗೀತ ಮತ್ತು ಸಂಗೀತ ನೀಡುವ ಮೂಲಕ ಹಿಂದಿ ಚಿತ್ರರಂಗದ ಸುವರ್ಣ ಯುಗವನ್ನು ರೂಪಿಸಿದ ಈ ಸಂಗೀತ ಸಂಯೋಜಕರು ಮತ್ತು ಗಾಯಕರು ಯಾರು ಅನ್ನೋದು ಮುಂದಿನ ಪ್ರಶ್ನೆ. ಇದೀಗ ಗೀತೆ ಒಂದಾಗೋಣ ಬಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಪ್ರಶ್ನೆಯಾಗಿತ್ತು. ಅನಾರ್ಕಲಿ ಮತ್ತು ಆಜಾದ್ನಂತಹ ಪ್ರಮುಖ ಚಿತ್ರಗಳಿಗೆ ಅದ್ಭುತ ಸಂಗೀತ ನೀಡುವ ಮೂಲಕ ಹಿಂದಿ ಚಿತ್ರರಂಗದ ಸುವರ್ಣಾಯುಗವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇವರು ಯಾರು ಅಂತ ಹೇಳಿ, ಜೊತೆಗೆ ನಾನು ಇಲ್ಲಿ ಅವರ ಜನ್ಮದಿನ ಅಂತ ಹೇಳಿದ ಆದರೆ ಕೇಳುಗರೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಸಿ ರಾಮಚಂದ್ರ ಅನ್ನೋದು ಉತ್ತರ. ಅವರ ಹುಟ್ಟಿದ ದಿನ 12 ಜನವರಿ ಅಂತ ನೋಡಿದರೆ ಹೌದು, ಅವರು ಹುಟ್ಟಿದ ದಿನ 12 ಜನವರಿ. ಆದರೆ ಅವರು ಅನಾರ್ಕಲಿ ಮತ್ತು ಆಜಾದ್ನಂತಹ ಪ್ರಮುಖ ಚಿತ್ರಗಳಿಗೆ ಸಂಗೀತ ನೀಡಿದ್ದಾರೆ ಮತ್ತು ಅವರು ಸಂಗೀತ ಸಂಯೋಜಕರು ಹೌದು, ಗಾಯಕರು ಹೌದು. ಆದ್ದರಿಂದ ಉತ್ತರಗಳನ್ನು ಪರಿಗಣನೆ ಮಾಡಲಾಗಿದೆ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಜಯಶ್ರೀ, ಸುನಿಲ್ ರಾಜಾಜಿನಗರ, ಜಗದಾಂಬಿಕಾ ಹಂಸವೇಣಿ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರದಿಂದ, ಲೀಲಾ ಬೇಗೂರ್ನಿಂದ, ಮೊಹಮ್ಮದ್ ಉಮರ್ ರಾಯಚೂರ್ನಿಂದ, ಬೀನಾ ವಸಂತಪುರ, ರಾಮಚಂದ್ರ ಎ ಕೃಷ್ಣೇಗೌಡ, ಎಂಇಐ ಲೇಔಟ್. ನಿಮ್ಮ ಉತ್ತರಗಳು ಸರಿಯಾಗಿದ್ವು. ಸರಿಯಾದ ಉತ್ತರ ಆಗಿತ್ತು ಸಿ ರಾಮಚಂದ್ರ. ಆದರೆ ಅವರ ಜನ್ಮದಿನ 12 ಜನವರಿ. ಅವರು ಅನಾರ್ಕಲಿ ಮತ್ತು ಆಜಾದ್ನಂತಹ ಪ್ರಮುಖ ಚಿತ್ರಗಳಿಗೆ ಅದ್ಭುತ ಸಂಗೀತ ನೀಡಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ. ರಾಜ್ಬಿ ಶೆಟ್ಟಿ ಅವರು ಮೊದಲ ಬಾರಿಗೆ ನಟಿಸಿ ನಿರ್ದೇಶಿಸಿದ ಚಲನಚಿತ್ರ ಯಾವುದು? ರಾಜ್ವಿ ಶೆಟ್ಟಿ ಅವರು ಮೊದಲ ಬಾರಿಗೆ ನಟಿಸಿ ನಿರ್ದೇಶಿಸಿದ ಚಲನಚಿತ್ರ ಯಾವುದು? ಇದು ಮುಂದಿನ ಪ್ರಶ್ನೆ. ಇದೀಗ ಮುಂದಿನ ಗೀತೆ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಪ್ಯಾರಿಸ್ ಪ್ರಣಯ ಚಿತ್ರದಿಂದ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ.

0: ಇದೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ. ಹೊಂಬಿಸಿಲು ಕಾರ್ಯಕ್ರಮ ನ್ಯಾಯವಾಣಿ ಕಾರ್ಯಕ್ರಮದ ನಂತರ ಮುಂದುವರಿಯಲಿದೆ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ಪ್ರಶ್ನೆ ಆಗಿತ್ತು. ರಾಜ್ ಬಿ ಶೆಟ್ಟಿ ಅವರು ಮೊದಲು ಬಾರಿಗೆ ನಟಿಸಿ ನಿರ್ದೇಶಿಸಿದ ಚಲನಚಿತ್ರ ಯಾವುದು ಅಂತ ಬಹಳಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದೀರಾ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದೆ. ಆದರೆ ಸಮಯದ ಅಭಾವ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಅವಕಾಶ ಕೊಡಬೇಕಾಗಿರೋದ್ರಿಂದ ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳನ್ನು ಪರಿಗಣನೆ ಮಾಡಲಾಗಿದೆ. ಜೊತೆಗೆ ಹೆಸರುಗಳು ಆದಷ್ಟು ಪುನರಾವರ್ತನೆ ಆಗಿಲ್ಲ. ಸಂದೇಶ ಕಳಿಸಿದವರಿಗೆಲ್ಲ ಬಹಳಷ್ಟು ಧನ್ಯವಾದಗಳು. 10 ಜನರ ಹೆಸರುಗಳು ಹೀಗಿವೆ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಕುಲ್ದೀಪ್ ಹೆಚ್ಎಸ್ಆರ್ ಲೇಔಟ್, ನಿತ್ಯ ನೆಲಮಂಗಲ, ಶಿವಕುಮಾರ್ ಬಸವನಗುಡಿ, ರಮೇಶ್ ವಡ್ಡಿಕೆರೆ, ಗುಣವತಿ ಭೀಮಪ್ಪ ದಾವಣಗೆರೆ, ಶ್ರೀಧರಯ್ಯ ಎಜಿಹಳ್ಳಿ, ಹುಲುಗಪ್ಪ ಕಟಿರಾಂಪುರ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರದಿಂದ, ನೋಬಲ್ ಮುನಿರಾಬಾದ್ ಡ್ಯಾಮ್ನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿವೆ. ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಒಂದು ಮೊಟ್ಟೆಯ ಕತೆ. ಇದು ರಾಜ್ ಬಿ ಶೆಟ್ಟಿ ಅವರು ಮೊದಲ ಬಾರಿಗೆ ನಟಿಸಿ ನಿರ್ದೇಶಿಸಿದ ಚಲನಚಿತ್ರ. ಇದೀಗ ಮುಂದಿನ ಪ್ರಶ್ನೆ. ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಇದೀಗ ಸೈನಿಕ ಚಿತ್ರದ ಗೀತೆ ಹರಿಣಿ ಅವರ ಗಾಯನದಲ್ಲಿ ಕೆ ಕಲ್ಯಾಣ ಅವರ ಸಾಹಿತ್ಯ, ದೇವ ಅವರ ಸಂಗೀತ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹುಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ. ಸರಿಯಾದ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ: ರಘುನಾರಾಯಣ್ ಬೆಂಗಳೂರಿನಿಂದ, ವಾಸಿಂ ಜಗಳೂರು ತಾಲೂಕು, ನವೀನ್ ಕುಮಾರ್ ಗಂಗಾವತಿ, ಮೊಹಮ್ಮದ್ ಅಜಮ್ ಹೊಸಪೇಟೆಯಿಂದ, ಸುನಿಲ್ ಮುನಿರಾಬಾದ್, ಜಿಎಸ್ ಚಂದನಾ ಚಿತ್ರದುರ್ಗ, ಎಸ್ ನಾಗರಾಜ ರಾವ್ ಅನ್ನಪೂರ್ಣೇಶ್ವರಿ ನಗರ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ರಮ್ಯಾ ಅರಿಶಿನ ಕುಂಟೆ, ಮಹೇಶ್ ಹೊಸೂರು ಶಿಕಾರಿಪುರದಿಂದ. ನಿಮ್ಮ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಅವನಿ ಲೇಖರ. ಪ್ಯಾರಾಲಿಂಪಿಕ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಅವನಿ ಲೇಖರ. ಇದು ಒಲಿಂಪಿಕ್ ಕ್ರೀಡಾಕೂಟ ಅಲ್ಲ, ಪ್ರಶ್ನೆ ಆಗಿತ್ತು ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟ. ಜೊತೆಗೆ ಇವರು ಒಂದೇ ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮಲ್ಟಿಪಲ್ ಪದಕಗಳನ್ನು ಅಂದರೆ ಹಲವು ಪದಕಗಳನ್ನು ಜಯಿಸಿದ ಮೊದಲ ಭಾರತೀಯ ಮಹಿಳೆ ಎಂಬ ಐತಿಹಾಸಿಕ ದಾಖಲೆ ಬರೆದಿದ್ದಾರೆ ಅವನಿ ಲೇಖರ. ಇದೀಗ ಮುಂದಿನ ಪ್ರಶ್ನೆ. ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಅಂದರೆ ಇಂಡಸ್ ವಾಟರ್ ಟ್ರೀಟಿ. ಈ ಸಿಂಧು ನದಿ ಹಂಚಿಕೆ ಒಪ್ಪಂದದ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನದಿಗಳನ್ನು ಹೇಗೆ ವಿಭಜಿಸಲಾಗಿದೆ, ಅಂದರೆ ಭಾರತಕ್ಕೆ ಯಾವ ಯಾವ ನದಿಗಳ ಹಕ್ಕನ್ನು ನೀಡಲಾಗಿದೆ, ಪಾಕಿಸ್ತಾನಕ್ಕೆ ಯಾವ ಯಾವ ನದಿಗಳ ಹಕ್ಕನ್ನು ನೀಡಲಾಗಿದೆ, ಇದು ಪ್ರಶ್ನೆ. ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದದ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನದಿಗಳನ್ನು ಹೇಗೆ ವಿಭಜಿಸಲಾಗಿದೆ. ಒಂದು ಗೀತೆಯ ಕಾಲಾವಕಾಶ. ಇದೀಗ ನಿನ್ನೆ ಪ್ರೀತಿಸುವೆ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

ಕನಸುಗಾರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ. ಪ್ರಶ್ನೆ ಆಗಿತ್ತು, ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದದ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನದಿಗಳನ್ನು ಹೇಗೆ ವಿಭಜಿಸಲಾಗಿದೆ ಅಂತ. ಸಂಪೂರ್ಣ ಉತ್ತರ ನೀಡಿದವರು ಕೇವಲ 7 ಜನ. ಅವರ ಹೆಸರುಗಳು ಹೀಗಿವೆ: ಜಗದಾಂಬಿಕಾ ಹಂಸವೇಣಿ, ವಾಣಿಶ್ರೀ ಧಾರವಾಡದಿಂದ, ಎಚ್ ಡಿ ಸಮರ್ಥ್ ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಉದಯ್ ಕರ್ಕೆರ ಉಡುಪಿ, ಎಸ್ ಎಂ ಶೋಭಾ ಹಾಸನ್ನಿಂದ, ಗುರುರಾಜ್ ಸೋಮಯ್ಯ ಜಿ ಜ್ಞಾನಭಾರತಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ 3 ಪೂರ್ವ ನದಿಗಳಾದ ರಾವಿ, ಬಿಯಾಸ್, ಸಟ್ಲೆಜ್. ಈ ನದಿಗಳ ಸಂಪೂರ್ಣ ನೀರನ್ನು ಬಳಸುವ ಏನು ಹಕ್ಕನ್ನು ಭಾರತಕ್ಕೆ ನೀಡಲಾಗಿದೆ. ಮತ್ತು 3 ಪಶ್ಚಿಮದ ನದಿಗಳಾದ ಸಿಂಧು, ಚೆನಾಬ್, ಝೇಲಂ ಅಥವಾ ಇಂಡಸ್, ಚೆನಾಬ್, ಝೇಲಂ. ಈ ನದಿಗಳ ನೀರನ್ನು ಬಳಸುವ ಹಕ್ಕನ್ನು ಪಾಕಿಸ್ತಾನಕ್ಕೆ ನೀಡಲಾಗಿದೆ. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಸಂದೇಶ ಕಳಿಸಿದವರಿಗೆಲ್ಲ ಧನ್ಯವಾದಗಳು. ನಿಮ್ಮ ಸಂದೇಶ ಪ್ರತಿಕ್ರಿಯೆ ನನಗೆ ಬಹಳ ಖುಷಿ ಕೊಟ್ಟಿದೆ ಅಂತ ಹೇಳ್ತಾ ಹೊಂಬಿಸಿಲು ಕಾರ್ಯಕ್ರಮ ಮುಗಿಸುವ ಹೊತ್ತು.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ ಇನ್ನೇನು ಆಯಿತು 4 ಗಂಟೆ. ಇದೀಗ ಗುಲ್ಮೊಹರ್ ಕಾರ್ಯಕ್ರಮ ನಿಮ್ಮದೇ ನೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡುವ ಹೊತ್ತು. ನೀವು ನಮಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಸಂದೇಶ ಕಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228102206. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ಜೆ ಶ್ರಾವ್ಯ ಹರುಮನೆ. ಜೊತೆಗೆ ಇಂದಿನ ವಿಶೇಷ ಆಗಿರುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್. ನೀವು ಕರೆ ಮಾಡಿದಾಗ ಅಥವಾ ನೀವು ವಾಟ್ಸಪ್ ಸಂದೇಶ ಕಳಿಸುವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕುರಿತಾಗಿ ನಿಮ್ಮ ಅಭಿಪ್ರಾಯ ಅಥವಾ ಏನಾದರೂ ಹಂಚ್ಕೋಬೇಕು ಅಂತ ಇದ್ದರೆ ನೀವು ನಮಗೆ ಸಂದೇಶವನ್ನು ಅಥವಾ ಕರೆ ಮಾಡಿದಾಗ ಅದರ ಕುರಿತಾಗಿ ಹಂಚ್ಕೋಬಹುದು, ಮಾತಾಡಬಹುದು. ಇದೀಗ ಗೀತೆ ಲೀಡರ್ ಚಿತ್ರದಿಂದ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಶಕೀಲ್ ಬದಾಯುನಿಯವರ ಸಾಹಿತ್ಯ, ನೌಷದವರ ಸಂಗೀತ.

0: ಮಹಾಚೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಆನಂದ್ ಬಕ್ಷಿ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ. ಇದೀಗ ಕೇಳುಗರು ಒಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾ ನಮಸ್ತೆ ಸರ್, ನಿಮ್ ಹೆಸರು?
1: ಚಂದ್ರು ಅಂತ. ಯುವನ್ ಭೀಮನಗರ ಬೆಂಗಳೂರಿಂದ.
0: ಹಾ, ಏನ್ ಮಾಡ್ಕೊಂಡಿರೋದು ತಾವು?
1: ಮೇಡಮ್, ನಾನು ಇಲ್ಲಿ ಸಿಟಿ ಸಿವಿಲ್ ಕೋರ್ಟ್ ವರ್ಕ್ ಮಾಡ್ತಾ ಇದ್ದೀನಿ, ಸಿವಿಲ್ ಕೋರ್ಟ್ ಬೆಂಗಳೂರು.
0: ಹಾ, ಮುಂಚೆ ಕರೆ ಮಾಡಿದ್ರ?
1: ಒಂದ್ ಹೆಸರು ನಿಮ್ಮ ಹತ್ರನೇ ಮಾತಾಡಿದ್ದೀನಿ.
0: ಹಾ, ಮತ್ತೆ ಇವತ್ತಿಂದು ಟಾಪಿಕ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ. ಹಾ, ಅದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು?
1: ಮೇಡಮ್, ಎಲೆಕ್ಟ್ರಿಕಲ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅಂದ್ರೆ ಎಲೆಕ್ಟ್ರಿಕಲ್ ಬೈಕ್ ತಗೊಳೋದು ಅಥವಾ ಕಾರ್ ಏನ್ ತಗೊಳೋದು ಅಂದ್ರೆ ಒಳ್ಳೇದು ಅನ್ಕೋತೀನಿ ನಾನು. ಯಾಕಂದ್ರೆ ಪೆಟ್ರೋಲ್ ಹಾಕ್ಸಂಗಿಲ್ಲ, ಅಮೌಂಟ್ ಉಳಿತದೆ. ಪೆಟ್ರೋಲ್ ಹಾಕ್ಸಂಗಿಲ್ಲ, ಏನಿಲ್ಲ, ನಾವು ಮನೆಯಲ್ಲೇ ಚಾರ್ಜ್ ಮಾಡ್ಕೊಂಡು ಎಲ್ಲಾರು ಓಡಾಡ್ಬೋದು ನಾವು ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಹೊಗೆ ಬರಲ್ಲ ನೋಡಿ, ಮೇನು ಅದೇ ನಮ್ಗೆ
0: ಪೊಲ್ಯೂಷನ್.
1: ಹಾ, ಪೊಲ್ಯೂಷನ್ ಇಂಪಾರ್ಟೆಂಟ್ ಅಲ್ಲ, ಅದನ್ನ ನಾವು ಅವಾಯ್ಡ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್.
0: ಇದೆಯಾ ನಿಮ್ಮ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ ಅಥವಾ ತಗೋಬೇಕು ಅಂತ?
1: ನಾನು ಆಕ್ಚುಲಿ ಒಂದು ಒನ್ ಮಂತ್ ಓಡಿಸಿದೀನಿ ನಾನು ಫ್ರೆಂಡ್ ಹತ್ರ ಇಸ್ಕೊಂಡು.
0: ಹೇಗನ್ಸ್ತು ಓಡಿಸ್ಬೇಕಾದ್ರೆ?
1: ಚೆನ್ನಾಗಿತ್ತು, ಚೆನ್ನಾಗಿದೆ ಮ್ಯಾಮ್, ಸೌಂಡ್ ಇಲ್ಲ ಏನಿಲ್ಲ, ಚೆನ್ನಾಗಿದೆ, ಸೌಂಡ್ ಇಲ್ಲ, ಆಮೇಲೆ ಪೊಲ್ಯೂಷನ್ ಬರಲ್ಲ, ಒಂಥರ ಚೆನ್ನಾಗಿತ್ತು ಬೈಕ್ ಅದು. ಅದಕ್ಕೆ ನಾನು ಅನ್ಕೊಂಡು ನಾನು ತಗೋಬೇಕು ಇದನ್ನ ಅಂತ ನಾನು ಅನ್ಕೊಂಡೆ.
0: ಉಳಿದ ಕೇಳುಗರಿಗೆ ಇದರ ಕುರಿತಾಗಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಮೇಡಮ್, ಉಳಿದ ಕೇಳುಗರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ತಗೊಳ್ಳೋದು ಒಳ್ಳೇದು, ತಗೊಂಡ್ರೆ ಸೂಕ್ತ ಅನ್ಕೋತೀನಿ ನಾನು ಅದನ್ನ.
0: ಓಕೆ,
1: ಮತ್ತೆ ಪೆಟ್ರೋಲ್ ಇಲ್ವಾ ಮೇಡಮ್? ಅಸಂಗಿಲ್ಲ ಅಲ್ವಾ.
0: ಹಾ, ಮತ್ತೆ ಇದು ಗುಲ್ಮೋಹರ್ ಕಾರ್ಯಕ್ರಮ, ನಿಮ್ಗೆ ಯಾವ ಗೀತೆ ಬೇಕಿತ್ತು?
1: ಮೇಡಮ್, ಮೊಹರ ಸಿನಿಮಾದಿಂದ ಶುಭಾಶಿಲೆ ಅಂತ ಹೇಳಿ.
0: ಹಾ,
1: ಅದು ಬೇಕಿತ್ತು.
0: ಓಕೆ, ಉದಿತ್ ನಾರಾಯಣ ಹಾಗೂ ಸಾಧನಾ ಸರ್ಕಮರ್. ಓಕೆ, ಖಂಡಿತ ಪ್ರಸಾರ ಮಾಡೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ನನಗೆ. ಇದೀಗ ಗೀತೆ ಮೊಹರಾ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್ ಅವರ ಗಾಯನದಲ್ಲಿ ಆನಂದ್ ಬಕ್ಷಿ ಅವರ ಸಾಹಿತ್ಯ, ವಿಜು ಶಾ ಅವರ ಸಂಗೀತ.

0: ನೀವು ಕೇಳ್ತಿದ್ರ ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮತ್ತೊಂದು ಕರೆ ಬಂದಿದೆ, ಯಾರು ಅಂತ ನೋಡೋಣ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಶಾವ್ಯಾ.
0: ಹಾ ನಮಸ್ತೆ ಸರ್, ಹೇಗಿದ್ದೀರಾ?
1: I am doing good, Shavya. I am N R Prasad calling from Rajaji Nagar, Bangalore.
0: ನಿಮಗೆ ಯಾವ ಹಾಡು ಬೇಕಿತ್ತು?
1: ನನಗೆ ಪ್ರೇಮ್ ಬಂಧನ್ ಅಂತ ಹೇಳ್ಬಿಟ್ಟು 1978 ಫಿಲಮ್ ಇದು. ರಾಜೇಶ್ ಖನ್ನಾ, ರೇಖಾ ಅಂಡ್ ಮೌಸಮಿ ಚಟರ್ಜಿ ಆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಒಂದು ಹಾಡಿದೆ, ಮೈ ತೆರೆ ಪ್ಯಾರ್ ಮೇ ಪಾಗಲ್ ಅಂತ ಹೇಳ್ಬಿಟ್ಟು ಒಂದು ಹಾಡಿದೆ. ಕಿಶೋರ್ ಲತಾ ಡ್ಯುಯೆಟ್ ಇದು, ಸೂಪರ್ ಸಾಂಗ್ ಇದು. ಅದೇನಾಯ್ತು ಅಂತ ಹೇಳಿದ್ರೆ, ಮಿಡ್ 60s ಇಂದ ಬರೇ ಫಾದರ್ ಅಂಡ್ ಸನ್ ಲಾಸ್ಟ್ ಅಂಡ್ ಫೌಂಡ್ ಸ್ಟೋರೀಸ್ ತುಂಬಾ ಜಾಸ್ತಿ ಆಗೋಯ್ತು ಅಂತ ಹೇಳ್ಬಿಟ್ಟು ಆಫ್ಟರ್ 10-12 ಇಯರ್ಸ್ ರಮಾನಂದ್ ಸಾಗರ್ ಡಿಸೈಡ್ ಮಾಡ್ತಾರೆ, ಲೆಟ್ಸ್ ನಾಟ್ ಮೇಕ್ ಎ ಲಾಸ್ಟ್ ಅಂಡ್ ಫೌಂಡ್ ಬಟ್ ಮೇಕ್ ಎ ಫಿಲ್ಮ್ ಆನ್ ಅಮ್ನೇಸಿಯಾ, ಅಂದ್ರೆ ಮೆಮೊರಿ ಲಾಸ್, ಅದ್ರ ಮೇಲೆ ಒಂದು ಫಿಲ್ಮ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಫಿಲ್ಮ್ ಮಾಡ್ತಾರೆ. ಇಟ್ಸ್ ಎ ಬ್ಯೂಟಿಫುಲ್ ಥೀಮ್, ಲಕ್ಷ್ಮೀಕಾಂತ್ ಪ್ಯಾರಲಲ್ ಮ್ಯೂಸಿಕ್, ಆನಂದ್ ಬಕ್ಷಿ ಹ್ಯಾಸ್ ರಿಟನ್ ದ ಲಿರಿಕ್ಸ್, ಲವ್ಲಿ ಕಾಂಬಿನೇಷನ್ ಆಫ್ ಆಲ್ ದ ಫೋರ್, ಲಕ್ಷ್ಮೀಕಾಂತ್ ಪ್ಯಾರಲಲ್, ಆನಂದ್ ಬಕ್ಷಿ, ಕಿಶೋರ್ ಕುಮಾರ್, ಲತಾ ದೀದಿ, ವಂಡರ್ಫುಲ್ ಕಾಂಬಿನೇಷನ್. ಈ ಹಾಡನ್ನ ಕೇಳೋಣ, ನಮ್ಮ ಶ್ರೋತೃ ಮಿತ್ರಗೂ ಕೇಳ್ಸೋಣ.
0: ಖಂಡಿತ. ಹಾ, ಮತ್ತೆ ಈ ಹೊತ್ತಿನ ಟಾಪಿಕ್ ಬಂದು ಎಲೆಕ್ಟ್ರಿಕ್ ವೆಹಿಕಲ್ಸ್, ಅದರ ಕುರಿತಾಗಿ ಕೇಳುಗರಿಗೆ ನಮಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು?
1: ನೋಡಿ, ಎಲೆಕ್ಟ್ರಿಕ್ ವೆಹಿಕಲ್ ಏನಿದೆ, ಇಟ್ಸ್ ಅ ವೆರಿ ಯೂಸ್ಫುಲ್ ಫ್ರಮ್ ದ ಎನ್ವಿರಾನ್ಮೆಂಟಲ್ ಪಾಯಿಂಟ್ ಆಫ್ ವ್ಯೂ. ಎಲೆಕ್ಟ್ರಿಕ್ ವೆಹಿಕಲ್ ನಲ್ಲಿ ಜಾಸ್ತಿ ಎಮಿಷನ್ಸ್ ಮತ್ತೆ ಇದು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ತುಂಬಾ ಕಮ್ಮಿ ಇರುತ್ತೆ, ಹಾಗಾಗಿ ಗೌರ್ಮೆಂಟ್ ಆಲ್ಸೋ ಎನ್ಕರೇಜಿಂಗ್ ಟು ಬೈ ಎಲೆಕ್ಟ್ರಿಕ್ ವೆಹಿಕಲ್ಸ್. ಇವಾಗ ಪ್ರೆಸೆಂಟ್ ಅಂಕಿ ಅಂಶಗಳ ಪ್ರಕಾರ 2025 ಏಪ್ರಿಲ್ ತನಕ ನೋಡಿದಾಗ ಭಾರತದಲ್ಲಿ 5.6 million ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆ. ಅಂದ್ರೆ ಟೂ ವೀಲರ್, ತ್ರೀ ವೀಲರ್, ಪ್ಯಾಸೆಂಜರ್ ವೆಹಿಕಲ್ಸ್ ಎಲ್ಲ ಸೇರಿಸ್ಬಿಟ್ಟು 5.6 ಇದೆ. ಅದರಲ್ಲಿ ಡೆಲ್ಲಿ ವಿತ್ ಹೈಯೆಸ್ಟ್ ಎಟ್ 8.5%, ಕರ್ನಾಟಕ 5th ಪ್ಲೇಸ್ ಅಲ್ಲಿ ಇದೆ. ಇದು ಅಂದ್ರೆ ನಂಬರ್ ಆಫ್ ವೆಹಿಕಲ್ಸ್ ಆನ್ ದ ರೋಡ್ ಆಸ್ ಆಫ್ ಟುಡೇ. ಇದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಚಾರ್ಜರ್ಸ್ ಬೇಕಾಗತ್ತೆ. ಆ ಚಾರ್ಜರ್ 3.3 KV ಇಂದ 7.4 KV ತನಕ ಬೇಕಾಗತ್ತೆ, ವೆರಿ ಈಸಿ ಅವೈಲೇಬಲ್ ಇನ್ ದ ಮಾರ್ಕೆಟ್. ಆಯ್ತಾ, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಗೌರ್ಮೆಂಟ್ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ತಗೊಳಕ್ಕೆ ಬಹಳಷ್ಟು ಸಬ್ಸಿಡಿನೂ ಕೊಡ್ತಾ ಇದೆ. ಒಂದು ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಿಮ್ಗೆ ರಿಬೇಟ್ ಕೊಡುತ್ತೆ ಅಪ್ ಟು 1.5 lakhs. ಅಂದ್ರೆ ನೀವು ಲಾರ್ಜರ್ ವೆಹಿಕಲ್ಸ್ ತಗೊಂಡಾಗ ಅದ್ರದ್ದು 1.5 lakh ಅಷ್ಟು ತನಕ ನಿಮ್ಗೆ ಅದನ್ನ ರಿಬೇಟ್ ಕೊಡುತ್ತೆ, ಅಷ್ಟು ಡಿಡಕ್ಟ್ ಮಾಡುತ್ತೆ ಒಂದು ಇನ್ಕಮ್ ಟ್ಯಾಕ್ಸ್ ಟೋಟಲ್ ಇನ್ಕಮ್ ನಲ್ಲಿ. ಅದು ಒಂದು ಸಬ್ಸಿಡಿ. ಅಂಡ್ ಸ್ಟೇಟ್ ಗೌರ್ಮೆಂಟ್ ಆನ್ ದ ರೋಡ್ ಟ್ಯಾಕ್ಸ್ also they are reducing the amount. Andre, if you are buying the electric vehicle versus the diesel petrol vehicle kina idu thumba kammi irutte, adralli Karnataka stands third in the all India.
0: Okay, ha ha.
1: So ishtu anki amshagalanna helakke ishta padtini.
0: Neevu own madidra electric vehicle?
1: Nammanalli electric four wheeler ide.
0: Okay.
1: ಚಾರ್ಜರ್ ಪಾಯಿಂಟ್ ಹಾಕ್ಸಿದೀವಿ ನಾವು, ಬಟ್ ಇನ್ನು ಕನೆಕ್ಷನ್ ಇದು ಕೊಟ್ಟಿಲ್ಲ. ಮೇ ಬಿ ನೆಕ್ಸ್ಟ್ ಅನದರ್ 2-3 weeks ಅಲ್ಲಿ ಅದನ್ನ ಕನೆಕ್ಷನ್ ಕೊಡ್ತೀವಿ.
0: ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ನೀವು ಕೊಟ್ಟ ಮಾಹಿತಿ ಬಹಳ ಉಪಯುಕ್ತವಾಗೂ ಇತ್ತು.
1: Pleasure talking to you, Shavya. Actually, sharing information is one of my hobby. So I thought I will ready with the statistics and share the information to the public.
0: Thank you so much, sir. ಕರೆ ಮಾಡಿದ್ದಕ್ಕೆ.
1: Thank you. I am eagerly waiting to listen to Kishore da Lata Didi great song.
0: Khandita. Idiga Prem Bandhan chitrada geete kelugarigagi prasara aagta ide.
1: Thank you.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾ, ನಿಮ್ಮ ಹೆಸರು?
1: ಚಿತ್ರದುರ್ಗದಿಂದ ಮೇಡಮ್, ರೂಪಾ ಪಾಂಡುರಂಗರ.
0: ಹಾ, ನಿಮ್ಗೆ ಯಾವ ಹಾಡು ಬೇಕಿತ್ತು
1: ಮೇಡಮ್? ಇವತ್ತು ತೇಜಾ ಫಿಲಂ ಅಲ್ಲಿ ಓಮೆ ಅಂತ ಒಂದು ಹಾಡಿದೆ ಮೇಡಮ್, ಈ ಹಾಡು ಬೇಕಾಗಿತ್ತು.
0: ಅಮಿತ್ ಕುಮಾರ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವ್ರು ಹಾಡಿರೋ
1: ಹಾಡಿದೆ. ಹೌದು.
0: ಏನ್ ಮಾಡ್ಕೊಂಡಿರೋ ತಾವು?
1: ನಾನು ಗೃಹಿಣಿ ಮೇಡಮ್.
0: ಹಾ, ಇವತ್ತಿನ ಟಾಪಿಕ್ ಬಂದು ಎಲೆಕ್ಟ್ರಿಕ್ ವೆಹಿಕಲ್ಸ್, ಇದ್ರ ಕುರಿತಾಗಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಹೌದು ಮೇಡಮ್, ಒಳ್ಳೇದು ಎಲೆಕ್ಟ್ರಿಕಲ್ ಎಲ್ಲ ಗಾಡಿಗಳು ತಗೊಳ್ಳೋದು, ಯಾಕಂದ್ರೆ ಪೊಲ್ಯೂಷನ್ ಕಡಿಮೆ ಇರುತ್ತೆ, ಸೌಂಡ್ ಪೊಲ್ಯೂಷನ್ ಇರಲ್ಲ. ಹಾಗಾಗಿ ಪೆಟ್ರೋಲ್ ಬೆಲೆಯೂ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಎಲೆಕ್ಟ್ರಿಕಲ್ ಇದು ಗಾಡಿಗಳು ಒಳ್ಳೇದು ಮೇಡಮ್ ತಗೊಂಡ.
0: ನಿಮ್ಮ ಮನೇಲಿ ಇದೆಯಾ ಎಲೆಕ್ಟ್ರಿಕ್ ವೆಹಿಕಲ್?
1: ಇಲ್ಲ ಮೇಡಮ್, ನಮ್ಮ ಮನೇಲಿ ಹಳೇದ್ ಗಾಡಿ ಇದೆ, ಪೆಟ್ರೋಲ್ ದೇ ಇದೆ ಮೇಡಮ್ ಸದ್ಯಕ್ಕೆ, ಇನ್ನ ಎಲೆಕ್ಟ್ರಿಕಲ್ ತಗೊಂಡಿಲ್ಲ.
0: ಓಕೆ, ತಗೋಬೇಕು ಅಂತ ಅನ್ಕೊಂಡಿದ್ದೀರಾ?
1: ಹೌದು ಮೇಡಮ್, ನನ್ನ ಮಗ ಸ್ವಲ್ಪ ದೊಡ್ಡ ಅಡ್ಮಿಂಟ್ ತಗೊಳ್ಳೋಣ ಅಂತ.
0: ಓಕೆ, ಖಂಡಿತ.
1: ನೈನ್ತ್ ಸ್ಟ್ಯಾಂಡರ್ಡ್ ಅವನಿಗೆ, ಆಗ ಅವನಿಗೆ ಅದೇ ಕೊಡ್ಸೋದು.
0: ಓಕೆ, ಹಾ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.
0: ಹಾ, ಇದೀಗ ಮುಂದಿನ ಗೀತೆ ತೇಜಾಬ್ ಚಿತ್ರದಿಂದ. ಅಮಿತ್ ಕುಮಾರ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಗಾಯನದಲ್ಲಿ, ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ. ನಮಸ್ತೆ.
1: ಹಲೋ.
0: ಹಾ ಹಲೋ, ನಮಸ್ತೆ. ನಿಮ್ಮ ಹೆಸರು?
1: ನಮಸ್ತೆ ಮೇಡಮ್. ಕೊಪ್ಪದಿಂದ ನಿಮ್ಮ ವಾಲ್ಮೀಕಿ ಮೇಡಮ್.
0: ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ಚಿತ್ರದಿಂದ ಮೇಡಮ್. ಪ್ರಿಯಾಗಿತ್ತೆ ಮೇಡಮ್.
0: ಹಾ, ಖಂಡಿತ ಪ್ರಸಾರ ಮಾಡೋಣ. ಈ ಹೊತ್ತಿನ ಟಾಪಿಕ್ ಗೊತ್ತಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ಸ್. ಹಾ, ಇದ್ರ ಕುರಿತಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲೆಕ್ಟ್ರಿಕ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ಗಾಡಿಗಳು. ಹಾ
1: ಹೌದು ಮೇಡಮ್. ಎಲೆಕ್ಟ್ರಿಕಲ್ ವಾಹನ ಅಂದ್ರೆ ಹೊಗೆಗಳು ಬರೋದಿಲ್ಲ ಮೇಡಮ್.
0: ಹಾ,
1: ಮತ್ತೆ ಒಂದ್ ರೀತಿ ನೋಡಿದ್ರೆ ಹೊಗೆ ಆಗೋದಿಲ್ಲ. ಮತ್ತೆ ಇದು ಪೆಟ್ರೋಲ್ ಹಾಗಾಗಿ ಪೆಟ್ರೋಲ್ ವಾಹನ ಇದು ಎಲೆಕ್ಟ್ರಿಕಲ್ ವಾಹನ ಬಹಳ ಚಲೋ ಮೇಡಮ್.
0: ನೀವು ಓಡಿಸ್ತಾ ಇದೀರಾ, ಬಳಕೆ ಮಾಡ್ತಾ ಇದೀರಾ?
1: ಇಲ್ಲ ಮೇಡಮ್, ನಮ್ದು ಹಳೆ ವಾಹನ ಇದೆ, ಇನ್ನು ಎಲೆಕ್ಟ್ರಿಕಲ್ ವಾಹನ ತಗೊಂಡಿದ್ದೀನಿ.
0: ತಗೋಬೇಕು ಅಂತ ಅನ್ಕೊಂಡಿದ್ದೀರಾ?
1: ಮಾಡಿಲ್ಲ ಮೇಡಮ್. ಮೈಲೇಜ್ ಹೆಂಗ್ ಬರ್ತಾ ಏನೋ ಗೊತ್ತಿಲ್ಲ, ಇನ್ನ ತಗೊಂಡಿಲ್ಲ ಮೇಡಮ್.
0: ಓಕೆ. ಹಾ ಹಾ, ಓಕೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಹಾ,
0: ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಹೀಗೆ ಕೇಳ್ತಾ ಇರಿ ಆಕಾಶವಾಣಿ. ಇದೀಗ ಗೀತೆ ದಿಲ್ ಚಿತ್ರದಿಂದ ಅನುರಾಧ ಪೌಡ್ವಾಳ್ ಹಾಗೂ ಸುರೇಶ್ ವಾಡ್ಕರ್ ಅವರ ಗಾಯನದಲ್ಲಿ ಸಮೀರ್ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ಸಂಗೀತ.

0: ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಮುಂದಿನ ಮತ್ತು ಕೊನೆಯ ಕರೆ ಯಾರು ಅಂತ ನೋಡೋಣ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಹೊನ್ನೂರ್ ಅಲಿ ಅವರೇ, ಯಾವ ಹಾಡ್ ಬೇಕಿತ್ತು ನಿಮಗೆ?
1: ನನಗೆ ಚಿತ್ರದಿಂದ
0: ಖಂಡಿತ ಪ್ರಸಾರ ಮಾಡೋಣ. ಈ ಹೊತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ಸ್.
1: ಗೊತ್ತಾಯ್ತು. ಈಗ ಪೆಟ್ರೋಲ್ ದುಬಾರಿ ಕಾಲದಲ್ಲಿ ನಾವು ಎಲೆಕ್ಟ್ರಿಕಲ್ ವಾಹನ ಬಳಸೋದು ಬೆಸ್ಟ್ ಮೇಡಮ್ ರೀ. ಯಾಕಂದ್ರೆ ಮನೆಯಲ್ಲಿ ವಿದ್ಯುತ್ ಇರುತ್ತೆ, ಅದನ್ನ ಉಪಯೋಗಿಸ್ಕೊಂಡು ಚಾರ್ಜ್ ಮಾಡ್ಕೊಂಡು ಹೋಗ್ಬೇಕು ಮೇಡಮ್ ರೀ. ಪೆಟ್ರೋಲ್ ಉಳಿತಾಯ ಆದಂಗ ಆಕತೆ, ಆಮೇಲೆ ವಾಯು ಮಾಲಿನ್ಯ ಕಡಿಮೆ ಆದಂಗ ಆಕತೆ, ಆಮೇಲೆ ಶಬ್ದ ಮಾಲಿನ್ಯನು ಕಡಿಮೆ ಆಗತ್ತೆ ಮೇಡಮ್. ಹಾಗಾಗಿ ನಾವು ಚಾರ್ಜರ್ ವಾಹನ ಬಳಸೋದು ಉತ್ತಮ ಅಂತ ನನ್ನ ಅನಿಸಿಕೆ ಮೇಡಮ್.
0: ಬಳಸ್ತಾ ಇದ್ದೀರಾ ನೀವು?
1: ಇಲ್ಲ ಮೇಡಮ್ ರೀ, ನಾನು ಮುಂದೆ ತಗೋಬೇಕು ಮೇಡಮ್
0: ರೀ. ಒಳ್ಳೇದು. ಇದೀಗ ನಿಮ್ಗಾಗಿ ಗೀತೆ ಪ್ರಸಾರ ಆಗತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ ಮೇಡಮ್. ಧನ್ಯವಾದ.
0: ಕೊನೆಯದಾಗಿ ಸಂದೇಶಗಳನ್ನ ಒಮ್ಮೆ ನೋಡೋಣ. ಕಾರ್ಯಕ್ರಮಕ್ಕೆ ಬಂದಿರೋ ಸಂದೇಶಗಳನ್ನ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಸೂಪರ್ ಅಂತ ಶ್ರೀನಾಥ್ ಅವರು ಕೆಪಿ ಅಗ್ರಹಾರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾಗಪತಿ ವಿ ಹೆಗ್ಡೆ ಎಸ್ ನಗರ ಸಾಗರದಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಸರಸ್ವತಿ, ಭೂಮಿಕಾ ಬಸವರಾಜ್, ಕೃತಿಕಾ ಗಣೇಶ್ ಹಿಂದಿ ಹಾಡುಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಸಾಯಿ ತನಯ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಲೆಕ್ಟ್ರಿಕ್ ವಾಹನ ಬಳಕೆಯಿಂದ ಪರಿಸರ ಮಾಲಿನ್ಯ ತಡೆಗಟ್ಟಬಹುದು, ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಬಹುದು, ಈ ವಾಹನಗಳಿಂದ ಸೌಂಡ್ ಇರೋದಿಲ್ಲ, ಈ ವಾಹನಗಳಿಂದ ಖರೀದಿಗೆ ಪ್ರೋತ್ಸಾಹಿಸಬೇಕು ಅಂತ ಎಂ ಪರಶುರಾಮ್ ಪ್ರಿಯಾ ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಡೇವಿಡ್ ಮುನಿರಾಬಾದ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದರ ಉಪಯೋಗಗಳನ್ನು ಕಳಿಸಿದ್ದಾರೆ. ನಂತರ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹುಲಗಪ್ಪ ನಾಯಕ ಗಂಗಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಂಗಪ್ಪ ಸಾಳೆರ ಹಿರೇಹಡಗಲಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವುದರಿಂದ ಹೊಗೆ ಬರೋದಿಲ್ಲ ಮತ್ತು ಯಾವುದೇ ರೀತಿಯ ಶಬ್ದ ಮಾಲಿನ್ಯ ಇರೋದಿಲ್ಲ ಮತ್ತು ಇಂಧನ ಉಳಿತಾಯವೂ ಆಗುತ್ತೆ ಅಂತ. ನಂತರ ಹೇಮಾವತಿ ಶ್ವೇತಾ ಸ್ವಾತಿ ಚೆಟ್ಟಿಮಾನಿ ಭಾಗಮಂಡಲದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಗುಲ್ಮೊಹರ್ ಕಾರ್ಯಕ್ರಮ. ಇನ್ನು ವಿಷಯ ಆಗಿತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಕುರಿತಾಗಿ. ಅದರ ಚಾರ್ಜಿಂಗ್ ಸೋಲಾರ್ ಪವರ್ ಅಥವಾ ವಿಂಡ್ ಪವರ್ ಇಂದ ಉತ್ಪನ್ನ ಆಗಿರೋ ವಿದ್ಯುತ್ತಿಂದ ಆದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಇನ್ನೂ ಸಾರ್ಥಕತೆ ಸಿಗುತ್ತೆ ಅಂತ ಹೇಳಿ ಹೇಳಬಹುದು. ಜೊತೆಗೆ ಇನ್ನೂ ಜನರಿಗೆ, ದೇಶಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಇನ್ನೂ ಸಂಪೂರ್ಣ ಪರಿಚಯ ಆಗೋದಕ್ಕೆ ಸಮಯ ಬೇಕು. ಜನರೆಲ್ಲ ಪೆಟ್ರೋಲ್ ಡೀಸೆಲ್ ಗಾಡಿಯಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಡೆ ಮುಖ ಮಾಡೋದಕ್ಕೆ ಬಹಳಷ್ಟು ಸಮಯ ಬೇಕಾಗ್ಬೋದು. 15-20 ವರ್ಷ ಬೇಕಾಗಬಹುದು ಅಂತ ಹೇಳಿ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಜೊತೆಗೆ ಸಡನ್ನಾಗಿ ಬದಲಾವಣೆ ಆಗೋದು ಸಹ ಕಷ್ಟನೇ ಸಾಮಾನ್ಯ ಜನರಿಗೆ. ಜೊತೆಗೆ ನಮ್ಮಲ್ಲಿ ವಿದ್ಯುತ್ ಶಕ್ತಿ ಅಭಾವ ಬೇರೆ ಇರುವಾಗ ತಕ್ಷಣ ಬದಲಾವಣೆ ಸಹ ಹೊರೆ ಆಗೋ ಸಾಧ್ಯತೆ ಇರಬಹುದು. ಇನ್ನು ಅರಿಸ್ಟೋಟಲ್ ಅವರು ಹೇಳೋ ಹಾಗೆ ಗೋಲ್ಡನ್ ಮೀನ್ನ ನಾವು ಅನುಸರಿಸಬಹುದು, ಅಂದರೆ ಹೈಬ್ರಿಡ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ಮತ್ತು ಪೆಟ್ರೋಲ್ ಅಥವಾ ಡೀಸೆಲ್ ಈ ಎರಡು ಬಳಕೆ ಮಾಡಿ ಓಡಿಸುವಂತಹ ಗಾಡಿಗಳನ್ನು ಹೈಬ್ರಿಡ್ ವೆಹಿಕಲ್ಸ್ ಅಂತ ಹೇಳಿ ಹೇಳ್ತಾರೆ. ಇದರ ಬಳಕೆ ಮಾಡಬಹುದು, ಇದರ ಮೂಲಕ ನಿಧಾನವಾಗಿ ನಾವು ಬದಲಾವಣೆ ಕಡೆ ಮುಖ ಮಾಡಬಹುದು. ಜೊತೆಗೆ ಇನ್ನು ಸರ್ಕಾರದಿಂದ ಬರುವಂತಹ ಉಪಯೋಗಗಳನ್ನು ಪ್ರತಿಯೊಬ್ಬರು ಬಳಕೆ ಮಾಡಿಕೊಂಡ್ರೆ ಸಹ ಒಳ್ಳೆಯದು. ಇದಾಗಿತ್ತು ಈ ಹೊತ್ತಿನ ಗುಲ್ಮೊಹರ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ನಿಮ್ಮೆಲ್ಲರ ಸಂದೇಶಗಳಿಗೆ, ಕರೆಗಳಿಗೆ ಬಹಳಷ್ಟು ಬಹಳಷ್ಟು ಧನ್ಯವಾದಗಳು ಅಂತ ಹೇಳ್ತಾ ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಇದೀಗ ಗೀತೆ ದಿಲ್ ಸೆ ಚಿತ್ರದಿಂದ ಸುಖವಿಂದರ್ ಸಿಂಗ್ ಹಾಗೂ ಸಪ್ನಾ ಅವಸ್ಥಿ ಅವರ ಗಾಯನದಲ್ಲಿ, ಗುಲ್ಜರ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ.

ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಆತ್ಮೀಯ ಕೇಳುಗರಿಗೆಲ್ಲ ಸಮತ ಮಾಡುವ ಶುಭ ಸಂಜೆ ನಮಸ್ಕಾರಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5 ಗಂಟೆ.

ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ ಕೆ ಕಲ್ಯಾಣವರ ಸಾಹಿತ್ಯದಲ್ಲಿ ಮಣಿಶರ್ಮಾ ಅವರ ಸಂಗೀತ ನಿರ್ದೇಶನದಲ್ಲಿ ನಿನ್ನಿಂದಲೇ ಚಿತ್ರದ ಗೀತೆಯನ್ನು ಕಾರ್ತಿಕ್ ಅವರ ಧ್ವನಿಯಲ್ಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ರಾಜಕುಮಾರ ಚಿತ್ರದ ಗೀತೆಯನ್ನು ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿದೆ.

ಕವಿತಾ ಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ. H2O ಚಿತ್ರದ ಗೀತೆಯನ್ನು ಸಾಹಿತ್ಯ ನೀಡಿದ್ದಾರೆ ಉಪೇಂದ್ರ ಅವರು. ಸಂಗೀತ ಸಂಯೋಜನೆ ಸಾಧು ಕೋಕಿಲಾ.

ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯದಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಅವರ ಧ್ವನಿಯಲ್ಲಿ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:30. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ ಕೇಳುವಂತಹ ಎಲ್ಲ ಕೇಳುಗ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಸಿಂಧನೂರಿನ ಸರಕಾರಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ದಿನಾಂಕ 8/7/26 ಬೆಳಿಗ್ಗೆ 10:30 ರಾಯಚೂರಿನ ಗಂಜ್ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ MS ಪಾಟೀಲರ ಅಭಿನಂದನಾ ಗ್ರಂಥ ಮಾಗಿದ ಮುತ್ಸದ್ದಿ ಬಿಡುಗಡೆ ಸಮಾರಂಭಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನೀವು ಬನ್ನಿ, ನಿಮ್ಮವರನ್ನು ಕಾರ್ಯಕ್ರಮಕ್ಕೆ ಕರೆತನ್ನಿ.
2: ನಿಮ್ಮ ಕನಸುಗಳಿಗೆ ಇಂಜಿನಿಯರಿಂಗ್ ಸ್ಪರ್ಶ ನೀಡಿ. HKE ಸೊಸೈಟಿ ಸರ್ವಂ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಾಯಚೂರು. ಪ್ರವೇಶಗಳು ಆರಂಭ. A&ML, CSE, ಸಿವಿಲ್, ECE, ಮೆಕ್ಯಾನಿಕಲ್ ಸೇರಿದಂತೆ ವಿವಿಧ ಕೋರ್ಸುಗಳು ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8379951810.
0: ಈಗ ಕೇಳಿ ಸಿಂಧನೂರಿನ ಸರಕಾರಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು.
3: ಸಿಂಧನೂರಿನ ಸರಕಾರಿ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯತೆ. ಮೊದಲನೇದಾಗಿ ಪ್ರಾರ್ಥನಾ ಗೀತೆ ಮಾಂತೇಶ್ ಹಿರೇಮಠ್ ಅವರಿಂದ.

0: ಈಗ ಗುರುವಿನ ಮಹತ್ವ ಕುರಿತು ಅಕ್ಷಯ್ ಕುಮಾರ್ ಮಾತನಾಡಲಿದ್ದಾರೆ.
1: ಗುರು ಶಿಷ್ಯರ ಪಾರಂಪರ್ಯ ಅನಾದಿ ಕಾಲದಿಂದ ಬಂದಿದ್ದು. ಸೊ ಗುರು ಯಾರೇ ಒಬ್ರು ನಮ್ಮ ನ್ಯಾಷನಲ್ ಅಲ್ಲಿ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು ಅಚಿವರ್ಸಿದಾರೆ ಅಂತ ಹೇಳಿದ್ರೆ ಗುರುವೇ ಮೂಲ ಕಾರಣ ಅಂತ ಹೇಳ್ಬೋದು. ಏಕಲವ್ಯ ಆಗಿರ್ಬೋದು, ದ್ರೋಣಾಚಾರ್ಯರಾಗಿರ್ಬೋದು, ಅವರು ಅಷ್ಟೇ ಗುರು ಶಿಷ್ಯರ ಪಾರಂಪರೆ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಇವಾಗ ಹೇಳ್ತಾ ಇರೋದು ಏನಂದ್ರೆ, ಇದು ಮಾಡರ್ನ್ ಕಾಲ, ಎಲ್ಲರೂ ಸ್ಮಾರ್ಟ್ ವರ್ಕ್ ಬಗ್ಗೆ ಮರೆ ಹೋಗ್ತಾರೆ. ಇವಾಗ ಟೀಚರ್ಸ್ ನೀಡಿಲ್ರಿ, ಯಾಕಂದ್ರೆ ಅಪ್ಲಿಕೇಶನ್ ಅಲ್ಲೇ ಎಲ್ಲ ಸಿಲೆಬಸ್ ಬರ್ತಾ ಎಲ್ಲರೂ ಓದಿ ಬಿಡ್ಬೋದು. ನಾವೇನು ಟೀಚರ್ಸ್ ನೀಡಿಲ್ಲ ಅಂತ ಹೇಳ್ತೀವಿ, ನಾ ಟೀಚರ್ಸ್ ಇಂದಾನೆ ಇಲ್ಲಿ ಬಂದು ನಿಂತು ಮಾತಾಡ್ತಾ ಇರೋದು. ಒಂದು ಆಲ್ಫಾಬೆಟ್ ಕಲ್ತಿದ್ದೀನಿ ಅಂದ್ರೂ ಅದಕ್ಕೆ ಟೀಚರ್ಸ್ ಕಾರಣ. ನಾನು ಇವಾಗ ಇಂಜಿನಿಯರ್ಸ್ ಆಗ್ತಾರೆ, ಇವಾಗ ಹೈ ಪ್ರೈಮರಿ ಸ್ಕೂಲ್ ಅಲ್ಲಿ ಕಲ್ತವರು ಹೈಸ್ಕೂಲ್ ಓದಿ ಆಮೇಲೆ ಹೈಯರ್ ಸ್ಟಡೀಸ್ ಮಾಡಿ ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ಸ್ ಆಗ್ತಾರೆ, ಏನೇನೋ ಆಗ್ತಾರೆ. ಬಟ್ ಟೀಚರ್ಸ್ ಅವ್ರನ್ನೆಲ್ಲ ಒಳ್ಳೆ ಸ್ಟೇಜಿಗೆ ತಲುಪಿಸಿ ಅವರು ಟೀಚರ್ಸ್ ಆಗಿ ಉಳಿತಾರೆ. ಅಂದ್ರೆ ನೀವು ನಮಗೆ ಪ್ರಶ್ನೆ ಮಾಡ್ಬೋದು, ಏ ಅವ್ರು ಸಂಬಳ ತಗೊಂತಾರಪ್ಪ ಟೀಚರ್ಸ್ ಏನು ಹೇಳ್ತಾರ ಅಂತ ಹೇಳಿ. ಸೊ ಅವರು ಸಂಬಳ ಏನಾಗಿರುತ್ತೆ ಅಂತ ಹೇಳಿದ್ರೆ ಉಪಜೀವನಕ್ಕಾಗಿರುತ್ತೆ. ಅವ್ರೇನು ಕೋಟ್ಯಾಂತರ ರೂಪಾಯಿ ಗಳಿಸಲ್ರಿ, ಉಪಜೀವನಕ್ಕಾಗಿರುತ್ತೆ. ಸೊ ಜಗತ್ತಿನಲ್ಲಿ ಯಾರಾದ್ರೂ ನಿಸ್ವಾರ್ಥ ಸೇವೆ ಮಾಡ್ತಾರ ಅಂತ ಹೇಳಿದ್ರೆ ಅದಕ್ಕೆ ಗುರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೊಂದು ಎಕ್ಸಾಂಪಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗೆಲ್ಲ ಹುಡುಗರು ಎಲ್ಲ ಯೂತ್ಸ್ಗಳು ಲವ್ಗೆ ಮರೆ ಹೋಗ್ತಾರೆ. ಒಂದು ಹುಡುಗಿನ ಲವ್ ಮಾಡ್ರಿ, ನೀವು ಸಾಯತನಕ್ ಲವ್ ಮಾಡ್ರಿ, ಆಟ್ಲಿ ಲವ್ ಮಾಡ್ರಿ, ಬಟ್ ಆ ಹುಡುಗಿ ಯಾವತ್ತಾದ್ರೂ ಒಂದಿನ ಕೈ ಕೊಡ್ಬೋದು. ಆದ್ರೆ ಗುರುಗಳು ಹೇಳಿದ್ದ ಪಾಠ, ನೀವು ಸಾಯೋವರೆಗೆ ಸಾಯಕಾಲಕ್ಕೆ ಏನಂತ ಸಾಯ್ತೀರಿ ನೀವು? ಅಮ್ಮ ಅನ್ನೋ ಅಕ್ಷರ ಬಂದೇ ಬರುತ್ತಾ. ಅದಕ್ಕೆ ನಮ್ಮ ತತ್ವಜ್ಞಾನಿಗಳು ಹೇಳ್ತಾರೆ, ಆಂಬ ಅಕ್ಷರಂ ಕಲಿಸಿದಾತನೇ ಗುರು. ಫಾರ್ಮುಲಾ ಕೇಳಿದ್ರೆ ಹೇಳಲಿಕ್ಕೆ ಬರಲ್ಲ ನಿಮಗೆ, ಸಾಯಬೇಕಾದ್ರೆ ಬಾಯಿ ತೆರಿತಿರಲ್ಲ, ಆ ಅಂತಿರಲ್ಲ, ಆಂಬ ಅಕ್ಷರಂ ಕಲಿಸಿದಾತನೇ ಗುರು. ಸೊ ಗುರುವಿನ ಮಹತ್ವ ಅನಾದಿ ಕಾಲದಿಂದನೂ ಬಂದಿದೆ. ಯಾರು ನೀವು ಗುರುಗಳನ್ನ ಗೌರವದಿಂದ ನೋಡ್ತೀರಾ, ಮುಂದೆ ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ.
0: ಈಗ ಭಾವಗೀತೆ ದೌಲ್ ಸಾಬ್ ಅವರಿಂದ.
2: ಕಾಣದ ಕಡಲಿಗೆ ಅಂಬಲಿಸಿ

ಕಾಣದ ಕಡಲಿನ ಮುರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ. ಎಲ್ಲಿರುವುದೋ

ಸಾವಿರ ವಲೆಗಳು ತುಂಬಿ ಹರಿದರು ಒಂದೇ ಸಮನಾಗಿ ಹುದಂತೆ ಸುನೀಲ ವಿಸ್ತರ ತರಂಗ ಶೋ

ಕೂಡಬಲ್ಲನೆ ಒಂದು ದಿನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಅರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆನೇನು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಅರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲಿಗೆ

0: ಕರಗಬಹುದೇ ನಾನು, ಕರಗಬಹುದೇ ನಾನು.
1: ಅಂಬೇಡ್ಕರ್ ಮತ್ತು ಆಧುನಿಕ ಬಬ್ರುವಾನ ಕುರಿತು ಮಾತನಾಡಲಿದ್ದಾರೆ ಪರಶುರಾಮ್.
2: ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಭಾರತಕ್ಕೆ ಒಂದು ಸಂವಿಧಾನವನ್ನ ತಂದುಕೊಟ್ರು. ಆದ್ರೆ ಇವರ ಜೀವನ ಹೇಗಿತ್ತು ಅಂತಂದ್ರ ಚಿಂತಾಜನಕವಾಗಿತ್ತು. ಅಷ್ಟೇ ಅಲ್ಲದೆ ಅಸ್ಪೃಶ್ಯತೆ ಅನ್ನುವಂತಹ ಒಂದು ಗೋಳು ಅಥವಾ ಒಂದು ಮಾರಕ ಅವರನ್ನು ಸದಾ ಕಾಡ್ತಿತ್ತು. ಈ ಅಸ್ಪೃಶ್ಯತೆಯಿಂದ ಅವರ ತಮ್ಮ ಜೀವನದಲ್ಲಿ ಏನೆಲ್ಲ ಅನುಭವಿಸಿದ್ರು ಅಂತಂದ್ರೆ ಅದು ಅವರನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅಂದಿನ ದಿನಮಾನದಲ್ಲಿ ಅವರು ಬದುಕಿದಂತಹ ದಿನಮಾನದಲ್ಲಿ ಆ ಒಂದು ಅಸ್ಪೃಶ್ಯತೆಯ ಒಂದು ಆಚರಣೆಯಿಂದ ಅವರು ತಮ್ಮ ಜೀವನದುದ್ದಕ್ಕೂ ಅಂತಹ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲಿ ಅವರು ಗ್ರೇಟ್ ಅಂತಾನೆ ಹೇಳ್ಬೋದು. ಇವರು ಸಾಮಾಜಿಕವಾಗಿ ಸಮಾನತೆಯ ಬಗ್ಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಇವರು ಹೋರಾಟವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಅವ್ರು ರಾಜಕೀಯವಾಗಿ ಹೇಳಬೇಕು ಅಂತಂದ್ರೆ 1930, 1931, 1932 ದುಂಡು ಮೇಜಿನ ಸಮ್ಮೇಳನಗಳೇ ನಡೀತಾವಲ್ಲ, ಆ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂಬೇಡ್ಕರ್.
1: ಈಗ ಗುರು ನಮನ ಗೀತೆಯನ್ನು ಆಡಲಿದ್ದಾರೆ ಶೋಭಾ.
3: ಗುರಿಯನ್ನು ತೋರುವ ಗುರುಗಳಿಗೆ ಈ ದಿನ ಗೌರವ ಚಪ್ಪಾಳೆ, ನಾಡಿಗೆ ಕೊಡುಗೆಯ ನೀಡುತ್ತಿಹ ನಿಮಗಭಿಮಾನದ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ, ನಮ್ಮೆದೆಯೊಳಗಿನ ಗೌರವ ನೀವು, ನಿಮಗಿದು ಹೆಮ್ಮೆಯ ಚಪ್ಪಾಳೆ, ನಿಮ್ಮೆದೆಯೊಳಗಿನ ಶುಭ ಹಾರೈಕೆಗೆ ಗೌರವ ತುಂಬಿದ ಚಪ್ಪಾಳೆ. ಗುರಿಯನ್ನು ತೋರುವ ಗುರುಗಳಿಗೆ ಈ ದಿನ ಗೌರವ ಚಪ್ಪಾಳೆ, ನಾಡಿಗೆ ಕೊಡುಗೆಯ ನೀಡುತ್ತಿಹ ನಿಮಗಭಿಮಾನದ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ, ನಮ್ಮೆದೆಯೊಳಗಿನ ಗೌರವ ನೀವು, ನಿಮಗಿದು ಹೆಮ್ಮೆಯ ಚಪ್ಪಾಳೆ, ನಿಮ್ಮೆದೆಯೊಳಗಿನ ಶುಭ ಹಾರೈಕೆಗೆ ಗೌರವ ತುಂಬಿದ ಚಪ್ಪಾಳೆ. ಪ್ರಾಂಜಲ ಮನಸ್ಸಿನ ಪ್ರಣಾಮ ನಮ್ಮದು ಸ್ವೀಕರಿಸಿ ನಮ್ಮ ಚಪ್ಪಾಳೆ, ಮುಖಮರೆಯಾದರೂ ನಾಳೆ ದಿನ ಮರೆಯದಿರಿ ನಮ್ಮ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ, ಕೈ ಹಿಡಿದು ನಮ್ಮ ಮುನ್ನಡೆಸೋ ಗುರುದೇವರಿಗೆ ಚಪ್ಪಾಳೆ, ಬಾಳ ಹೊತ್ತಿಗೆಯ ಮುನ್ನುಡಿಯ ಬರೆವ ಕೈಗಳಿಗೆ ಚಪ್ಪಾಳೆ, ಭವಿಷ್ಯ ರೂಪಿಸೋ ಶಿಕ್ಷಕರೇ ನಿಮಗಿದು ಪ್ರೀತಿಯ ಚಪ್ಪಾಳೆ, ನಮ್ಮ ಬದುಕಿಗೆ ಮಾದರಿ ನೀವು ನಿಮಗಿದು ನಮ್ಮದು ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ, ಬೇಡುವೆವು ನಿಮ್ಮ ಆಶೀರ್ವಾದ ಕಾಣಿಕೆ ನಮ್ಮಿ ಚಪ್ಪಾಳೆ, ಮಾಡಿದ ತಪ್ಪುಗಳ ಮನ್ನಿಸಿರಿ ಕ್ಷಮೆ ಕೋರುತ್ತಿದೆ ಚಪ್ಪಾಳೆ, ದೀರ್ಘಾಯುಷ್ಯವು ದೊರಕಲಿ ನಿಮಗೆ ಶುಭ ಹಾರೈಸುತ್ತಿದೆ ಚಪ್ಪಾಳೆ, ಗುರುವಿನ ನಮನದ ಈ ದಿನದಲ್ಲಿ ಭಾವುಕ ಸ್ಪರ್ಶ ಈ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ.
1: ಇಲ್ಲಿವರೆಗೂ ಗುರು ನಮನ ಗೀತೆ ಕೇಳಿದಿರಲ್ಲ, ಈಗ ನಮ್ಮ ಜೊತೆ ಇದ್ದಾರೆ ಸಂತೋಷ್ ಅವರಿಂದ ಚಿಂತಕರ ವಿಚಾರಗಳನ್ನು ಕೇಳೋಣ.
2: ಚಿಂತಕರ ವಿವೇಚನೆಗಳಂದ್ರೆ ಪ್ರತಿಯೊಬ್ಬ ಜೀವನದಲ್ಲಿ ಇರ್ತಕ್ಕಂತ ಅವರ ವಿವೇಚನೆಗಳು ಆಲೋಚನೆಗಳನ್ನ ಅವರು ಕೊಟ್ಟಂತಹ ವೇದಾಂತಗಳಾಗಿರ್ಬೋದು, ಸಿದ್ಧಾಂತಗಳಾಗಿರ್ಬೋದು, ತತ್ವಗಳಾಗಿರ್ಬೋದು, ಅಲ್ಲಿ ಏನಾಗುತ್ತಂದ್ರೆ ಅವ್ರವ್ರ ಒಂದೊಂದು ನುಡಿಮುತ್ತು ಕೊಡ್ಬೇಕಾದ್ರೂ ಸಹಿತ ಅಲ್ಲಿ ಅವರು ಕೊಟ್ಟಂತ ಪರಿಶ್ರಮಕ್ಕೆ ನಾವು ಬೆಲೆ ಕೊಡಬೇಕಾಗತ್ತೆ. ಚಿಂತನೆಗಳು ಹಾಗೆ ಉದ್ಭವ ಆಗತಕ್ಕಂಥದ್ದಲ್ಲ, ಅವರಲ್ಲಿ ಇರ್ತಕ್ಕಂತಹ ಜ್ಞಾನದ ಅನುಭವ, ಅವರಲ್ಲಿ ಇರ್ತಕ್ಕಂತಹ ಒಂದು ಕ್ರಿಯಾಶಕ್ತಿ, ಇಚ್ಛಾಶಕ್ತಿಯಿಂದ ಬರ್ತಕ್ಕಂಥವು. ಅದರಲ್ಲಿ ಬರ್ತಕ್ಕಂಥವನ್ನ ನಾನು ಕೆಲವೊಂದಿಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮೊದಲೇದಾಗಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳಬೇಕಾದ್ರೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ. ಏನ್ ಹೇಳಿಕೆ ಕೊಡ್ತಾರೆ ಅಂದ್ರೆ, ನಾವು ಉಪನ್ಯಾಸಕರಾಗಿರ್ತಕ್ಕಂಥವ್ರು, ಶಿಕ್ಷಕರಾಗಿರ್ತಕ್ಕಂಥವ್ರು ಯಾವ ರೀತಿ ಇರ್ಬೇಕಂದ್ರೆ, ಕಲಿಸುವುದೆಂದರೆ ಕೇವಲ ಮಾಹಿತಿ ನೀಡುವುದಷ್ಟೇ ಅಲ್ಲ, ಸದಾ ಶೋಧನಾ ನಿರತವಾದ ಮನಸ್ಸನ್ನು ಬೆಳೆಸುವುದು. ಹುಡುಗರಲ್ಲಿ ಇಂಥ ಮನೋಭಾವನೆ ಬೆಳೆಸಿದಾಗ ಮಾತ್ರ ಅವರಲ್ಲಿರ್ತಕ್ಕಂಥ ಜ್ಞಾನ, ಅವರಲ್ಲಿರ್ತಕ್ಕಂಥ ಸತ್ಯಾನ್ವೇಷಣೆ ನಮಗೆ ಅರ್ಥ ಆಗುತ್ತೆ. ಈ ರೀತಿ ಎಲ್ಲರೂ ಅಳವಡಿಸ್ಕೊಳ್ಬೇಕಂತೇಳಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳ್ತಾರೆ. ಅದೇ ರೀತಿ ಸಹ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಅಂದ್ರೆ, ಜ್ಞಾನದ ಏಕಮಾತ್ರ ಒಂದು ಆಧಾರ ಸ್ತಂಭವೆಂದರೆ ಅದು ಅನುಭವ. ಅನುಭವ ಅಂದ್ರೆ ಮನುಷ್ಯನಲ್ಲಿ ಎರಡು ಇರ್ತವೆ. ಅನುಭವ ಅಂದ್ರೆ ಒಂದೇದಾಗಿ ಸ್ವ ಅನುಭವ, ಇನ್ನೊಂದು ಪರ ಅನುಭವ ಅಂತ ಹೇಳಿ. ಸ್ವ ಅನುಭವ ಅಂದ್ರೆ ತನ್ನಲ್ಲಿ ತನ್ನ ಇಚ್ಛೆಯನ್ನು ತಾನೇ ಪೂರೈಸಿಕೊಳ್ಳುವಂತದ್ದು ಸ್ವ ಅನುಭವ. ಉದಾಹರಣೆಗೆ ತನ್ನ ಊಟವನ್ನು, ತನ್ನ ಆಹಾರವನ್ನು, ತನ್ನ ವಸತಿಯನ್ನು ಕಂಡುಕೊಳ್ಳುವುದು ಸ್ವ ಅನುಭವ. ಇನ್ನು ಪರ ಅನುಭವ ಅಂತ ಹೇಳಿದೆ. ಪರ ಅನುಭವ ಅಂದ್ರೆ ವಿವಿಧ ಸಭೆ ಸಮಾರಂಭಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಅವರಲ್ಲಿರ್ತಕ್ಕಂಥ ಉಪದೇಶವನ್ನು ಕೇಳುವುದಾಗಿರ್ಬೋದು, ಅವರಲ್ಲಿರ್ತಕ್ಕಂಥ ತತ್ವಗಳನ್ನಾಗಿರ್ಬೋದು, ಅವರಲ್ಲಿರ್ತಕ್ಕಂಥ ವಿಚಾರಗಳನ್ನು ಒಪ್ಪಿಕೊಳ್ಳೋದನ್ನ ನಾವು ಪರ ಅನುಭವ ಅಂತೀವಿ. ಅಂದ್ರೆ ಇನ್ನೊಬ್ಬರದನ್ನ ಕಲಿಯೋದನ್ನ ನಾವೇನಂತೀವಿ ಅಂದ್ರೆ ಪರ ಅನುಭವ ಅಂತೇಳಿ ವಿವೇಕಾನಂದ ಅವರು ಸಹ ವಿಚಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅರಿಸ್ಟಾಟಲ್ ಪ್ರಕಾರ ಹೇಳ್ಬೇಕಾದ್ರೆ ಅರಿಸ್ಟಾಟಲ್ ಅವರು ಏನ್ ಹೇಳ್ತಾರೆ ಗುರುವಿನ ಬಗ್ಗೆ ಅಂದ್ರೆ, ನಾನು ನನ್ನ ಗುರುವನ್ನು ಗೌರವಿಸುತ್ತೇನೆ ಆದರೆ ಸತ್ಯವನ್ನು ಅದಕ್ಕಿಂತಲೂ ಹೆಚ್ಚು ಗೌರವಿಸ್ತೇನೆ ಅಂತೇಳಿ ಅರಿಸ್ಟಾಟಲ್ ಹೇಳ್ತಾರೆ. ನಾನು ನನ್ನ ಗುರುವನ್ನು ಗೌರವಿಸ್ತೇನೆ ಅದ್ರ ಜೊತೆಗೆ ಆದ್ರೆ ಸತ್ಯವನ್ನು ಅದಕ್ಕಿಂತಲೂ ಹೆಚ್ಚು, ಅಂದ್ರೆ ಟ್ರುತ್ ಈಸ್ ಬಾರಿ ಪವರ್ಫುಲ್ ಅಂತ ಅರ್ಥ. ಸತ್ಯ ಯಾವತ್ತಿದ್ರೂ ಅದು ಗೊತ್ತಾಗುತ್ತೆ, ಅದು ಯಾವತ್ತು ಕೊನೆಗೊಳ್ಳೋದಿಲ್ಲ. ಸತ್ಯ ಯಾವತ್ತು ಯಾವುದೇ ಕಾಲಕ್ಕಾಗಲಿ, ಭವಿಷ್ಯತ್ ಕಾಲದಲ್ಲಿ, ಭೂತ ಕಾಲದಾಗಲಿ, ವರ್ತಮಾನ ಕಾಲದಲ್ಲಿ ಸತ್ಯ ಸತ್ಯನೇ ಆಗಿರುತ್ತೆ. ಅದು ಸತ್ಯವನ್ನು ಒಪ್ಪಿಕೊಳ್ಳೋ ಮನಸ್ಥಿತಿ ಹುಡುಗರಲ್ಲಿ ಬೆಳೆಸ್ಕೊಳ್ಬೇಕದು. ತಪ್ಪು ಮಾಡಿದಾಗ ತಪ್ಪನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳೋ ಮನಸ್ಥಿತಿ ಉಪನ್ಯಾಸಕರು ತಿಳಿಸಿಕೊಟ್ಟಾಗ ಮಾತ್ರ ಅವರು ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ. ಈ ರೀತಿ ಅರಿಸ್ಟಾಟಲ್ ಅವರು ತನ್ನಲ್ಲಿರ್ತಕ್ಕಂಥ ವಿಚಾರಗಳನ್ನ ಹೇಳ್ಕೊಟ್ಟಿದ್ದಾರೆ. ಮಹತ್ವ ಗುಣಗಳಿರ್ದು ಒಬ್ಬೊಬ್ಬರಲ್ಲಿ, ಇತಿಹಾಸಕಾರರಲ್ಲಿ ಅಂದ್ರೆ ಬುದ್ಧನಲ್ಲಿ ಕರುಣೆ, ಯೇಸುವಿನಲ್ಲಿ ಕ್ಷಮಾಗುಣ, ಅಲೆಕ್ಸಾಂಡರ್ನಲ್ಲಿ ನಾಯಕತ್ವ, ಅಶೋಕನ ಆದರ್ಶ, ಬಸವೇಶ್ವರರ ಸಮಾನತೆ, ವಿವೇಕಾನಂದರ ವ್ಯಕ್ತಿತ್ವ, ಗಾಂಧೀಜಿಯ ಅಹಿಂಸೆಗಳನ್ನು ಬಯಸುವಂತ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ಈ ದೇಶದ, ಭಾರತ ದೇಶದ ಇತಿಹಾಸವನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ಬೇಕಂತೇಳಿ ಉಪನ್ಯಾಸಕರಿಗೆ ಒಬ್ಬ ಇತಿಹಾಸಕಾರ ಹೇಳ್ಕೊಡ್ತಾರೆ. ಈ ರೀತಿ ಕೆಲವೊಂದು ವಿಚಾರಗಳು, ಚಿಂತನೆಗಳು ಉಪನ್ಯಾಸಕರು ಇರ್ತಾರಲ್ಲ, ಅವರಿಗೆ ಏನ ಬೇಕಂದ್ರೆ ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಮಟ್ಟವನ್ನು ಹೆಚ್ಚಿಸೋದು ಒಂದೇ ಉದ್ದೇಶ. ನೀವು ಏನ್ ಮಾಡ್ತೀರಿ ಅಂದ್ರೆ, ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥವನ್ನ ಅಷ್ಟೇ ಬೋಧನೆ ಅಲ್ಲ, ಅವರು ತಾನೇ ಸ್ವತಃವನ್ನು, ತನ್ನ ಪಠ್ಯಕ್ರಮವನ್ನು, ತನ್ನ ವಿವೇಚನದಿಂದ, ತನ್ನ ಸತ್ಯ ವಿವಿಧ ಪುಸ್ತಕಗಳಿಂದ, ವಿವಿಧ ಲೇಖಕರಿಂದ, ವಿವಿಧ ಸಂಶೋಧನರಿಂದ ತಿಳಿದುಕೊಂಡು ತಾನೇ ಸ್ವ ಅನುಭವ ಪಡೆದುಕೊಂಡಾಗ ಮಾತ್ರ ಬದುಕಿನಲ್ಲಿ ಯಶಸ್ಸುಗೊಳಿಸೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಇನ್ನ ಕೌಟಿಲ್ಯ ಬಗ್ಗೆ ಕೌಟಿಲ್ಯನು ಸಹ ಹೇಳಿದ್ದಾರೆ. ಕೌಟಿಲ್ಯ ಅಂದ್ರೆ ಸಮೃದ್ಧ ರಾಜ್ಯ ಸ್ಥಾಪನೆಗೆ ಅದ್ಭುತ ಸೂತ್ರಗಳನ್ನು ಕೊಟ್ಟಿರುವ ಕೌಟಿಲ್ಯ ಏನ್ ಹೇಳ್ತಾನಂದ್ರೆ, ಮನುಷ್ಯ ತನ್ನ ಕಾರ್ಯಗಳಿಂದ ಶ್ರೇಷ್ಠನಾಗುತ್ತಾನೆ ಹೊರತು ಹುಟ್ಟಿನಿಂದ ಅಲ್ಲ. ಎ ಮ್ಯಾನ್ ಈಸ್ ಗ್ರೇಟ್ ಬೈ ಡೀಡ್ಸ್ ನಾಟ್ ಬೈ ಬರ್ತ್. ಅಂದ್ರೆ ಮನುಷ್ಯ ಹುಟ್ಟಿನಿಂದ ಯಾರು ಪ್ರಸಿದ್ಧರಾಗಿ ಹುಟ್ಟೋದಿಲ್ಲ, ಅವನು ಮಾಡ್ತಾ ಮಾಡ್ತಾ ಕಾರ್ಯಗಳನ್ನು, ಒಳ್ಳೆ ಕಾರ್ಯಗಳನ್ನು, ಶ್ರೇಷ್ಠ ಕಾರ್ಯಗಳನ್ನು ಮಾಡಿದಂಗ ಮಾತ್ರ ಪ್ರಸಿದ್ಧ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಕೌಟಿಲ್ಯನ ಹೇಳ್ತಾನೆ. ಈ ರೀತಿ ನೆಕ್ಸ್ಟ್ ಇನ್ನ ನಾವು ಹೇಳ್ಬೇಕಾದ್ರೆ, ಇನ್ಸ್ಪೈರ್ ಈಸ್ 1%. ನಾವು ಸ್ಫೂರ್ತಿಯನ್ನು ವಿದ್ಯಾರ್ಥಿಗಳಲ್ಲಿ 1% ನೀಡಿದ್ರೆ, ಪರ್ಫಾರ್ಮೇಷನ್ಸ್ ಈಸ್ 99%, ಅವ್ರು ವರ್ಲ್ಡ್ ರಿಟರ್ನ್ ಕೊಡ್ತಾರೆ ನಮಗೆ. ಸ್ಫೂರ್ತಿಯನ್ನು ಹೆಚ್ಚಿಸುವ ಕೆಲಸ ಉಪನ್ಯಾಸಕರು ಮಾಡ್ಬೇಕಂತೇಳಿ ಚಿಂತಕರು ಹೇಳ್ತಾರೆ. ಇನ್ನ ಅದೇ ರೀತಿ ನಾರ್ಮನ್ ಇನ್ಸೆಟ್ ಪಿಲೆ ಲೇಖಕರು ಹೇಳ್ತಾರೆ, ಜೇಬಿನಲ್ಲಿ ಕಾಸಿಲ್ಲದವನು ಯಾವತ್ತೂ ಸೋತಿಲ್ಲ, ತಲೆ ಮತ್ತು ಹೃದಯ ಖಾಲಿಯಾದವನು ಯಾವತ್ತೂ ಗೆದ್ದಿಲ್ಲ. ಅಂದ್ರೆ ಜೇಬಿನಲ್ಲಿ ಕಾಸಿಲ್ಲದವನು ಯಾವತ್ತೂ ಗೆದ್ದಿಲ್ಲ ಅಂದ್ರೆ, ಯಾರಲ್ಲಿ ಕಾಸಿರುತ್ತೋ ಅವರು ಧೈರ್ಯ ಮತ್ತು ಬುದ್ಧಿವಂತಿಕೆ ಉಳ್ಳವರಾಗಿರ್ತಾರೆ. ಅವರು ಯಾವುದೇ ಸಮಸ್ಯೆ ಇರಲಿ ಅವರು ಸಮರ್ಥವಾಗಿ ಎದುರಿಸ್ತಾರೆ, ಸಮರ್ಥವಾಗಿ ಮುಂದೆ ಬರ್ತಾರೆ, ಸಮರ್ಥವಾಗಿ ಸಮಸ್ಯೆ ಎದುರಿಸೋಕೆ ತಾಕತ್ತಿರುತ್ತೆ. ಇನ್ನು ತಲೆ ಮತ್ತು ಹೃದಯ ಖಾಲಿ ಆದವನು ಯಾವತ್ತೂ ಗೆದ್ದಿಲ್ಲ. ತಲೆ ಮತ್ತು ಹೃದಯ ಯಾವತ್ತೂ ಖಾಲಿ ಆಯ್ತೆ ಅವನು ಸೋತಂತಾನೆ ಅರ್ಥ. ತಲೆ ಮತ್ತು ಹೃದಯ ಯಾವತ್ತೂ ಖಾಲಿ ಆಗಬಾರ್ದು. ಈ ರೀತಿ ನಾರ್ಮನ್ ಇನ್ಸೆಸ್ಟ್ ಪಿಲೆ ಅವರು ಹೇಳ್ತಾರೆ. ಇನ್ನು ಲೈಫ್ ಈಸ್ ಫುಲ್ ಆಫ್ ಪ್ರಾಬ್ಲಮ್ಸ್, ಪ್ರಾಬ್ಲಮ್ಸ್ ಆರ್ ನಾಟ್ ಪರ್ಮನೆಂಟ್ ಬಟ್ ಲೈಫ್ ಈಸ್ ಪರ್ಮನೆಂಟ್, ಸೊ ಫೇಸ್ ದಿ ಪ್ರಾಬ್ಲಮ್ಸ್ ವಿತ್ ಕಾನ್ಫಿಡೆನ್ಸ್ ಅಂಡ್ ಎಂಜಾಯ್ ಲೈಫ್. ಲೈಫ್ ಈಸ್ ಫುಲ್ ಪ್ರಾಬ್ಲಮ್ಸ್ ಅಂದ್ರೆ ಲೈಫ್ ಅಲ್ಲಿ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಸಾಕಷ್ಟು ಇರ್ತವೆ, ಅದನ್ನೇ ನಾವು ಪರ್ಮನೆಂಟ್ ಅಂತ ತಿಳ್ಕೋಬಾರ್ದು. ಇನ್ ಲೈಫ್ ನಾವು ಜೀವನವನ್ನ ಪರ್ಮನೆಂಟ್ ಶಾಶ್ವತ ನೋಡ್ತೇವಲ್ಲ, ಸಮಸ್ಯೆಗಳನ್ನ ಎದುರಿಸಬೇಕು. ಈ ರೀತಿ ಚಿಂತಕರು ಹೇಳ್ತಾರೆ. ಇನ್ನ ನೆಕ್ಸ್ಟ್, ಟ್ಯಾಲೆಂಟ್ಸ್ ವಿಲ್ ಟೇಕ್ ಯು ಟು ಹೈ ಪೊಸಿಷನ್ ಬಟ್ ಗುಡ್ ಕ್ಯಾರೆಕ್ಟರ್ ಓನ್ಲಿ ಹೆಲ್ಪ್ಸ್ ಯು ಟು ಮೇಂಟೈನ್ ಹೈ ಪೊಸಿಷನ್. ಬಿ ಆಲ್ವೇಸ್ ಜೀನಿಯಸ್ ವಿನ್ ಆಲ್ ಆಡ್ಸ್. ಟ್ಯಾಲೆಂಟ್ಸ್ ವಿಲ್ ಟೇಕ್ ಯು ಟು ಹೈ ಪೊಸಿಷನ್ ಬಟ್ ಗುಡ್ ಕ್ಯಾರೆಕ್ಟರ್ ಓನ್ಲಿ ಹೆಲ್ಪ್ಸ್ ಯು ಟು ಮೇಂಟೈನ್ ಹೈ ಪೊಸಿಷನ್. ಬಿ ಆಲ್ವೇಸ್ ಜೀನಿಯಸ್ ವಿನ್ ಆಲ್ ಆಡ್ಸ್. ಅಂದ್ರೆ ಟ್ಯಾಲೆಂಟ್ಸ್ ಅನ್ನೋದು ಏನಿದೆ ಅಂದ್ರೆ ಅದು ನಮ್ಮನ್ನ ಹೈ ಪೊಸಿಷನ್ ಹೋಗುತ್ತೆ, ಕರೆಕ್ಟ್. ಅದಕ್ಕಿಂತ ಮುಖ್ಯವಾಗಿ ನಾವು ಅದಕ್ಕಿಂತ ರೀಚ್ ಹೈ ಪೊಸಿಷನ್ ಹೋಗ್ಬೇಕಾದ್ರೆ ಗುಡ್ ಕ್ಯಾರೆಕ್ಟರ್, ಸಚ್ಚಾರಿತ್ರ ಅಂದ್ರೆ ಒಳ್ಳೆ ಮನುಷ್ಯರಾಗಿ ಬದುಕೋದನ್ನ ಕಲಿಬೇಕು. ಸಚ್ಚಾರಿತ್ರ ಯಾರಿಗೆ ಒಳಿತೈತೆ ಅಂದ್ರೆ, ಯಾರು ಪ್ರಕೃತಿ ಯಾವ ರೀತಿ ಒಳಿತೈತೆ ಅಂದ್ರೆ, ಪ್ರಯತ್ನಶೀಲ ಯಾರಾಗಿರ್ತಾರ ಅವರಿಗೆ ಮಾತ್ರ ಚಾರಿತ್ರ್ಯ ಉಳ್ಳವರತ್ತಾರ. ಪ್ರಯತ್ನ ಯಾರು ಮಾಡೋದಿಲ್ಲ ಅವ್ರ ಸಚ್ಚಾರಿತ್ರ ಉಳ್ಳವರಲ್ಲ. ಈ ರೀತಿ ನಾವು ಟ್ಯಾಲೆಂಟ್ಸ್ ಅನ್ನ ಪ್ರತಿಭೆಗೆ ಬೆಲೆ ಕೊಡಬೇಕಾಗತ್ತೆ. ಪ್ರತಿಭೆ ಏನಾಗುತ್ತೆ ಅಂದ್ರೆ, ಪ್ರತಿಭೆ ಗುಡಿಸ್ಲಲ್ಲಿ ಹುಟ್ಟಿ ಅರಮನೆಯಲ್ಲಿ ಸಾಯ್ತಂತೆ. ಅಷ್ಟು ನಾವು ಬೆಲೆ ಕಟ್ಟಬೇಕಾಗತ್ತೆ. ಇನ್ನು ಅದೃಷ್ಟ ಅಂತ ಹೇಳ್ತೀವಿ, ಅದೃಷ್ಟ ಗುರುನಾನನ ಕಡೆ ಒಬ್ರು ಬರ್ತಾರೆ, ಸರಿ ನನಗೆ ಅದೃಷ್ಟ ಬಗ್ಗೆ ಗೊತ್ತಿಲ್ಲ, ಅದೃಷ್ಟ ಅಂದ್ರೆ ಏನು ತಿಳಿಸ್ಕೊಡ್ರಿ ಅಂತ ಹೇಳ್ತಾರೆ. ಅವರು ಅದೃಷ್ಟ ಬಗ್ಗೆ ಒಂದು ವ್ಯಾಖ್ಯಾನನೇ ಕೊಡ್ತಾರೆ. ಅದೃಷ್ಟ ಎನ್ನುವುದು ಪ್ರಯತ್ನ ಎಂಬ ತಾಯಿಗೆ, ಅವಕಾಶ ಎಂಬ ತಂದೆಗೆ ಜನಿಸುವ ಮಗು ಅಂತ ಅರ್ಥ. ಅಂದ್ರೆ ಪ್ರಯತ್ನ ಮತ್ತು ಅವಕಾಶವನ್ನು ಅಡಿಸ್ಕೊಂಡಾಗ ನಾವು ಅದು ಅದೃಷ್ಟ ಬದಲಿಸಕ್ಕೆ ಸಾಧ್ಯ ಆಯ್ತೆ. ಈ ರೀತಿ ನಾವು ಪ್ರತಿಯೊಬ್ಬರ ರಾಜಕೀಯ ಚಿಂತನೆಗಳಾಗಿರ್ಬೋದು, ವಿವಿಧ ಚಿಂತಕನಾಗಿರ್ಬೋದು, ಅದೇ ರೀತಿ ಸಾಕ್ರೆಟಿಸ್ ಅವರು ಹೇಳ್ತಾರೆ. ಸಾಕ್ರೆಟಿಸ್ ಅವರು, ನಾನು ಒಬ್ಬ ರಾಜಕೀಯ ಆಗಿನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಒಬ್ಬ ಯುವಕ ಬಂದು ಕೇಳ್ತಾನೆ, ಯುವಕ ಬಂದು ಕೇಳ್ಬೇಕಾದ್ರೆ ಸರಿ ನಾವು ರಾಜಕೀಯ ಜೀವನದಲ್ಲಿ ಹೆಸರು ಮಾಡ್ಬೇಕಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಕೆಲವೊಂದಿಷ್ಟು ತತ್ವಗಳನ್ನ. ಅವ್ರು ಮುಖ್ಯವಾಗಿ ಹೇಳ್ತಾರೆ, ಒಂದನೇದಾಗಿ ತರ್ಕಶಾಸ್ತ್ರ ಇರಬೇಕು, ಅದೇ ರೀತಿ ಎರಡನೇದಾಗಿ ನ್ಯಾಯಶಾಸ್ತ್ರ ಇರಬೇಕು, ಮೂರನೇದಾಗಿ ವಕೃತ್ವ ಶಕ್ತಿ ಅಂದ್ರೆ ಮಾತುಗಾರಿಕೆ ಶಕ್ತಿ ಇರಬೇಕು. ಈ ಮೂರು ವ್ಯಕ್ತಿಗಳು ಯಾರಲ್ಲಿ ಇರ್ತಾವೆ ಅವರು ಬಹಳ ರಾಜಕೀಯದಲ್ಲಿ ಹೆಸರು ಬೇಗನೆ ಮಾಡ್ತಾರೆ ಅಂತೇಳಿ ಸಾಕ್ರೆಟಿಸ್ ಅವರು ತಿಳಿಸ್ಕೊಡ್ತಾರೆ. ಈ ರೀತಿ ಕೆಲವೊಬ್ರು ಹಲವಾರು ಚಿಂತನೆಗಳನ್ನ, ಹಲವಾರು ವಿದ್ವಾಂಸರನ್ನ ತಿಳ್ಕೊಂಡ ಮಾತ್ರ ಜೀವನದಲ್ಲಿ ಬದುಕಿನಲ್ಲಿ ಮುಂದೆ ಸಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ.
1: ಇಲ್ಲಿವರೆಗೂ ಚಿಂತಕರ ಕೇಳಿದ್ದಿರಲ್ವಾ, ಈಗ ಜನಪದ ಗೀತೆಯನ್ನು ಕೇಳೋಣ ಪಂಪಮ್ಮ ಗಾಳಿಯವರಿಂದ.

ಯಾವನ್ನ ಕರಕೊಂಡು ಒಳಗೋದೆ ಮಲ್ಲಿಗೆ, ಮಾತಾಡ್ ಮಾತಾಡ್ ಮಲ್ಲಿಗೆ, ಮಲ್ಲಿಗೆ ಸೇವಂತಿಗೆ ಮಾತಾಡ್ ಮಾತಾಡ್ ಮಲ್ಲಿಗೆ. ಹಸುವನ್ನ ಕಟ್ಟಿದ್ದೆ ಕರುವನ್ನ ಬಿಟ್ಟಿದ್ದೆ, ಹಸುವನ್ನ ಕಟ್ಟಿದ್ದೆ ಕರುವನ್ನ ಬಿಟ್ಟಿದ್ದೆ, ಹಾಲನ್ನ ಹಿಂಡ್ಕೊಂಡು ಒಳಗೋದೆ.

0: ಹಾಕಿದ್ ಯಾವನ ಜೊತೆಯಲ್ಲಿ ತಿರುಗಿ ಬಂದೆ ಮಲ್ಲಿಗೆ ಮಾತಾಣ್ ಮಾತಾಣ್ ಮಲ್ಲಿಗೆ ಮಲ್ಲಿಗೆ ಸೇವಂತಿಗೆ ಮಾತಾಣ್ ಮಾತಾಣ್ ಮಲ್ಲಿಗೆ.
1: ಜನಪದ ಗೀತೆ ಕೇಳಿದ ನಂತರ ಈಗ ಬಸವರಾಜ್ ಅವರಿಂದ ಕವನ.
2: ಕವನದ ಶೀರ್ಷಿಕೆ ಅವನ ಮೌನ ಕೂಗು. ಅವನ ಉಡಿಯಲ್ಲಿ ಬರೀ ನೋವು ತುಂಬಿವೆ, ಮನದ ಪೆಟ್ಟಿಗೆಯೊಳಗೆ ಅವುಗಳ ತುರುಕಿ ಬೀಗ ಜಡಿದು ಖುಷಿಯ ಹಂಚಿದಳು. ಜನ್ಮದ ಬಳುವಳಿ ಅದು ಮೇಲಿನವನು ಕೊಟ್ಟು ಕಳಿಸಿದ್ದಾನೆ, ನೆನೆಯುತ್ತಾಳೆ ದಿನವು. ಬೂಜುಗಟ್ಟಿದ ಇಂಡಿಗೆ ನೀರು ಚಿಮುಕಿಸಿ ಬಿಸಿ ರೊಟ್ಟಿಗೆ ಒರೆಸಿ ಪುಟಿಕೆ ಕಟ್ಟುತ್ತಾಳೆ, ತಿನ್ನುವ ಖುಷಿ ಮಾತ್ರ ನಮಗೆ. ದಿನವಿಡೀ ಅವಳ ಕೈಗಳಿಗೆ ಖಾಲಿಯಾಗುವುದಿಲ್ಲ, ಹಸಿವನ್ನು ಒತ್ತಟ್ಟಿಗೆ ಸರಿಸಿ ಮೂರು ಕೂಳು ಕುಚ್ಚುವಳು. ಗುಣೇವಿನಲ್ಲಿ ಗುಳಿಗೆ ಜಂಡು ಬಾಮು ಮುಲಾಮುಗಳ ರಾಶಿ ಅವಳ ಬೇನೆ ಕಳೆಯುವ ಶಕ್ತಿ ಕಳೆದುಕೊಂಡಿವೆ. ನಸಿಪುಡಿ ಬ್ಯಾಗಡಿಯೊಳಗಿನ ಔಷಧಿ ನಿಖಾಲಿಯಾಗಿತ್ತು, ಈಗ ಅದು ಕಾಣೆಯಾಗಿದೆ. ಮೂಲೆ ಸಮೇತ ತಡಕಾಡುತ್ತಿದ್ದಾಳೆ, ನನ್ನ ಕಿಸೆಗೆ ತೂತು ಬಿದ್ದು ಅದೆಷ್ಟೋ ದಿನಗಳಾಗಿವೆ. ಅಪ್ಪನ ಕಿಸೆಯೊಳಗೆ ಒಕ್ಕ ಕೈಗೆ ಎಂಟಾಣಿಯೂ ಸಿಕ್ಕಲಿಲ್ಲ, ಸಾರಾಯಿ ಅಂಗಡಿ ಬಾಟಲಿ ರಾತ್ರಿಯೇ ಕದ್ದಿತ್ತು. ಜೀರಿಗೆ ಡಬ್ಬಿಯೊಳಗೆ ಅವ್ವ ತೆರೆದ ಉಳಿತಾಯ ಖಾತೆ ಸೊನ್ನೆಯೇ ಸುತ್ತುತ್ತಿತ್ತು. ಅವ್ವ ಉಟ್ಟ ಸೀರೆಗೆ ಹಲವು ಬಗೆಯ ಶಸ್ತ್ರಚಿಕಿತ್ಸೆ, ಕೈಕಾಲ ಬೆರಳು ಸಾಲುತ್ತಿಲ್ಲ ಲೆಕ್ಕವಿಡಲು. ಖರ್ಚಾದ ದಾರದ ಉಂಡಿಗಳು ಅಂಗಳದಲ್ಲಿ ಅನಾಥ. ಉಂಗುಟ ಅರಿದ ಚಪ್ಪಲಿಗಳು ತಮಗೆ ಮುಕ್ತಿ ನೀಡುವಂತೆ ಗೋಳಿಡುತ್ತಿವೆ, ಮುರಿದ ಮುಳ್ಳು ಚುಚ್ಚುತ್ತಿವೆ ನೆರವಿಗೆ ಧಾವಿಸಿ. ನಿರ್ಮೂಲ ಬಯಸಿದ್ದಾಳೆ, ಸ್ವರ್ಗದಲ್ಲೊಂದು ನಿವೇಶನ ಮಂಜೂರು ಮಾಡಲಾಗಿದೆಯಂತೆ. ಮರಣದ ಟರಾವೂ ಇಡಲಾಗಿದೆ. ಅವನ ಅವ್ವ ಸಾವಿಸುತ್ತಾಳೆ ಮಾತಿನಲ್ಲೇ. ಅವನ ಆಲಯಕ್ಕೆ ಮುಳ್ಳು ಹಚ್ಚಿದ್ದಾಳೆ. ಲಟಿಕೆ ಶಬ್ದಕ್ಕೆ ನಿದ್ದೆಗೆಟ್ಟಿದ್ದಾನೆ. ಮೂರನ ಕಣ್ಣು ರಂಗಾಗಿದೆ. ಜಗತ್ತಿನಲ್ಲಿ ಅದೆಷ್ಟೋ ದುಃಖ ದುಮ್ಮಾನಗಳು. ಅವನ ಕೂಗು ಅವನಿಗೆ ಮುಟ್ಟುವ ಮುಂಚೆಯೇ ಕರಗಿದೆ, ವಾಯುದೇವನಲ್ಲಿ ಲೀನವಾಗಿದೆ.
1: ಈಗ ಭಾವಗೀತೆಯನ್ನು ಕೇಳೋಣ ಮುನೇಶ್ವರಿಂದ.
3: ಭಂಗ

ಪುತಂತು ನನ್ನೆದೆಗೆ ತಂಪುತಂತು. ಆ ಶುಕ್ರಧಾರಿ ನಕ್ಷತ್ರಧಾರಿ, ಆ ಶುಕ್ರಧಾರಿ ನಕ್ಷತ್ರಧಾರಿ, ದರೆ ದರೆಗೆ ಏರಿ ಏರಿ ನನ್ ಹೃದಯ ವೀಣಿ, ನನ್ ಹೃದಯ ಮೀಟಿ, ಅದು ರಾಸರಾಗ ಮಾಲೆ, ಅದು ರಾಸರಾಗ.

ನನ್ನೆದೆಗೆ ತಂಪು ತಂತು, ನನ್ನೆದೆಗೆ ತಂಪು ತಂತು. ಹಲ್ಲಿಯೇನು ಒಬ್ಬ ದಿನವೆಲ್ಲ ನೋವು, ದಿನವೆಲ್ಲ ಸಾವು ನೋವು. ಬದುಕನ್ನು ಅರಿತು ಬಂಗಾರ ತೆಗೆದು ಅರಿತಾಗ

0: ನನ್ನೆದೆಗೆ ತಂಪು ತಂತು.
1: ಇದುವರೆಗೆ ಸಿಂಧನೂರಿನ ಸರ್ಕಾರಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯತೆ ಕೇಳಿದಿರಿ. ನಿರೂಪಣೆ ಬಸವರಾಜ ಕಡದಡ್ಡಿ, ಉಪನ್ಯಾಸಕರು

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು.
1: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

ಇದುವರೆಗೆ ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ, ಕಾರ್ಯಕ್ರಮ ವಿವರಣೆಯ ನಂತರ 6:10 ಪ್ರಕಟಣೆಗಳು, 6:15 ಭಾವಗೀತೆಗಳ ಕಾರ್ಯಕ್ರಮ, 7:45 8:44 9:16 ಆಟದ ಕೊನೆಯವರೆಗೆ ಲಂಡನ್ ನಗರದ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುವ ICC ಮಹಿಳಾ ವಿಶ್ವಕಪ್ T20 ಫೈನಲ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10ಕ್ಕೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ, 6:35ಕ್ಕೆ ದೇಶಭಕ್ತಿಗೀತೆ, 6:40ಕ್ಕೆ ರೈತರಿಗೆ ಸಲಹೆ, 6:45ಕ್ಕೆ ಜಾನಪದ ಗೀತೆಗಳು, 7:45ಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ, 8:30ಕ್ಕೆ ವಚನ ಗಾಯನ, 9:00ಕ್ಕೆ ಪ್ರಕಟಣೆಗಳು, 9:05ಕ್ಕೆ ಭಾವಗೀತೆಗಳು, 9:30ಕ್ಕೆ ಚಿತ್ರಗೀತೆಗಳನ್ನು ಆಲಿಸುವಿರಿ. 10:32ಕ್ಕೆ ವಿವಿಧ ಭಾರತಿ ಕನ್ನಡ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಕೇಳಿ ಒತ್ತಡ ನಿರ್ವಹಣೆ ಮತ್ತು ಯೋಗ, ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 1:00ಗೆ ಪ್ರಗತಿಪಥ, 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 3:00ಗೆ FM 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮ. ನಾಳೆ ಸಂಜೆ ಪ್ರಸಾರದಲ್ಲಿ 5:00ಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಭಾವಯಾನ, ಚನ್ನವೀರ ಕಣಿವಿ ಅವರ ಬರಹ ಮತ್ತು ಬರಹ ಬದುಕಿನ ಪರಿಚಯ ಕಾರ್ಯಕ್ರಮದ ಪ್ರಸ್ತುತಿ ಜಯಶ್ರೀ ಹಾಂಡೆದ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:00ಗೆ ಕಾರ್ಯಕ್ರಮಗಳ ವಿವರಣೆ, 6:15ಕ್ಕೆ ಭಾವಗೀತೆಗಳು, 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆದಾಣೆ. 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಿಗೆ ಶರಣಪ್ಪ ವಡಿಗೇರ್ ಮತ್ತು ಸಂಗಡಿಗರಿಂದ ಕೃಷಿ ಗೀತೆಗಳು. 7:45ಕ್ಕೆ ಚಿತ್ರಗೀತೆಗಳು. 8:00ಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ವೆಂಕಟೇಶ್ ಬೇವಿನ ಬೆಂಚಿ ಮತ್ತು ರಮಾ ಕುಲಕರ್ಣಿ. 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ರಾಜಬಿ ವಲಿಮಾ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ರಾಯಚೂರಿನ ಅಪೂರ್ವ ಮತ್ತು ಸಂಗಡಿಗರಿಂದ ಸುಗಮ ಸಂಗೀತ. ತಬಲಾ ಸಾಥ್ ಗೋಪಾಲ ಗುಡಿಬಂಡಿ, ಹಾರ್ಮೋನಿಯಂ ಸಾಥಿ ಕೊಪ್ರೇಶ್ ದೇಸಾಯಿ. 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಜಿ ಜೋಗ್ ಅವರ ವಯೋಲಿನ್ ವಾದನ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:05.
1: The news are read by Abhishek Mukhopadhyay. Union Minister of Agriculture and Rural Development Shivraj Singh Chauhan today released the first installment of over 25,000 crore rupees to the states under Viksit Bharat Guarantee for Rozgar and Ajivika Mission Grameen. Mr. Chauhan also reviewed the implementation of the scheme with rural development ministers of all states and union territories. He said the first installment released today is aimed at ensuring that states have adequate funds so that wages can be paid within 15 days. The monsoon session of Parliament will commence from the 20th of this month and continue till the 13th of August. Parliamentary Affairs Minister Kiran Rijiji informed that President Draupadi Murmu has approved the proposal of the government to convene the monsoon session of Parliament from 20th of July. The government has withdrawn emergency curbs on natural gas supplies after liquefied natural gas LNG shipments through the Strait of Hormuz resumed following a ceasefire in the West Asia conflict. The emergency order was issued in March this year under the Essential Commodities Act after disruptions to LNG shipments through the Strait of Hormuz. Minister of State for Personnel, Public Grievances and Pensions, Dr. Jitendra Singh, today met a delegation of Bharatiya Mazdoor Sangh, BMS, and affiliated employees' organizations to discuss a range of issues relating to government employees, pensioners, and administrative reforms. Dr. Singh appreciated the constructive role played by employee organizations in bringing service-related issues before the government through institutional dialogue. In Maharashtra, heavy monsoon rains continued to affect several parts of the state today, triggering rescue operations and rain-related incidents. In Raigad district, 10 to 12 tourists were safely rescued by the police from Adoshi waterfall near Kopoli after the water level suddenly rose. Authorities have advised people to stay away from rivers, waterfalls and other water bodies during the monsoon. In Mumbai, a 63-year-old man was killed after a tree fell on a shop in Kurla during heavy rain this afternoon. The BMC said 64 incidents of tree falls and 8 cases of wall or partial house collapses have been reported across the city. Heavy rain and strong gusty winds have also disrupted flight operations significantly. The India Meteorological Department has issued a red alert in the Konkan districts, including Mumbai, Thane, Palghar, Raigad, and Ratnagiri. Heavy to very heavy rainfall is also predicted in the ghat areas of Satara, Pune, and Kolhapur. In rest of Maharashtra, the weather office has forecast thunderstorms with lightning, gusty winds of 30 to 40 kilometers per hour, and extremely heavy rainfall at isolated locations. Uttarakhand Chief Minister Pushkar Singh Dhami today flagged off the first batch of the Kailash Mansarovar Yatra 2026 from Tanakpur in Champawat district for the next leg of the pilgrimage. The first batch comprises 49 pilgrims, including a doctor, with 34 men and 15 women. Venezuela's acting president Delcy Rodriguez has thanked India for assistance in the wake of massive earthquakes. Rodriguez said that Venezuela will be reborn. In a social media post, Rodriguez said the country honors the rescuers from the United Kingdom, Qatar, France, India, Barbados, Brazil and Argentina in recognition of the invaluable work and the solidarity they have shown with Venezuela during these days of sorrow. She said Venezuela will never forget their dedication, courage and commitment. In the ICC Women's T20 World Cup, England will take on Australia in the final at the Lord's Cricket Ground in London today. The match will begin at 8 p.m. Indian time. In Wimbledon tennis, round of 16 matches have been played today. Serbia's Novak Djokovic will face Roman Saifulin of Russia, while top seed Yannick Sinner of Italy will take on Japan's Shintaro Mochizuki in the men's singles. In the other matches, Hubert Hurkacz of Poland will meet Germany's Johan Lennart Struff. Canada's Felix Oze Aliassime will play Alejandro Davidovic Fokina of Spain in the pre-quarterfinals. In the women's singles, Czech Republic's Karolina Muchova will take on compatriot Barbora Krejcikova. Top-seeded Arina Sabalenka will face Japan's Naomi Osaka. And that is the end of this.

0: ಕೇಳಿ ಪ್ರಕಟಣೆಗಳು.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು.
2: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242,
1: 8700014242.
2: ಎಲ್ಲಾ ಜೀವಿಗಳ ಜೀವವೇ ಜಲ,
3: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
4: ನೀರಿನ ಬಳಕೆ ಹಿತವಾಗಿರಲಿ,
5: ಕೊರತೆಯಾಗದಂತೆ ಗಮನವಿರಲಿ.
6: ಹನಿ ಹನಿಗೂಡ್ದ್ರೆ ಹಳ್ಳ,
7: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
3: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
2: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
5: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
7: ನೀರು ಬರಿದಾದಷ್ಟು ಆತಂಕ,
3: ಕಲುಷಿತವಾದಷ್ಟು ಕಳಂಕ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:15.

ಭಾವಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ ರತ್ನಮಾಲ ಪ್ರಕಾಶ್ ಅವರ ಧ್ವನಿಯಲ್ಲಿರುವ ಕೆ ಎಸ್ ನಿಸರ್ ಅಹಮದ್ ಅವರ ರಚನೆಯಲ್ಲಿರುವ ಭಾವಗೀತೆಯನ್ನು

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್
5: ನಗರ ಪ್ರದೇಶದ ಬಡವರ ವಲಸಿಗರ ಕೂಲಿ ಕಾರ್ಮಿಕರ ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್
4: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್
5: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ
4: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ
5: ಆರೋಗ್ಯ ತಪಾಸಣೆ ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ
4: ಟೆಲಿಮೆಡಿಸಿನ್ ಸೇವೆ ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ
5: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್
4: ಎಲ್ಲರಿಗೂ ಆರೋಗ್ಯ ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್
5: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ
4: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ
6: ಕಸ್ತೂರಿ ಶಂಕರವರ ದನಿಯಲ್ಲಿ ಕೇಳಿ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆಯಲ್ಲಿರುವ ಭಾವಗೀತೆಯನ್ನು

ಶತ್ರು ಬಾಂಧವರೇ, ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ಕಂಪನಾಂಕ 102.1 ಮೆಗಾ ಹರ್ಟ್ಸ್. ಸಮಯ 6:33:20 ಈ ಅವಧಿಯಲ್ಲಿ ಭಾವಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನರಸಿಂಹನಾಯಕ್ ಅವರ ಧ್ವನಿಯಲ್ಲಿ KS ನರಸಿಂಹಸ್ವಾಮಿಯವರ ಒಂದು ರಚನೆ.

ಶ್ರೋತೃ ಬಾಂಧವರು, ಇದುವರೆಗೆ ಭಾವಗೀತೆಗಳನ್ನು ಕೇಳ್ತೀರಿ. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರವನ್ನು ಆಲಿಸಬಹುದು.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ನದ್ದು
1: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು?
0: ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ.
1: ಅದು ನೋಡ್ಕೊಂಡು
0: ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: अपने परिवार को दीजिए सुरक्षित जीवन. रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
7: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
6: ಏನಾಯ್ತೆ ಸವಿ?
8: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
7: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
8: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
6: ನೋಡು, ಇನ್ಮೇಲೆ ಹುಷಾರಾಗಿರು. ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
9: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
10: ಐಸ್ ಕ್ರೀಮ್ ಬೇಕೆ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
11: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
12: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಹೋರಾಟ ಹಾಗೂ ದನಿ ಎತ್ತುವುದನ್ನು ಪ್ರತಿಪಾದಿಸಿದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಆಶಯ ಸಾಕಾರಗೊಳಿಸುವುದು ಇಂದಿನ ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಪ್ರಜಾಸೇವಾ ಇಲಾಖೆ ಸ್ಥಾಪಿಸುವ ಮೂಲಕ ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಆಲಿಸಿ ಪರಿಹರಿಸಲು ಸರ್ಕಾರ ಕ್ರಮ ವಹಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ 14 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಂವಿಧಾನದ ಬಲವರ್ಧನೆಯ ಪರವಾಗಿದೆ. ಸರ್ಕಾರ 6ನೇ ಗ್ಯಾರಂಟಿಯಾಗಿ ಆಸ್ತಿ ರಕ್ಷಣೆಗಳ ದಾಖಲೆಗೆ ಖಾತೆ, ಪೋಡಿ, ಭೂಮಿ ಗ್ಯಾರಂಟಿಯನ್ನು ನೀಡಲಾಗುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬಯಲು ಸೀಮೆಯ ಜಿಲ್ಲೆಯಲ್ಲಿ ಅಂತರ್ಜಲ ದಿನೇ ದಿನೇ ಬತ್ತುತ್ತಿದ್ದು, ಎತ್ತಿನ ಹೊಳೆ ಯೋಜನೆಯಿಂದ ನೀರು ನೀಡಲಾಗುತ್ತಿದೆ. ರಾಜ್ಯದ ಎಲ್ಲ ಕೆರೆಗಳ ಅಂತರ್ಜಲ ಹೆಚ್ಚಿಸಿ ರೈತರ ಬದುಕನ್ನು ಹಸನು ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ರಾಜ್ಯದಲ್ಲಿ ಭೂಮಿ ನೀಡಿದ ರೈತರಿಗೆ ಗೌರವ ನೀಡಲು ಸ್ಮರಣೀಯ ಗೋಡೆ ನಿರ್ಮಾಣ ಮಾಡಿ ಜಮೀನು ನೀಡಿದವರ ಹೆಸರನ್ನು ಹಾಕಲಾಗುತ್ತಿದೆ. ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡುವ ಮೂಲಕ ಜನರ ಆಶೋತ್ತರಗಳನ್ನು ಈಡೇರಿಸಲಾಗುತ್ತಿದೆ ಎಂದು ತಿಳಿಸಿದರು.
1: ಇವತ್ತು ಎತ್ತಿನೊಳೆಯಿಂದ, ಕರಾವಳಿಯಿಂದ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಕುಡಿಯುವ ನೀರನ್ನು ಕೊಡಬೇಕು. ಈ ರಾಜ್ಯದಲ್ಲಿರುವಂತಹ ಎಲ್ಲ ಕೆರೆಗಳಿಗೆ ಅಂತರ್ಜಲವನ್ನ ಹೆಚ್ಚಿಸಿ ಈ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಉತ್ತಮವಾದಂತಹ ನೀರನ್ನ ಕೊಡಲಿಕ್ಕೆ ಹೊಸಕೋಟೆ ಕೆರೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ತಿಪ್ಪುಗೊಂಡಹಳ್ಳಿ ಕೆರೆ, ಆನೇಕಲ್ ಸುತ್ತಮುತ್ತ ಇರುವಂತ ಏನು ನಮ್ಮ ಕೆರೆಗಳು ಈ ಬೆಂಗಳೂರು ಸುತ್ತಮುತ್ತ ಇದೆ, ಅಂತರ್ಜಲವನ್ನ ಹೆಚ್ಚುವಂತ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ.
0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದು ಚಿತ್ರದುರ್ಗದಲ್ಲಿ ಕಂದಾಯ ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿಯ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ಸಲ್ಲಿಸಲಾಗುವುದು ಹಾಗೂ ಎನ್ಡಿಆರ್ಎಫ್ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೇಂದ್ರದ ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯದೆ ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು ಹಾಗೂ ಪರಿಸ್ಥಿತಿಯನ್ನು ಸಮನ್ವಯದಿಂದ ಎದುರಿಸಬೇಕು ಎಂದು ಸೂಚನೆ ನೀಡಿರುವುದಾಗಿ ಉಪಮುಖ್ಯಮಂತ್ರಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ರಾಜ್ಯದ 4 ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ಇಂದು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಹಾಗೂ ರೈತರ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಈ ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಜನರ ಕುಡಿಯುವ ನೀರು, ಕೃಷಿ ಹಾಗೂ ಇತರೆ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದರು. 5,67 ಹೆಕ್ಟೇರ್ ಕೃಷಿಗೆ ಸಹಾಯವಾಗಲಿದ್ದು, ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದರು. ಯೋಜನೆಯ ಕಾಮಗಾರಿಗಳು ಹಂತ ಹಂತವಾಗಿ ನಡೆಯುತ್ತಿದೆ. ಕೆರೆ ತುಂಬಿಸುವ ಯೋಜನೆ 3ನೇ ಹಂತ ಪ್ರಾರಂಭವಾಗಿದ್ದು, 4ನೇ ಹಂತದ ಕೆರೆ ತುಂಬಿಸುವ ಯೋಜನೆ ಆರಂಭಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ದೇಶದ ಭದ್ರತೆ ಮತ್ತು ರಾಜ್ಯದ ಸಂಪನ್ಮೂಲಗಳ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯ ಗೊಂದಲದ ಕುರಿತು ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಪ್ರೇರಣೆಯನ್ನು ಅಧಿಕಾರಿಗಳು ಈ ಪ್ರಕ್ರಿಯೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ನಿಯಮ ಬಾಹಿರವಾಗಿ ಮಸೀದಿ, ಮದುವೆ ಮಂಟಪ ಮತ್ತು ರಸ್ತೆಗಳಲ್ಲಿ ದಾಖಲಾತಿ ಅರ್ಜಿಗಳನ್ನು ವಿತರಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಇದರಿಂದಾಗಿ ರಾಜ್ಯದಲ್ಲಿರುವ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಮತಪಟ್ಟಿಗೆ ಸೇರ್ಪಡೆಯಾಗಿ ದೇಶದ ಸಂಪನ್ಮೂಲ ದುರುಪಯೋಗಪಡಿಸಿಕೊಳ್ಳುವ ಅಪಾಯವಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಬೇರೆ ರಾಜ್ಯದ ಅಧಿಕಾರಿಗಳನ್ನು ನಿಯೋಜಿಸಿ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸುವಂತೆ ಹಾಗೂ ನಿಯಮ ಉಲ್ಲಂಘಿಸುವ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿಂದು ರಾಜ್ಯ ಪದಾಧಿಕಾರಿಗಳ ಸಭೆ ನಡೆಯಿತು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತಿದೆ ಎನ್ನಲಾದ ಅಧಿಕಾರ ದುರ್ಬಳಕೆಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಇದೇ ವೇಳೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹಲವಾರು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಂ ಗೌಡ, ಪಿ ರಾಜೀವ್ ಸೇರಿದಂತೆ ಪಕ್ಷದ ಶಾಸಕರು ಹಾಗೂ ರಾಜ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಕಾರ್ಯಸ್ಥಳಗಳಲ್ಲಿನ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು ಕಾರ್ಮಿಕರ ಅಪಘಾತಗಳ ಪ್ರಮಾಣ ಗಣನೀಯವಾಗಿ ಕುಸಿದಿದೆ ಎಂದು ಕೇಂದ್ರ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ದೇಶದಲ್ಲಿ ಸುರಕ್ಷಿತ ಹಾಗೂ ಆರೋಗ್ಯಕರ ಕಾರ್ಯಸ್ಥಳಗಳನ್ನು ನಿರ್ಮಿಸುವ ಕೇಂದ್ರ ಸರ್ಕಾರದ ನಿರಂತರ ಪ್ರಯತ್ನದ ಫಲವಾಗಿ ಉದ್ಯೋಗದ ಅವಧಿಯಲ್ಲಿ ಸಂಭವಿಸುವ ಮಾರಣಾಂತಿಕ ಮತ್ತು ಇತರ ಗಾಯಗಳ ಪ್ರಮಾಣ 2016ರಲ್ಲಿ ಪ್ರತಿ 1 ಲಕ್ಷ ಕಾರ್ಮಿಕರಿಗೆ %37.73ರಷ್ಟಿತ್ತು. ಇದು 2023ರ ವೇಳೆಗೆ 21.42% ಇಳಿಕೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಕೇಂದ್ರ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ನಾಡಪ್ರಭು ಕೆಂಪೇಗೌಡ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು ಕರಾವಳಿ ಕರ್ನಾಟಕದಾದ್ಯಂತ ಸಾಮಾನ್ಯವಾಗಿತ್ತು. ಕರಾವಳಿಯ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ 15 ಸೆಂಟಿಮೀಟರ್, ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ 13, ಗೇರುಸೊಪ್ಪದಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನು ಪೊನ್ನಂಪೇಟೆಯಲ್ಲಿ 11, ಕಮ್ಮರಡಿ, ಶೃಂಗೇರಿ, ತಾಳಗುಪ್ಪ, ಖಾನಾಪುರದಲ್ಲಿ ತಲಾ 9, ಲೋಂಡಾದಲ್ಲಿ 8 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 6 ದಿನಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡಿನ ಹಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಲಿದೆ. ಇಂದಿನಿಂದ ಇದೇ 9ರವರೆಗೆ ಕರಾವಳಿಯಲ್ಲಿ ಗಾಳಿ 40-60 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯುವ ವೇಳೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ, ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕಳೆದ ಕೆಲವು ದಿನಗಳಿಂದ ಮುಂಗಾರು ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿಗಳಿಗೆ ಒಳಹರಿವು ಕ್ಷಣಕ್ಕೂ ಹೆಚ್ಚುತ್ತಿದ್ದು ಸದ್ಯ ಜಲಾಶಯಕ್ಕೆ ಸುಮಾರು 8,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದ್ದು ಬೆಳಗಾವಿಯಿಂದ ಬಾಗಲಕೋಟೆಯವರೆಗೆ ನದಿಯ ಹರಿವು ಉತ್ತಮವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಘಟಪ್ರಭಾ ಜಲಾಶಯಕ್ಕೆ ಭೇಟಿ ನೀಡಿ ಜಲಾಶಯದ ಪ್ರಸಕ್ತ ಪರಿಸ್ಥಿತಿ ಹಾಗೂ ಒಳಹರಿವಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಇಂದು ಬೆಳಗ್ಗೆಯಿಂದಲೇ ಘಟಪ್ರಭಾ ಎಡದಂಡೆ ಕಾಲುವೆಗೆ 1,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇದನ್ನು 2,000 ಕ್ಯೂಸೆಕ್ಗೆ ಹೆಚ್ಚಿಸುವ ಮೂಲಕ ಸುಮಾರು 2 ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆತು ರೈತರ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿಯೂ ಜಲಾಶಯದ ನೀರಿನ ಮಟ್ಟ ಹಾಗೂ ಒಳಹರಿವಿನ ಮೇಲೆ ನಿರಂತರ ನಿಗಾ ವಹಿಸಿ ರೈತರ ಹಿತದೃಷ್ಟಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
5: ಅಕ್ಕ, ಕೆಲಸ ಸಿಕ್ತು.
6: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
5: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
6: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲ್ರಿಗಿಂತ ಮೊದಲು ಖರ್ಚು.
5: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
6: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
5: ಆದ್ರೆ ಅಕ್ಕ
6: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
5: ಪಾರ್ಟಿ ನಂದು, ಬಜೆಟ್ ನಿಂದು.
7: ಆರ್ಬಿಐ ಹೇಳುತ್ತೆ,
8: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
9: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ.

0: ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆ, ಹಾಗೆಯೇ ರೈತ ಮಹಿಳೆಯರಿಗೆ ಶರಣು ಶರಣಾರ್ಥಿ, ಹಾಗೆಯೇ ನಮಸ್ಕಾರಗಳು ರೈತ ಬಾಂಧವರು. ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ಸಿರುವಾರ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಹೇಗಿದೆ, ರೈತ ಬಾಂಧವರು ಏನೆಲ್ಲ ಕೃಷಿ ಚಟುವಟಿಕೆಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಅಂತ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ಜೊತೆಗೆ ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು, ಜೊತೆಗೆ ಪರಿಸರ ಕುರಿತಾದಂಥ ಹಾಡುಗಳನ್ನು ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಮೊದಲಿಗೆ ಸಿರುವಾರ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಆಗಿತ್ತು, ಜೊತೆಗೆ ರೈತ ಬಾಂಧವರು ಸದ್ಯ ಏನು ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಯಾವ ಬೆಳೆಗಳಿಗೆ ರೈತ ಬಾಂಧವರು ವಾಲ್ತಾ ಇದ್ದಾರೆ ಎಂಬಂಥ ಒಂದು ವಿಚಾರವನ್ನು ಸಿರುವಾರ ತಾಲೂಕಿನ ಜಕ್ಕಲದಿನ್ನಿ ಗ್ರಾಮದ ಶಿವಪ್ಪ ಅವರು ನೇರವಾಗಿ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ಶಿವಪ್ಪ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಹಾಗೆಯೇ ನಮಸ್ಕಾರ.
1: ನಮಸ್ಕಾರ ಸರ್.
0: ಹೇಳಿ ಶಿವಪ್ಪ ಅವರೇ, ಈಗ ಮುಂಗಾರು ಈ ವರ್ಷ 2026 ಹೇಗೆ ಅನಿಸ್ತಾ ಇದೆ ನಿಮಗೆ?
1: ಸರ್, ಮುಂಗಾರು 2026 ಸ್ವಲ್ಪ ಕಷ್ಟ ನೆನ್ಸಕೈತೆ ಸರ್. ಯಾಕಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಮೇದಲ್ಲಿ ಹಂಗ ಕೊನೆಗ ಮಳೆ ಬಂತ ಸರ್. ನಾವು ಜೂನ್ ಬಂತಲ್ಲ ಮಳೆ ಬರುತ್ತಂತ ಹೇಳಿ ಸ್ವಲ್ಪ ಭೂಮಿಯಲ್ಲಿ ಬೀಜ ಹಾಕಿದ್ವಿ ಸರ್ ಹತ್ತಿ. ಹೀಗಾಗಿ ಈಗ ಒಂದೂವರೆ ತಿಂಗಳಾಯ್ತು ಸರ್, ಮತ್ತೆ ಮಳೆ ಹೋಗ್ಬಿಟ್ಟೈತೆ. ಇದ್ದ ಹತ್ತಿ ಬೆಳೆ ಎಲ್ಲ ಬೆಳೆ ಬೆಳವಣಿಗೆ ಇಲ್ಲ ಸರ್, ಕುಂದ್ರ ಬಿದ್ದ್ಬಿಟ್ಟು ಬೆಳೆಗಳೆಲ್ಲ. ಕಷ್ಟನೇ ಅನಿಸ್ತದೆ ಸರ್.
0: ಅಂತಂದ್ರೆ ಮುಂಗಾರು ಆಶಾದಾಯಕವಾಗಿ ಕೆಲವೊಂದು ಅಡ್ಡ ಮಳೆಗಳು ಬಿದ್ದು, ಅಂತಂದ್ರೆ ಮುಂಗಾರು ಪೂರ್ವದಲ್ಲಿ ಸ್ವಲ್ಪ ಮಳೆ ಆಯ್ತು, ರೈತ ಬಾಂಧವರು ಹೊಲವನ್ನ ನಮ್ಮ ಕುಂಟಿ ಆಯ್ತು, ಮಡಿಕೆ ಆಯ್ತು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು.
1: ಹ್ಮ್ ಸರ್, ನಾವು ಮೇದಾಗ ರೆಡಿ ಮಾಡಿ ಇಟ್ಕಂತೀವಿ ಸರ್. ಜೂನ್ ಗೆ ಮಳೆ ಬಿದ್ರೆ ಜಲ್ದಿನ ಹಾಕಿ ಹತ್ತಿ ಮತ್ತೆ ಪರ್ಯಾಯ ಬೆಳೆ ಬೇರೆ ಬೆಳೆ ಬೆಳೆಗಳು ಬೆಳಿತೇವ ಅಂತೇಳಿ. ಹಿಂಗಾಗಿ 2 ವರ್ಷ ಚೆನ್ನಾಗಾಯ್ತು ಸರ್. ಈ ವರ್ಷ ಅದೇ ರೀತಿ ಆಗತ್ತೆ ಅಂತೇಳಿ ನಾವು ಮೇದಲ್ಲೇ ಮಳೆ ಬಿದ್ರು ಭೂಮಿ ರೆಡಿ ಇದ್ವಿ ಸರ್. ಮೇದ ಕೊನೆ ತಿಂಗಳಲ್ಲಿ ಹಾಕ್ಬಿಟ್ಟಿವಿ ಸರ್.
0: ಅಂತಂದ್ರೆ ಈಗ ಮುಂಗಾರಿಗೆ ಸ್ವಲ್ಪ ಹತ್ತಿ ಕಾಳು ಜಲ್ದಿ ಇಟ್ಟರಪ್ಪ ಅಂತಂದ್ರೆ ಚಲೋ ಇಳುವರಿ ಬರ್ತದ. ಬರಂಗಿಲ್ಲ
1: ಮತ್ತೆ ಮತ್ತೆ ಆಮೇಲೆ ಹತ್ತಕ್ಕಂಡು ಕಡ್ಲೆ ಸಜ್ಜೆ ಅಂತವೆಲ್ಲ ಬೆಳೆ ಆಗ್ತು ಅಂತ ಹೇಳಿ ಅನ್ಕೊಂಡಿದ್ವಿ ಸರ್. ಇದು ಮಳೆನೇ ಇಲ್ದಂಗ ಆಗ್ಬಿಟ್ಟ ಸರ್.
0: ಅಂದ್ರೆ ಜಾಸ್ತಿ ಈ ಭಾಗದಲ್ಲಿ ನಿಮ್ಮ ಸಿರುವಾರ ತಾಲೂಕು ಆಗಿರ್ಬೋದು, ಈ ಕಡೆ ಅತ್ತನೂರು ಕಲ್ಮಲ ಕಡೆ ರೈತ ಬಾಂಧವರು ಈ ತೊಗರಿ ಜಾಸ್ತಿ ಹೋಗ್ತಿದ್ದಾರೆ ಅಥವಾ ಏನು ಹತ್ತಿ ಜಾಸ್ತಿ ಮಾಡ್ತಾ ಇದ್ದಾರೆ ಶಿವಪುರ?
1: ಇಲ್ಲ ಸರ್, ಈ ವರ್ಷ ಹತ್ತಿನೇ ಜಾಸ್ತಿ ಆಗಿದೆ ಸರ್. ಯಾಕಂದ್ರೆ 2 ವರ್ಷ ಚೆನ್ನಾಗಿ ಹತ್ತಿ ಬಂದ್ಬಿಟ್ಟು ಸರ್, ಇಳುವರಿ ಎಲ್ಲ
0: ಹೌದು,
1: ರೇಟನ್ನು ಚೆನ್ನಾಗಿತ್ತು. ಹಂಗಾಗಿ ಹತ್ತಿ ಬೆಳ್ಕೊಂಡು ಬೇರೆ ಬೆಳೆ ಸಜ್ಜೆ ಈ ಕಡ್ಲೆ ಇದು ಬೆಳೆಯಕ್ಕೆ ಚಾನ್ಸ್ ಇತ್ತು ಸರ್. ಈಗ ತೊಗರಿ ಹಾಕಿದ್ರೆ ತೊಗರಿ ಅಷ್ಟೇ ಬೆಳಿತೀವಿ ಸರ್.
0: ಒಂದೇ ಬೆಳೆ ಆಗ್ತದ?
1: ಒಂದೇ ಬೆಳೆ ಆಗತ್ತೆ ಅಂತೇಳಿನೇ ಹತ್ತಿ ವರ್ಷ ಏರಿಯಾ ಜಾಸ್ತಿ ಆಗಿದೆ ಸರ್.
0: ಅಂದ್ರೆ ರೈತ ಬಾಂಧವರು ಈಗ ಜೂನ್ ಮೊದಲೇ ವಾರದಲ್ಲಿ ಕಾಳು ಇಟ್ರ?
1: ಜೂನ್ ಮೊದಲೇ ವಾರದಲ್ಲೂ ಕಾಳು ಇಟ್ರ ಸರ್, ಮೇ ಕೊನೆ ತಿಂಗಳಲ್ಲೂ ಕಾಳು ಇಟ್ಬಿಟ್ಟಿವಿ ಸರ್.
0: ಅಂದ್ರೆ ಹಂಗೆ ಹಸಿ ಆಗ್ತಿತ್ತು. ಕೆಲವು ರೈತ ಬಾಂಧವರು ಒಣ ನೆಲದಾಗ ಏನಾರ ಕಾಳು ಇಟ್ರೆ ಹೇಗೆ
1: ಇಟ್ಟಿವಿ ಸರ್? ಹೆಂಗಂತಂದ್ರೆ ನಾವ್ ಇಲ್ಲೆಲ್ಲ ದೇವ್ರ ನಂಬಿಕೆಗಳು ಇರ್ತಾವಲ್ಲ ಸರ್, ಮಳೆ ನಾವು ದೇವ್ರಿಗೆ ನೀರ್ ಹಾಕಿದೀವಿ ಬರುತ್ತ ಅಂತ ಹೇಳಿಕೆ ಅವೆಲ್ಲ ಇರ್ತಾವಲ್ಲ ಸರ್. ಅದ್ರ ಪ್ರಕಾರ ನಮಗ್ ಲೇಬರ್ ಸಿಗಂಗಿಲ್ಲ, ಮತ್ತೆ ಮಳೆ ಒಮ್ಮೆಲೆ ಮಳೆ ಬಂದ್ರೆ ಶಾರ್ಟೇಜ್ ಆಗುತ್ತೆ ಅಂತ ಹೇಳಿ ಒಣ ನೆಲದಲ್ಲೂ ಇಟ್ಬಿಟ್ಟಿವಿ ಸರ್ ಕಾಳು.
0: ಹೆಂಗ ನೀವ ನಮ್ದು ನೇರ ಭತ್ತ ಕೂರ್ಗೆ ಕೆಲವೊಂದು ಒಣ ಮಣ್ಣಾಗ ಹೆಂಗ್ ಬಿತ್ತಾರ, ಹೆಂಗ ಹತ್ತಿ ಕಾಳನ್ನು ಇಟ್ಟಾರ ಮಂದಿ?
1: ಹತ್ತಿ ಕಾಳು ಒಣ ಮಣ್ಣಾಗೆ ಇಟ್ಬಿಟ್ಟಿವಿ ಸರ್, ಲೇಬರ್ ಸಿಗಲ್ಲ ಒಮ್ಮೆಲೆ ಮಳೆ ಬಂದ್ರೆ ಅಂತೇಳಿ. ಒಣ ಮಣ್ಣಾಗೂ ಇಟ್ಟಿವಿ ಸರ್, ಅವು ಅರ್ಧಕ್ಕೆ ಮರ್ದಕ್ಕೆ ನಾಟಿ ಬಿಟ್ಟವ್ರಿ.
0: ಮತ್ತೆ ಅರೆ ಬರೀ ಹಸಿ ಆತಪ್ಪ ಅಂದ್ರೆ ಶಿವಪ್ಪ ಅವರೇ, ಮತ್ತೆ ಎಲ್ಲಿ ಹಸಿ ಇರ್ತದ ಅಲ್ಲಿ ನಾಟ್ತದ, ಎಲ್ಲಿ ಒಣ ಮಣ್ಣು ಇರ್ತದ ಅಲ್ಲಿ ಅದು ಮೊಳಕೆ ಬರಲ್ಲ.
1: ಹಂಗೆ ಆಗಿಬಿಟ್ಟ ಸರ್, ಲೇಬರ್ ಸಿಗಲ್ಲ ಅಂತೇಳಿ ಒಣದವ್ರಾಗ ಇಟ್ಟಿವಿ, ಅರ್ಧಕ್ಕೆ ಮರ್ದಕ್ಕೆ ಆಗಿಬಿಟ್ಟ ಸರ್, ಅಲ್ಲೊಂದಿಲ್ಲ ಮೊಳಕೆ ಆಗಿದೆ.
0: ಹೆಂಗೆ ಈಗ ಒಂದು 2-3 ದಿನ ಹಿಂದೆ ಒಂಚೂರು ವಾತಾವರಣ ಬದಲಾವಣೆ ಆಗ್ಯದ, ಏನಾರು ಹನಿ ನೀರು ಸ್ವಲ್ಪ ಏನೋ ಒಂದು ಮಳೆ ಬರ್ಬೋದು ಅಂತ ಹೇಳಿ ಆಶಾ ಭಾವನೆ, ಹೆಂಗೆ ಅನ್ಸಕತ್ತದ?
1: ಆಸೆ ಐತೆ ಸರ್, ಮಾಡೇನು ಡೈಲಿ ಬರ್ತದ್ರೆ ಹೋಗ್ತದ, ಬರೇ ಒಂದೊಂದ್ ಹನಿ ಬಿಡ್ತದ್ರೆ ಹೋಗ್ಬಿಡ್ತದ್ರಿ. ನಮಗ್ ಇದು ಬರ್ಲ ರಾತ್ರಿ ಏನೋ ಮಾಡಾಗತ್ತ, ರಾತ್ರಿ ಅಟ್ಲೀಸ್ಟ್ ಬರುತ್ತ ಅಂದ್ರು ಬರ್ತಾ ಇಲ್ಲ ಸರ್, ಒಂದೊಂದ್ ಹನಿ ಉದುರ್ತದೆ. ಈ ಆಷಾಢ ಒಂದು ಗಾಳಿ ಸರ್, ಗಾಳಿಗೆ ಮಾಡ ಓಡ್ತಾ ಇದಾವ ಸರ್, ನಿಂದಿರ್ತಾ ಇಲ್ಲ.
0: ಹೌದು, ಆಷಾಢ ಮಳೆ ಸ್ವಲ್ಪ ಹೇಳಕ್ ಆಗಲ್ಲ, ಸುಮ್ನೆ ಗಾಳಿ ಉಂಟಿರ್ತದ, ಮೋಡ ಓಡ್ತಿರ್ತದ.
1: ಹ್ಮ್ ಸರ್.
0: ಅಂದ್ರೆ ಹಸಿ ಮಳೆ ಆದ್ಮೇಲೆ ಬಿತ್ತಬೇಕು ನನ್ನ ವಿಚಾರದಲ್ಲಿ.
1: ನಾವು ಜೂನ್ ಅಲ್ಲಿ ಇದ್ವಿ ಅಲ್ಲ ಸರ್, ಮುಂಗಾರು ಸ್ಟಾರ್ಟ್ ಆಗತ್ತಾ ಬಂದೇ ಬರ್ತಾವ ಮಳೆ ಅನ್ಕೊಂಡೆ ಬಿದ್ಬಿಟ್ಟಿವಿ ಸರ್. ಇವತ್ತ ಹಿಂಗಾಗತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ.
0: ಹೌದೌದೌದು. ಏನು ಭತ್ತ ನಾಟಿ ಮಾಡೋರು ಅಥವಾ ಏನಾದ್ರು ಈಗ ಸಿರೋರು ಆ ಭಾಗದಲ್ಲಿ ನಿರ್ಮಾನವಿ ಆಯ್ತು, ಮಾನವಿ ಆಯ್ತು, ಆ ಕಡೆ ಕೆನಾಲ್ ಅನ್ನ ನಂಬ್ಕೊಂಡ್ರು ಏನಾರು ನೀರಿದ್ದಂಥವ್ರು ಏನಾದ್ರು ಸಸಿಗ್ ಮಡಿ ಏನಾರು ಮಾಡ್ಕೊಳ್ತಿದಾರ ಹೇಗೆ?
1: ಸಸಿ ಮಡಿ ಬಹಳ ಕಮ್ಮಿ ಸರ್ ಮುಂಗಾರಿ ಮಾಡೋದು. DST ಇವು ಡೈರೆಕ್ಟ್ ಬಿತ್ತಿ ಬಿಡ್ತಾರೆ ಸರ್, ಕೊಳೆ ಎಲ್ಲ
0: ಕೂರ್ಗಿ ಬಿತ್ತನೆ ಮಾಡೋರು.
1: ಕೂರ್ಗಿ ಬಿತ್ತು ಹಸಿದು ನಾಟ್ಯವು ಸರ್, ಒಬ್ಬೊಬ್ರು ಅರ್ಧ ಅರೆ ಬರೆ ನಾಟ್ಯಾವ, ಒಬ್ಬೊಬ್ರು ಒಣದ್ರಾಗ ಬಿತ್ತಿ ಬಿಡ್ತಾರ ಸರ್, ಮಳೆ ಬರುತ್ತ ಕೆನಲ್ ನೀರ್ ಬರ್ತಾವ ಅಂತೇಳಿ. ಈ ವರ್ಷ ನೀರುನು ಗ್ಯಾರಂಟಿ ಇಲ್ಲ ಅಂತ ಹೇಳ ಸರ್ ಡ್ಯಾಮು.
0: ಹೌದು, ಮಳೆ ಆಯ್ತು ಅಂತಂದ್ರೆ ನೀರು ಕೆನಲ್ದಾಗ ಬಿಡ್ತಾರೆ, ಮಳೆನೇ ಆಗ್ಲಿಲ್ಲಪ್ಪ ಅಂತಂದ್ರೆ ಮತ್ತ ಡ್ಯಾಮ್ ಇಂದ ಕೆನಲ್ ನೀರ್ ಬರೋದು ಕಷ್ಟ ಆಗ್ತದೆ, ಕುಡಿಯೋ ನೀರಿಗೆ ಸಮಸ್ಯೆ ಆಗ್ಬಿಟ್ರೆ ಮತ್ತ ಶಿವಪ್ಪ ಅವ್ರ ಹೆಂಗಾಗ್ತದ?
1: ಅದೇ ಸರ್, ಅದನ್ನು ಗ್ಯಾರಂಟಿ ಇಲ್ಲ, ನೀವು ನೀರಿನ ನಂಬಿಕೆ ಮೇಲೆ ಬೆಳಬೇಡ್ರ ಅಂತ ಹೇಳ್ಬಿಟ್ಟದ ಸರ್ ಸರ್ಕಾರ. ಅದೇ ಹೆಂಗ್ ಮಾಡ್ಬೇಕಂತಾನೆ ಕಷ್ಟ ಆಗ್ಬಿಟ್ಟ ಸರ್. ಸಸಿ ಬಿತ್ತಿ ಬಿಟ್ಟಿವಿ ಸರ್, ಕೌಳಿನೂ ಬಿತ್ತಿವಿ, ಹತ್ತಿನೂ ಇಟ್ಟಿವಿ, ಈಗ ಮಳೆ ನಿಲ್ದಂಗೆ ಬಹಳ ಸಂಕಷ್ಟದಾಗಿದೆ ಸರ್ ರೈತರೆಲ್ಲ.
0: ಈಗ ನೋಡ್ರಿ ಶಿವಪ್ಪರ, ಈಗ ಜೂನ್ ಹೋಯ್ತು, ಜುಲೈ ಮೊದಲನೇ ವಾರ ಆರಂಭ ಆಗತ್ತದ. ಈಗೇನಾದರೂ ಜುಲೈ ಎರಡನೇ ವಾರದಾಗ ಮತ್ತು ಜುಲೈ ಕೊನೆ ವಾರದಾಗ ಏನಾದರೂ ಮಳೆ ಅಲ್ಲಿ ತನಕ ಬರಲಿಲ್ಲ ಅಂದ್ರೆ ರೈತ ಬಾಂಧವರು ಮತ್ತೆ ಯಾವ ಬೆಳೆಗೆ ಹೋಗ್ಬೋದು ಅಂತ ಹೇಳಿ ಅನಿಸ್ತದೆ ನಿಮ್ಗೆ?
1: ಸರ್ ಮಳೆ ಬರಲ್ಲ ಅಂತಂದ್ರೆ ಲಾಸ್ಟ್ ಹಿಂಗಾರು ಮತ್ತೆ ಜೋಳಕ್ಕೆ ಹೋಗ್ಬೇಕು ಸರ್, ಜೋಳ ಕಡಲೆ. ಅದ್ಬಿಟ್ರೆ ಏನ್ ಪರ್ಯಾಯ ಇಲ್ಲ ಸರ್, ಜೋಳ ಕಡಲೆನೆ ಮಾಡ್ಬೇಕು ಸರ್.
0: ಅಲ್ಲ ಅದಕ್ಕಿಂತ ಮತ್ತೆ ಏನಾದರೂ ಅಲ್ಪಾವಧಿ ಸೂರ್ಯಕಾಂತಿ ಜೊತೆಗೆ ಏನಾದರೂ ಈ ಸಿರಿಧಾನ್ಯಗಳು ಏನು ಹೇಳ್ತಿರಲ್ಲ ನೀವು?
1: ಸಿರಿಧಾನ್ಯಗಳು ಬೆಳಿತಾರೆ ಸರ್, ಈಗೆಲ್ಲ ಮಾರ್ಕೆಟ್ ಇಲ್ಲ ಅಷ್ಟು ಸ್ವಲ್ಪ. ಇಲ್ಲಿ ಬೇರೆ ಅಂದ್ರೆ ಜೋಳ ಕಡ್ಲಿಗಂದ್ರೆ ಬಹಳಷ್ಟು ಜನ ಹೋಗ್ತಾರೆ ಸರ್. ಈಗ ಸಿರಿಧಾನ್ಯ ಬೆಳಿಬೇಕಂತಂದ್ರೆ ಅರ್ಧ ಜನ ಬೆಳಿತಾರೆ ಸರ್, ಕೆಲವು ಜನ ಬಹಳ ಬೆಳೆಯಂಗಿಲ್ಲ.
0: ಹೌದು,
1: ಸೂರ್ಯಪಾನ ಅಂತಂದ್ರೆ ಗ್ಯಾರಂಟಿ ಇಲ್ಲದ ಬೆಳೆ ಸರ್ ಅದು ಹಿಂಗಾರಿಗೆ.
0: ಅಲ್ಲ ಕನಿಷ್ಠ ಬೆಂಬಲ ಬೆಲೆ ನಮ್ಮ ಕೇಂದ್ರ ಸರ್ಕಾರ ಅದನ್ನ ಕೊಡ್ತಾ ಇದ್ದಾರೆ, ಯಾಕಂತಂದ್ರೆ ಎಣ್ಣೆ ಕಾಳು ಬೆಳೆ ಬೆಳಿಬೇಕು ರೈತ ಬಾಂಧವರು, ಮತ್ತೆ ಅದು ಒಂದು ವಿದೇಶಿ ವಿನಿಮಯವನ್ನು ತಂದುಕೊಡುವಂಥದ್ದು. ಸೂರ್ಯಕಾಂತಿಯನ್ನ ಬೆಳಬಹುದು, ಬಹಳಷ್ಟು ಈಗ ರೈತ ಬಾಂಧವರು ಬಿಟ್ಬಿಟ್ರ ಸೂರ್ಯಕಾಂತಿಯನ್ನ?
1: ಇಲ್ಲ ಸರ್, ಈ ವರ್ಷನು ಬಹಳ ಹಾಕಿದಾರೆ ಸರ್ ಸೂರ್ಯಕಾಂತಿ ಮುಂಗಾರಿಗೆ, ಆದ್ರೂ ಮಳೆ ಇಲ್ಲ ಸರ್. ಮತ್ತೆ ಹಿಂಗಾರಿಗೆ ಏನ್ ಮಾಡುತ್ತೋ ಗೊತ್ತಿಲ್ಲ ಸರ್, ಅದರ ಅನುಭವ ಇಲ್ಲ. ಮುಂಗಾರಿಗೆ ಬೆಳೆದ ಅನುಭವ ಐತೆ, ಹಿಂಗಾರಿಗೆ ಬರುತ್ತೋ ಇಲ್ಲ ಅಂತ ಒಂದು ಕನ್ಫ್ಯೂಸ್ ಸರ್ ರೈತರಿಗೆ, ಅದೊಂದು ಸಮಸ್ಯೆ. ಇಲ್ಲ ಅಂದ್ರೆ ಅದಕ್ಕಾಗಿ ಜೋಳ ಕಡಲೆ ಮಾಡ್ಬೋದು ಸರ್ ಜಾಸ್ತಿ ಜನ.
0: ಈಗ ಹಾಕಿದಂತ ಬೆಳೆಗಳು ಯಾವ ಹಂತದಲ್ಲಿ ಅದಾವ ಅಂತ ಹೇಳ್ತಾರೆ? ಈಗ ಕೆಲವೊಬ್ರು ತೊಗರಿ ಬಿತ್ತಾರ, ಕೆಲವೊಬ್ರು ಹತ್ತಿ ಕಾಳನ್ನು ಊರ್ಯಾರ, ಏನು ಒಂದು ಗೇಣ ಮಟ್ಟ ಒಂದು ನಾಲ್ಕೈದು ಎಲೆ ಬಂದವ?
1: ಬಂದವ ಸರ್, ನಾಲ್ಕೈದು ಎಲೆನು ಬಂದವ ಸರ್. ಮೇ ಕೊನೆ ಕೊನೆ ದಿನಾಂಕದಲ್ಲಿ ಹಾಕಿದ್ವು, ಹತ್ತಿ ಫಲನು ಬಂದ್ಬಿಟ್ಟವ ಸರ್.
0: ಈಗ ಕಾಯಿ ಹಿಡ್ದವ ಹೋಗಿವ
1: ಕಾಯಿ ಇಲ್ಲ, ಹೂ ಬಂದವ ಸರ್. ಈಗ ಅವೇನ ಸ್ವಲ್ಪ ಕಾಯಿ ಆದ್ರೆ ಹತ್ತಿ ಬೆಳವಣಿಗೆ ಆಗಲ್ಲ ಸರ್, ಅಷ್ಟೇ ಗಿಡ ಕುಂತ್ ಬಿಡ್ತಾವ್ರಿ. ಒಂದ್ ಎಕರೆ ಒಂದ್ ಕ್ವಿಂಟಲ್ ಎರಡ್ ಕ್ವಿಂಟಲ್ ಬಂದ್ರಂತ್ರ ಏನ್ ಮಾಡ, ಖರ್ಚಿಗೂ ಆಗಲ್ಲ ಸರ್ ರೈತರು ಮಾಡಿದ ಖರ್ಚುಗಳಿಗೆ.
0: ಈಗ ತುಟ್ಟಿ ಬೀಜ ಅದ್ರಾಗ ಹತ್ತಿ ಕಾಳು
1: ಹತ್ತಿ ಕಾಳು ಸರ್, ಲೇಬರ್ ಕಾಸ್ಟ್ 300 ರೂಪಾಯಿ ಆಳು ಅವೆಲ್ಲ. ಈಗ ಹಂಗ್ ನೋಡಿದ್ರೆ ಈ ಮನೆ ಹೊಲದವರು ಸರಿ ಸರ್ ಈ ಲೀಸ್ ಅಂತಂದ್ರೆ 30,000 ರೂಪಾಯಿಗೆ ಒಂದ್ ಎಕರೆ ಮಾಡಿರ್ತಾರೆ ಸರ್ ಅಲ್ಲಿ.
0: ಲೀಸ್ ಬಹಳ ತುಟ್ಟಿಗೆ,
1: ಬಹಳ ತುಟ್ಟಿ. ಹಂಗದ್ದಾಗ ರೈತರಿಗೆ ಬಹಳ ಕಷ್ಟನೆ ಸರ್.
0: ಅದು ಲೀಸ್ ತಗೊಂಡವ್ರಿಗೂ ಲಾಸ್ ಆಗ್ತದ, ಮತ್ತೆ ಹಾಕಿದ ಬಂಡವಾಳನು ಕೂಡ ಹೋಗ್ತದ.
1: ಹೋಗ್ತದ ಸರ್, ಹೋಗ್ತದ್ರಿ. ಈಗಂತೂ ಹೊಲದವರಿಗೆ ನಾವು ಅಡ್ವಾನ್ಸ್ ನಗದಿನೇ ಕೊಡ್ಬೇಕು ಸರ್, ಇಲ್ಲಾಂದ್ರೆ ಹೊಲನೆ ಕೊಡಲ್ರಿ.
0: ಕೊಡಲ್ಲ ಕೊಡಲ್ಲ. ಹೌದೌದು. ಮತ್ತೆ ಹೆಂಗ್ರಿ ಶಿವಪ್ಪ ಅವರು, ಈಗ ಏನು ಇರುವಂತಹ ಭೂಮಿಗಳನ್ನ ಏನಾರ ಮಾಡ್ಲಿಕ್ಕೆ ರೈತ ಬಾಂಧವರು ನಡಬರ್ಕ ಎಡೆ ಕುಂಟೆ ಹೊಡೆದಾಗಿರ್ಬೋದು, ಕಸ ಕಡ್ಡಿ ತೆಗೆದಾಗಿರ್ಬೋದು, ಏನಾರ ಪರ್ಯಾಯ ಏನೋ ಒಂದು 100ಕ್ಕೆ 100 ಬರಲಿಲ್ಲ ಬರಲಿಲ್ಲ, ಒಂದು 50% ಆರ ಬರ್ಲಿಕ್ಕೆ ಏನಾರ ಅವಕಾಶಗಳದವ ಹೆಂಗ?
1: ಇಲ್ಲ ಸರ್, ಮಾಡ್ತೀವಿ ಸರ್. ಅದ್ ಮಳೆ ಬರ್ಲಿ ಬಿಡ್ಲಿ ಬೆಳೆ ಬರ್ಲಿ ಎಡೆ ಕುಂಟೆ ಹೊಡಿತೀವಿ ಸರ್. ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಕಸ ಗಿಸಿ ಎಲ್ಲ ತೆಗೆದು ಜಳ ಜನನೇ ಇಟ್ಟಿವಿ ಸರ್ ಮಳೆ ಬಂದದ್ ಇದಾಗ್ಲಿ ಅಂತೇಳಿ. ಏನ್ ಒಂದ್ ಮಳೆ ಬಂದ್ರು ಎಷ್ಟು ಬಂದಷ್ಟು ಬರ್ತದ ಅಂತೇಳಿ ನಾವು ಹೊಲಗಳೆಲ್ಲ ಹಸನೆ ಇಟ್ಟಿದೀವಿ ಸರ್ ಎಲ್ಲ.
0: ಹೌದು.
1: ಇಲ್ಲಾಂದ್ರೆ ಹಿಂಗಾರಿಗೆ ಏನಾನ ಬಿತ್ತಕ್ ಬರುತ್ತ ಅಂತೇಳಿ ಭೂಮಿನ ಎಲ್ಲ ನಾವು ಶುದ್ಧವಾಗಿ ಇಟ್ಕೊಂಡಿದೀವಿ ಸರ್.
0: ನೋಡಿ ರೈತ ಬಾಂಧವರಿಗೆ ನಮ್ಮ ಕರ್ನಾಟಕದಾಗ ನನಗನ್ಸಿದ ಮಟ್ಟಿಗೆ ಈಗ ಹಿಂಗಾರು ಮಳೆ ಕಡಿಮೆ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಕೈ ಕೊಟ್ಟರು ಪರವಾಗಿಲ್ಲ, ಮುಂಗಾರು ಚಲೋ ಮಳೆ ಬರ್ಬೇಕು ಶಿವಪ್ಪರ.
1: ಮುಂಗಾರು ಚೆನ್ನಾಗಿ ಬಂದ್ಬಿಟ್ರೆ ಹಿಂಗಾರು ಹೆಂಗೋ ಒಂದ್ ಚಳಿಗೆ ನೀರು ಪಾರು ಕೆರೆ ಪರಿ ಇದ್ದವ್ರು ಬೆಳ್ಕಂತಾರೆ ಸರ್. ಮುಂಗಾರು ಕೈ ಕೊಟ್ರೆ ರೈತಗೆ ಹಿಂಗಾರು ಕೈ ಕೊಟ್ಟಂಗೆ ಸರ್.
0: ಹೌದು. ನೋಡ್ರಿ ಮಹಾರಾಷ್ಟ್ರದಾಗ ಹಿಂಗಾರು ಮಳೆ ಜಾಸ್ತಿ, ತಮಿಳ್ನಾಡು ಮಹಾರಾಷ್ಟ್ರ ಕಡೆ. ಈಗ ನೋಡ್ರಿ ಮಹಾರಾಷ್ಟ್ರ ಕಡೆ ಈಗೆಲ್ಲ ಭಾಳ ಮಳೆ ಬರಾಕತ್ತದ, ಅಲ್ಲಿ ಇಲ್ಲಿ ನೋವುಗಳು ತುಂಬಿ ಹಳ್ಳಕೊಳ್ಳ ಹರಿಯಾಕತ್ತವ. ಈಗ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಈಗ ಹಿಂಗಾರು ಅಷ್ಟು ಆಶಾದಾಯಕವಾಗಿಲ್ಲ, ಮುಂಗಾರೇ ಚಲೋ ಮಳೆ ಅಂತ ನಮ್ಗೆ ಭರವಸೆ?
1: ಹ್ಞೂ ಸರ್, ಮುಂಗಾರು ಬಂದ್ರೆ ನಮಗೆ ಮುಂಗಾಯಿ ಇದ್ದಂಗೆ ಸರ್ ರೈತರಿಗೆ.
0: ಹೌದು, ಮುಂಗಾರು ಮುಂಗೈ,
1: ಮುಂಗಾರನೇ ಮುಂಗೈ ಸರ್. ಇಲ್ಲಾಂದ್ರಿಗಿನ ನಮಗ್ ಕಷ್ಟ ಆಗ್ತದೆ ಸರ್. ನಮಗೊಂದು ನೆಪ್ಪ ಇದ್ದಂಗೆ ಈ ಫ್ಲಡ್ ಏನ್ ಬಂದಿತ್ತಲ್ಲ ಸರ್ ಮಹಾರಾಷ್ಟ್ರದಲ್ಲಿ, ಮಳೆ ಬಂದನೆ ನಮ್ಮ ಹೊಳೆಗಳು ತುಂಬಿ ಹರಿದು ಊರು ಹಳ್ಳಿಗೊಳಗೆ ಹೋಗಿದ್ದು. ಇಲ್ಲಿ ನಮ್ಮ ಕರ್ನಾಟಕ ರಾಯಚೂರಿಗೆ ಮಳೆನೇ ಇದ್ದಿಲ್ಲ.
0: ಹೌದು,
1: ಒಣ ಪ್ರದೇಶ ಏನಿತ್ತು ಅಲ್ಲಿ ನೀರು ಬಂದಿದ್ವಲ್ಲ ಒಳಗೆ ಹೋಗ್ಕೊಂಡಿದ್ವಿ ಸರ್. ಹಂಗಿದ್ದಾಗ
0: ಇಲ್ಲಿ ಬರನೂ ಆಯ್ತು ಮತ್ತೆ ನೆರೆನೂ ಆಯ್ತು,
1: ನೆರೆನೂ ಆಯ್ತು ಸರ್. ಇಂಥವನು ಅನುಭವಿಸಿದ್ವಿ ಸರ್. ಹಿಂಗಿದ್ದಾಗ ಬಹಳ ಕಷ್ಟ ಸರ್ ರೈತರಿಗೆ.
0: ಹೆಂಗ್ರಿ ಮತ್ತೆ ಈಗ ಜನ ಜಾನುವಾರುಗಳು, ಈಗ ಆಡುಗಳಾಗಿರ್ಬೋದು, ಎಮ್ಮೆ ಆಕಳು, ಎತ್ತಿಗಿತ್ತು ಸಾಕೊಂಡವ್ರು ಹೆಂಗ್ರಿ, ಹುಲ್ಲುಗಿಲ್ಲ ವ್ಯವಸ್ಥೆ ಹೆಂಗ್ ಮಾಡ್ಕೊಳಕತ್ತಾರ?
1: ಕಷ್ಟ ಆಗ್ತದೆ ಸರ್. ಈಗ ಜಾನುವಾರುಗಳಿಗೆ ಅಂತಂದ್ರೆ ಈಗ ಅಟ್ಲೀಸ್ಟ್ ಈಗ ಒಕ್ಕಲ್ತನ ಕೈ ಕೊಟ್ರು ಹೈನುಗಾರಿಕೆ ಮಾಡೋರಿಗೂ ಏನಾಗ್ಬಿಟ್ಟ ಸರ್, ಹುಲ್ಲುಗಳಿಲ್ಲ.
0: ಹೌದು,
1: ನಾವು ಹಸಿ ಮೇವು ಮಾಡ್ಬೇಕಂತಂದ್ರೆ ಮಳೆನೂ ಇಲ್ಲ ನೀರು ಇಲ್ಲ ಸರ್ ನಮ್ ಕಡೆ. ಸರ್ ಬೋರ್ ಉಪ್ಪು ನೀರು ಎಲ್ಲ ಇವೆಲ್ಲ, ನಾವು ಅಲ್ಪ ಸ್ವಲ್ಪ ಒಂದ್ ಸ್ವಲ್ಪ ಹುಲ್ಲು ಕೂಡ ಹಾಕಿದ್ರೆ ಸರ್ ಇನ್ನೊಂದ್ 3-4 ತಿಂಗಳು ಬರುತ್ತೆ ಸರ್ ಹುಲ್ಲು.
0: ಹೌದು,
1: ಆಮೇಲೆ ಕಷ್ಟನೇ ಆಗ್ತದೆ ಸರ್. ಈ ಆಡುಗಳಿಗಂತೂ ಏನು ಮೇಯಕ್ಕಿಲ್ಲ ಸರ್, ಗಿಡ ಪಡಗಳನ್ನೇ ಕಡ್ದು ಹಾಕ್ತಿವಿ ಸರ್ ಸೊಪ್ಪು.
0: ಹೆಂಗ ಈಗ ನಮ್ದು ಈ ಸಿರಿವಾರ ಆಗಿರ್ಬೋದು, ಮಾನವಿ ಕಡೆ ಎಲ್ಲ ಬಯಲುಸೀಮೆ, ಏನು ಬೆಟ್ಟ ಗುಡ್ಡ ಏನು ಗುಡ್ಡ ಏನು ಇಲ್ಲ,
1: ಏನು ಇಲ್ಲ ಸರ್ ಬಯಲು ಸರ್. ಸೊಪ್ಪು ಪಪ್ಪು ಕಡ್ದು ಹಾಕಿವಿ ಸರ್ ಆಡುಗಳಿಗೆ. ಆಮೇಲೆ ಎಲ್ಲ ಗಿಡಗಳು ಎಲ್ಲ ಮಂಡಾದಾಗ ಅವಕ್ಕೂ ಕಷ್ಟ ಆಗ್ಬಿಟ್ಟು ಸರ್, ಎಲ್ಲ ಮೇಯ್ ಬರಕೇನೆ ಇಲ್ದಂಗ ಆಗಿದ್ರು.
0: ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದು ಹೌದು ಹೌದು. ಅದೇ ಮುಂದ್ ಬರೋ ದಿನಗಳಲ್ಲಿ ಕುಡಿಯ ನೀರಿನ ಕೂಡ ಸಮಸ್ಯೆ ಆಗ್ಬಹುದು ಶಿವಪ್ಪರೇ.
1: ಕಷ್ಟ ಆಗ್ಬೋದು ಸರ್. ಈಗ ನಮ್ಮ ಊರಿಗೆ ಒಂದಿನ ಬಿಟ್ಟು ಒಂದಿನ ನೀರ್ ಬಿಡಕ ಸರ್, ಡೈಲಿ ಬರೋಂತ ನೀರು
2: ಹಳ್ಳಿಗ
1: ಹಳ್ಳಿಗೆ ಒಂದಿನ ಬಿಟ್ಟು ಒಂದಿನ ಮಾಡ್ಯಾರ ಸರ್. ಈಗ ನೀರಿಲ್ಲ, ಕೆರೆಗ್ ಬರ್ತಾ ಇಲ್ಲ ಅಂತೇಳಿ ಸಾರ್ವಜನಿಕರು ಸಹಕರಿಸ್ಬೇಕಂತೇಳಿ ಊರಿಗೆ ಡಂಗರ್ ಹೊಡೆದು ಒಂದಿನ ಬಿಟ್ಟು ಒಂದಿನೇ ಮಾಡ್ಯಾರ ಸರ್, ಮಿತವಾಗಿ ಉಳ ಸರ್ ಅಂತೇಳಿ. ಈಗ ಆಲ್ರೆಡಿ ಪರಿಸ್ಥಿತಿ ಬಂದ್ಬಿಟ್ಟವ ಸರ್. ಈಗ
2: ಮತ್ತೆ ಈಗ ಮುಂದಿನ ದಿನಗಳಲ್ಲಿ ಹಿಂಗೆ ಬರ ಮುಂದೋತ ಅಂದ್ರೆ ಮತ್ತೆ ಕೈ ಮೀರೋತದ?
1: ಮೀರೋಗ್ತದ ಸರ್, ಮೀರೋಗ್ತದ್ರಿ. ಹಂಗಾಗ್ಯದ್ರಿ.
2: ಮತ್ತೆ ಹೆಂಗ್ರಿ ರೈತ ಬಾಂಧವ್ರು ಏನಕತ್ತಾರ, ಹೋದ ವರ್ಷ ಹಿಂಗಿತ್ತು, ಈ ವರ್ಷ ಹಿಂಗಾತು ಅಂತಂದ್ರೆ ಮತ್ತೆ ಈಗೆಲ್ಲ ಖರ್ಚು ವೆಚ್ಚಗಳು, ಸಾಲಿ ಇವು ಫೀಸು ಅವೆಲ್ಲ ಮತ್ತೆ ದಿನ ಖರ್ಚುಗಳು ಇರ್ತಾವಲ್ರಿ, ಮತ್ತೆ ಇವೆಲ್ಲ ಹೆಂಗ ರೈತರು ಮತ್ತೆ ಕತೆ
1: ಸರ್? ಇವೆಲ್ಲ ಈ ಮಕ್ಕಳು ಶಾಲೆ ಓದಿಸ್ಬೇಕು, ಮದುವೆಗಳು ಇವರು ಮತ್ತೆ ಎಂಗೇಜ್ಮೆಂಟ್ ಅವೆಲ್ಲ ನಿಂದ್ರಸಕ್ ಬರಂಗಿಲ್ಲ ಸರ್, ಸಾಲ ಮಾಡೇನೆ ಮಾಡ್ತಾರ ಸರ್.
2: ಹೌದು,
1: ಸಾಲ ಮಾಡಿ ಮಾಡಿದ್ರೆ ಈ ಬೆಳೆ ಬೆಳಿತೀವಿ ಎಂಬ ಒಂದ್ ಧೈರ್ಯನೇ ಇರ್ತದೆ ಸರ್.
2: ಹೌದು,
1: ಹಿಂಗಿದ್ದಾಗ ಈ ಮುಂಗಾರು ಹಿಂಗ್ ಕೈ ಕೊಟ್ಟಾಗ ರೈತರಿಗೆ ಬಹಳ ಆತಂಕನೇ ಸರ್. ಏನ್ ಯೋಚನೆ ಮಾಡ್ಬೇಕು ತೋಚಲಾರದಂತ ಪರಿಸ್ಥಿತಿನೇ ಸರ್. ಇವು ನಿಂದ್ರಸಕ್ಕೂ ಬರಲ್ಲ ಸರ್, ಮಕ್ಕಳ ಎಜುಕೇಶನ್ ಈ ಮದುವೆ ಇಂಥವೆಲ್ಲ ಸಮಾರಂಭಗಳು
2: ಈ ಕಟ್ಟಬೇಕು, ಮದುವೆ ಮಾಡಬೇಕು, ಈಗ ಹಬ್ಬ ಹರಿದಿನ ಮಾಡಬೇಕು, ಮತ್ತೆ ಈಗ ಕೊಡ ತಗೊಳ್ಳೋ ಇದ್ದೇ ಇರ್ತಾವ.
1: ಹಾ ನಡೀತಾವ ಸರ್, ಕೊಡತಗಳವು. ಈ ಮಳೆ ಒಂದ್ ಮ್ಯಾಕ್ ಹೋದ್ರೆ ಕೊಡತಗಳವನು ಕೊಡಲ್ಲ ಸರ್. ಏನ್ ಕಟ್ತಾರ ಬಿಡಪ್ಪ, ಬರಗಾಲ ಬಿದ್ದು ಮಳೆ ಬರಲ್ಲ ಅಂತ
2: ವಿಚಾರ ಮಾಡ್ತಾರೆ, ಕೊಡೋರು ಕೂಡ
1: ವಿಚಾರ ಮಾಡ್ತಾರೆ ಸರ್, ಕೊಡಂಗಿಲ್ಲ ಸರ್. ಏನ್ ಮಾಡ್ತಾರೆ ಕೊಡ್ತು ಅಂದವ್ರು, ಏನ್ ನೋಡೋಣಪ್ಪ ಇಲ್ಲ ಮುಂದ ತಡಿ ಹಂಗ ಹಿಂಗ ಅಂತೇಳಿ ಏನೋ ಒಂದು ಸುಳ್ಳು ಹೇಳಿ ಕೊಡೋದನ್ನು ಕೊಡಲ್ಲ ಸರ್. ಹಂಗಾಗ್ತದೆ
2: ನೋಡ್ರಿ, ಎಷ್ಟು ನಾವು ಬ್ಯಾಂಕಿಂಗ್ ವ್ಯವಹಾರ ಮಾಡಿದ್ರು ಕೂಡ ಈಗ ಎಷ್ಟು ಎಲ್ಲಾ ರೈತರಿಗೆ ಎಲ್ಲಾ ಊರಿನವ್ರಿಗೆ ಈಗ ಬ್ಯಾಂಕ್ ಲೋನ್ ಸಿಗೋದು ಕಷ್ಟ, ಅನಿವಾರ್ಯವಾಗಿ ಖಾಸಗಿ ಲೇವಾದೇವಿ ಮಾಡಲೇಬೇಕಾಗ್ತದೆ.
1: ಮಾಡ್ಲೇಬೇಕು ಸರ್. ಬ್ಯಾಂಕ್ ನವರು ಸರ್ ಏನ್ ಮಾಡ್ತಾರ, ಈಗ ಹೋದ್ರೆ ನೂರಾರು ಇದು ಡಾಕ್ಯುಮೆಂಟ್ ಕಾಗದ ಪತ್ರಗಳು ಕೇಳಿದಾಗ ರೈತರಿಗೆ ಒದಿಸಕ್ ಆಗಲ್ಲ, ಅವು ಗೊತ್ತೂ ಇರಲ್ಲ ಸರ್ ರೈತರಿಗೆ. ಅಂತ ಕೇಳಿದಾಗ ಏ ಹೋಲ್ ಬಿಡಪ್ಪ ಅಂತೇಳಿ ಅನಿವಾರ್ಯ ಖಾಸಗಿಗೆ ಹೋಗ್ತೀವಿ ಸರ್. ನಾವು 3 ರೂಪಾಯಿ ಹಂಗ ಆದ್ರೂ ಅಂತ ತಂದನೇ ಮಾಡ್ಬೇಕು ಸರ್ ಅನಿವಾರ್ಯ
2: ಅಂತ ನೋಡ್ರಿ. ಶಿವಪ್ಪ ನನ್ನ ವಿಚಾರಕ್ಕೇನು ಅಂತಂದ್ರೆ, ಇಂತಹ ಬರದ ಸಂದರ್ಭದಲ್ಲಿ ರೈತ ಬಾಂಧವರು ಹಿತಮಿತವಾಗಿ ದುಡ್ಡನ್ನು ಬಳಸುವಂತಾಗಿರ್ಬೋದು, ಅನಾವಶ್ಯಕ ಡಾಂಬಿಕತನ ಆಗಿರ್ಬೋದು, ಮದುವೆ ಮುಂಜಿಗಳನ್ನು ಏನೋ ಹೈ ಲೆವೆಲಲ್ಲಿ ಅಥವಾ ಖರ್ಚು ಮಾಡಿ ಮಾಡೋದು ಕಡಿಮೆ ಮಾಡಬೇಕು.
1: ಕಡಿಮೆ ಮಾಡ್ಬೇಕ್ ಸರ್. ಈಗ ಹೆಂಗ ಒಬ್ರು ಈಗ ಒಬ್ರು ಮಾಡ್ದಂಗ ಅಂತ ಮಾಡ್ಲೇಬೇಕ ಸರ್. ಹಳ್ಳಿಗೊಳಗೆ ಏನಂತಾರೆ, ಮಾಡ್ಲಿಲ್ಲಪ್ಪ ಅವ್ನ ಕೈಲಾಗ್ಲಿಲ್ಲ ಅಂತಾರ ಸರ್. ಹಂಗಾಗಿ ಸಾಲ ಮಾಡ್ಯಾನ ಮಾಡ್ತೀವಿ ಸರ್.
2: ಸಾಮೂಹಿಕಗಳು ನಡೀತಿರ್ತವೆ ಅಥವಾ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡಿಮೆ ವೆಚ್ಚದ ಒಂದು ಊಟೋಪಚಾರ ಆಗಿರ್ಬೋದು ಅಥವಾ ಒಂದು ಹೈಫೈ ಜಾಸ್ತಿ ಖರ್ಚು ಮಾಡ್ಲಾರ್ದಂಗೆ ಮಾಡೋದು, ಇದೆಲ್ಲ ಒಂದು ಅನಿವಾರ್ಯವಾಗಿ ಮಾಡ್ಲೇಬೇಕಾಗ್ತದೆ.
1: ಇಲ್ಲ ಸರ್, ಇಂತ ಪರಿಸ್ಥಿತಿ ಬಂದಾಗ ಅನಿವಾರ್ಯ ಮಾಡೇ ಮಾಡ್ತೀವಿ ಸರ್. ಸಾಮೂಹಿಕ ಮದ್ವಿ ಸಿಂಪಲ್ ಆಗಿ ಮಾಡ್ಕೊಂಡೇ ಮಾಡ್ಲೇಬೇಕು ಸರ್, ಇಲ್ಲಾಂದ್ರೆ ಉಳಿಯಂಗಿಲ್ಲ ಸರ್ ಇವೆಲ್ಲ ಖರ್ಚಿಗೆಲ್ಲ ಹೋದ್ರೆ ನಾವು.
2: ಹೇಗೆ ನಿಮ್ಮ ಭಾಗದಲ್ಲಿ ಈಗ ಇಂತಹ ಸಂದರ್ಭದಲ್ಲಿ ರೈತ ಬಾಂಧವರಾಗಿರ್ಬೋದು ಅಥವಾ ಈ ಕೃಷಿಯನ್ನ ನಂಬಿದಂತಹ ಒಂದು ಕೂಲಿ ಕಾರ್ಮಿಕರಾಗಿರ್ಬೋದು ಏನಾದರೂ ಗುಳೆ ಹೋಗುವಂಥದ್ದು ಬೆಂಗಳೂರು ಪೂನಾ ಮಹಾರಾಷ್ಟ್ರ ಇವೆಲ್ಲ ನಿಮ್ಮ ಭಾಗದಲ್ಲಿ ಕಂಡು ಬರ್ತಾವೆ ಹೇಗೆ?

0: ಈಗ ನಡೆದ್ಬಿಟ್ಟ ಸರ್ ಚರ್ಚೆ ಇನ್ನೊಂದು ವಾರದಲ್ಲಿ ಇನ್ನೊಂದ್ ಏನೋ ಒಂದ್ ವಾರ 15 ದಿನದ ನೋಡ್ಕೊಂಡು ಬರ್ಲಿಲ್ಲ ಅಂತಂದ್ರೆ ಈಗ ಒಬ್ಬಿಬ್ರನ್ನ ಬಿಟ್ಕೇಸಿ ಹೋಗಕ್ ರೆಡಿ ಆಗ್ಬಿಟ್ರ ಸರ್ ಈ ಕುಟುಂಬಗಳೆಲ್ಲ ಅನಿವಾರ್ಯ ಸರ್. ಈಗ ಮತ್ತೆ ಇಲ್ಲಿದ್ರು ಜೀವನ ನಡೆಯಲ್ಲ ಸರ್. ಈಗ
1: ಹೌದು
0: ಒಬ್ರನ್ನ ಯಾರನ್ನ ಮನೆಯಾಗ ಹಿರಿಯರನ್ನ ಬಿಟ್ಟು ಅವ್ರನ್ನ ನೋಡ್ಕೊಳಕ್ ಬಿಟ್ಕೇಸಿ ಗುಳೆ ಹೋಗಕ್ ರೆಡಿ ಆಗ್ಬಿಡುತ್ತೆ ಸರ್ ಬೆಂಗಳೂರಿಗೆ.
1: ಹೌದು, ಯಾಕಂದ್ರೆ ಮಳೆ ಬಂತಪ್ಪ ಅಂತಂದ್ರೆ ಮತ್ತೆ ಇದ್ದ ಭೂಮಿಯವರು ಕೂಲಿ ಕರೀತಾರೆ, ಅವರಿಗೆ ಕೂಲಿ ಸಿಗ್ತದೆ. ಕೂಲಿ ಹೆಚ್ಚಿದ್ರು ಕೂಡ ಏ ಬೆಳೆ ಬರ್ತದಪ್ಪ ಅಂತ ಆಸೆ, ಈ ಮಳೆ ಬಿದ್ದಪ್ಪ ಅವ್ರು ಕೂಲಿ ಹೆಸ್ತಾರೆ ಅಂತೇಳಿ ಇಲ್ಲೇ ಇದ್ಬೋದು.
0: ಇಲ್ಲೇ ಇರ್ಬೋದು ಸರ್. ಅದು ಯಾವುದು ಇಲ್ಲಿ ಕರೆಯಲ್ಲ ಸರ್. ಈಗ ಮಳೆ ಬರಲ್ಲ ಅಂದ್ರೆ
1: ಮತ್ತೆ ಕೃಷಿ ಚಟುವಟಿಕೆ ಇರಲ್ಲ ಅಂತಂದ್ರೆ ಈಗ ಎಲ್ಲ ನಿಂತು ಬಿಡ್ತಾವ ಕೈ,
0: ಎಲ್ಲ ನಿಂತು ಬಿಡ್ತಾವ ಸರ್. ಹಂಗಾಗಿ ಈಗ ಆಗಲೇ ಮಾತಾಡ್ತಾ ಇದೀವಿ ಸರ್. ಈಗ ಒಂದೊಂದು ವಾರ 15 ದಿನ ನೋಡಿ ಒಬ್ಬರನ್ನ ಯಾಕಂದ್ರೆ ಬಿಟ್ಟು ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಸರ್. ಯಾಕಂದ್ರೆ ಮಳೆ ಬರಲ್ಲ ಅಂದ್ರೆ ನಮ್ಗೆ ಕೆನಲ್ ನೀರು ಬರ್ತದ ಅಂಬುದು ಒಂದು ಧೈರ್ಯ ನಿಂತು ಸರ್.
1: ಹೌದು,
0: ಈಗ ಅವ್ರು ಇಲ್ಲ ನಂಬಿಕೆ ಮೇಲೆ ಈ ನೀರಾವರಿ ಮೇಲೆ ನಂಬಿಕೆ ಇಡ್ಬೇಡ್ರಿ, ಈ ಸಲ ಮಳೆ ಬರಲ್ಲ ಅಂದ್ರೆ ಕುಡಿಯಕ್ ಅಷ್ಟೇ ಬಿಡ್ತು ಅಂದ್ರೆ ಸರ್. ಹಂಗಾಗಿ ನಾವು ಮತ್ತೆ ಗುಳೆ ಹೋಗೋ ಪ್ರಯತ್ನದಲ್ಲಿ ಇದೀವಿ ಸರ್ ಇನ್ನೊಂದು ವಾರ 15 ದಿನ ನೋಡಿ.
1: ಶಿವಪ್ಪ ಮತ್ತೆ ನೋಡ್ರಿ, ಈಗ ಗುಳೆ ಹೊಡೆದರೂ ಕೂಡ ಅದು ಏನೋ ಒಂದು, ಅದು ಒಂದು ತಾತ್ಕಾಲಿಕ ವ್ಯವಸ್ಥೆ. ಈಗ ಕೃಷಿ ಭೂಮಿ ಯಾವುದೇ ಒಂದು ಉದಾಹರಣೆ, ಈಗ ಹತ್ತಿ ಬೆಳಿಲಿಲ್ಲಪ್ಪ ಅಂತಂದ್ರೆ ಹತ್ತಿ ಮಿಲ್ಗಳು ನಿಂತು ಬಿಡ್ತಾವ, ಕವಳಿ ಬೆಳಿಲಿಲ್ಲಪ್ಪ ಅಂತಂದ್ರೆ ಮತ್ತೆ ರೈಸ್ ಮಿಲ್ಗಳು ನಿಂತು ಬಿಟ್ಟಿರ್ತಾವ. ಕೈಗಾರಿಕೆಗಳ ಮೇಲೂ ಕೂಡ ಇದು ವಾತಾವರಣ ಈ ಬರ ಪರಿಣಾಮ ಬೀರ್ತದೆ.
0: ಹಾ ಬೀರ್ತಾವ ಸರ್. ಮತ್ತೆ ಈಗ ಅವ್ರಿಗೆ ನಾವ್ ಏನ್ ರೈತರು ಬೆಳ್ಕೊಟ್ರೆ ಅವ್ರು ಚಾಲು ಆಗ್ತಾವ ಸರ್.
1: ಹೌದು,
0: ಈಗ ಇಲ್ಲಿ ಬೆಳಿಲ್ಲ ಅಂದ್ರೆ ಅವ್ರಿಗೂ ಕಷ್ಟ ಆಗ್ತಾವ ಸರ್, ನಿಂತು ಬಿಡ್ತಾವ ಸರ್. ಮತ್ತೆ
1: ಯಾಕಂದ್ರೆ ಜನ ಜಾನುವಾರುಗಳು ಕಾಡು ಪ್ರಾಣಿಗಳು ಪ್ರಾಣಿ ಪಕ್ಷಿ ಎಲ್ಲವೂ ಗಿಡ ಮರ ಅರಣ್ಯ ಇಡೀ ನೋಡ್ರಿ ಪ್ರಕೃತಿ ಮೇಲೆನೆ ಮಳೆ ಅವಲಂಬಿಸಿದ. ಅದಕ್ಕೆ ನಾವು ಆತ್ಮಸ್ಥೈರ್ಯವನ್ನ ಕಳ್ಕೋಬಾರ್ದು ಶಿವಪ್ಪ ಅವರು, ಯಾಕಂತಂದ್ರೆ ಈಗ ಪರ್ಯಾಯ ಬೆಳೆ ಪದ್ಧತಿಗಳಾಗಿರ್ಬೋದು ಅಥವಾ ನಾವು ಸಮಗ್ರ ಬೇಸಾಯ ಅಂತ ಹೇಳ್ಬಿಟ್ಟು ನಿಮ್ಮೂರಲ್ಲಿ ಭಾಳಷ್ಟು ವಿಜ್ಞಾನಿಗಳು ನಮ್ಮ ಇಲಾಖೆ ಅಧಿಕಾರಿಗಳು ಬಂದು ಭೇಟಿ ಆಗ್ತಿರ್ತಾರೆ, ಅಲ್ಲೆಲ್ಲೆಲ್ಲೆಲ್ಲಿ ತಿರುಗಾಡಿಕೊಂಡು ಇರೋ ಬೆಳೆಯನ್ನ ಹೇಗೆ ನಿರ್ವಹಣೆ ಮಾಡ್ಕೋಬೇಕು, ಜೊತೆಗೆ ಯಾವ ರೀತಿಯಾಗಿ ಬರವನ್ನು ಎದುರಿಸುವಂತಹ ಒಂದು ಕ್ರಮಗಳನ್ನ ತೆಗಬೇಕು ಅಂತನ್ನೋದನ್ನು ಅವನ್ನ ಸ್ವಲ್ಪ ಗಮನದಲ್ಲಿ ಕೊಡಬೇಕಾಗ್ತದೆ.
0: ಸರ್ ಹೇಳಿದ್ದಾರೆ ಸರ್ ಬಂದು ಈಗ ಸದ್ಯ ಮಳೆ ಬರಲ್ಲ ಅಂದ್ರೆ ಸುಮ್ನೆ ನೀರ್ ಚಿಮ್ಸಿದಂಗ್ ಚಿಮ್ಸರ್ ಎಣ್ಣೆ ಹೊಡೆದಂಗ್ ಹೊಡ್ರಿ ಅಂತ ಹೇಳ್ಯಾರ ಸರ್.
1: ಅಂತಂದ್ರೆ ಈಗ ಹ್ಯಾಂಡ್ ಪಂಪು ಅಥವಾ ಈ ಪೋರ್ಸ್ ಬೇರಿಂದ ಸೊಕಾಸಾಗಿ ಎಲೆಗಳ ಮೇಲೆ ಹಾಕೋದು.
0: ಹಾ ಅಷ್ಟಕ್ಕೆ ಹಾಕ್ರಿ, ಅಷ್ಟಕ್ಕೂ ಸ್ವಲ್ಪ ಜೀವ ಹುಡ್ಕಂತಾವ ಬರ್ತೈತೆ ಮಳೆ, ನೀವು ಇದ್ ಮಾಡ್ಬಾರ್ದ ಅಂತ ಹೇಳ್ರಿ ಸರ್. ಆತರ
1: ಅಂದ್ರೆ ಹೋಗೋ ಜೀವ ಸ್ವಲ್ಪ ಹಿಡಿದು ಇಟ್ಕೊಳ್ತದ ಪೂರ ಒಣಗಿಲ್ಲ ಅಂತ
0: ಆತರ ಹೇಳ್ಯಾರ ಸರ್. ಮತ್ತೆ ಹೈನುಗಾರಿಕೆ ಮಾಡೋರು ಇದ್ರೆ ಅದನ್ನು ಇದ್ ಮಾಡ್ರಿ. ಆಡುಗಳು ಮಾಡಿದ್ವಿ ಸರ್ ಬಹಳ ಜನ ನಾವೆಲ್ಲ ಸಾಕಾಣಿಕೆ ಅಂತವೆಲ್ಲ ಸಮಗ್ರವಾಗಿ ಮಾಡ್ರ ಅಂತ ಹೇಳಿದ್ರು ಸರ್.
1: ಹೌದು
0: ಇದಾವ್ ಸರ್ ಇಂಥವೆಲ್ಲ ಇದ್ರು ಕೂಡ ಕೃಷಿನೇ ಮೇನ್ ನಮ್ಗ ಬೆಳೆನೇ ಸರ್.
1: ಅದು ಮುಖ್ಯ, ಇದು ಒಂದು ಉಪಕಸಬುಗಳು ನಮಗ ಬೇಕಾಗ್ತವೆ. ಅಲ್ಲಲ್ಲಿ ರೈತ ಬಾಂಧವರು ನಾವು ಈಗ ನೋಡಿದಂಗೆ ಅಲ್ಲ, ಕೆಲವೊಬ್ಬ ರೈತ ಬಾಂಧವರು ಈ ಟ್ಯಾಂಕರಿಂದ ಟ್ರ್ಯಾಕ್ಟರ್ ಟ್ಯಾಂಕಿಂದ ನೀರನ್ನ ಬಿಡುವಂಥದ್ದು ಅಲ್ಲಲ್ಲಿ ನೋಡಕತ್ತೀವಿ. ನಿಮ್ಮೂರಗೆ ಏನಾರ ಆ ಕಡೆ ಸುತ್ತಮುತ್ತ ಭಾಗದಲ್ಲಿ ಏನಾರ ಕಾಣಕತ್ತವೇನ್ರಿ ಶಿವಪ್ಪ ಅವ್ರೆ?
0: ಮಾಡ್ಯಾರ ಸರ್ ಒಬ್ರು, ಒಂದು 3 ಎಕರೆ ಹೊಲಕ 3 ದಿನ ಸರ್ ಕಂಟಿನ್ಯೂ ಒಂದು 15 ದಿನ ಲೇಬರ್ ನೆಟ್ಟು ಬಕೆಟ್ ಲೋಟ ಕೊಟ್ಟಿಸಿ ಗಿಡಗಿಡಕ್ ನೀರ್ ಹಾಕ್ಸಿದ ಸರ್ ಎಲ್ಲ. ಹಾ ಸರ್, ನಾವು ಅನ್ಕೊಂಡ್ವಿ ಇದೆಲ್ಲ ಖರ್ಚು ವೆಚ್ಚ ನೆಕ್ಕ ಹಾಕಿದ್ರೆ ಹೆಂಗೆ ಅಂತ ಕೇಳಿದ್ವಿ ನಾವು ರೈತಗ. ಏನ್ ಮಾಡತ್ತಪ್ಪ ಹೋಗ ಗಿಡನ ಬದಿಸ್ಕೊಂಡ್ರೆ ಸಾಕಾಗಿದೆ ಖರ್ಚು, ಏನ್ ಮಾಡಮ್ಮ ಅದ್ ಒಣಗದ ನೋಡೋದಾಗವಲ್ತು ನಮ್ ಕೈಲಿ ಅಂತೇಳಿ ನೀರಿನ ಟ್ಯಾಂಕರ್ ಇಟ್ಟು ಒಡಿಸಿ ನೀರ್ ಹಾಕ್ಸಿದ ಸರ್.
1: ಅಲ್ಲ, ಅದು ಸ್ವಂತ ಟ್ರ್ಯಾಕ್ಟರ್ ಇತ್ತು ಚಲೋ, ಅವ್ರದೇ ಒಂದು ಟ್ರ್ಯಾಕ್ಟರ್ ಇತ್ತಪ್ಪ ಅಂತಂದ್ರೆ ಅವ್ರಿಗೆ ಒಂದು ಅನುಕೂಲ ಆಗ್ತದೆ. ಈಗ ಸಣ್ಣ ರೈತರಿಗೆ ಬಾಡಿಗೆ ತಗೊಂಡು ಅದನ್ನ ಮೇಂಟೈನ್ ಮಾಡೋದು ಅಂತಂದ್ರೆ ಕಷ್ಟ ಆಗ್ತದೆ.
0: ಆಗಲ್ಲ ಸರ್, ಅವ್ರದ್ದು ಸ್ವಂತ ಟ್ರ್ಯಾಕ್ಟರ್ ಮಾಡ್ಯಾರ ಸರ್. ಈಗ ಬಾಡಿಗೆ ತಂದು ಎಲ್ಲ ಮಾಡ್ಬೇಕಂದ್ರೆ ಆಗದಲ್ಲ ಸರ್. ಆದ್ರೂ ಬೆಳೆದ್ರು ಕೂಡ ಅದು ಖರ್ಚಿಗೆ ನಮ್ಗೆ ನೀಗಂಗಿಲ್ಲ ಸರ್. ಅದೆಲ್ಲ
1: ಅದೇ ಒಂದು 3-4 ದಿನ ಸ್ವಲ್ಪ ಹೋಗೋ ಜೀವವನ್ನ ಸ್ವಲ್ಪ ಹಿಡಿದಿಟ್ಕೊಳ್ಳದಂಗ ಒಂಚೂರು ತಡದಂಗ ಆತದ
0: ಅಷ್ಟೇ ಸರ್.
1: ಅಷ್ಟೇ, ಮತ್ತೆ ಮಳೆ ಬರ್ಬೇಕು. ಇದನ್ನ ಕೈಲಿ ಹಾಕಿದ್ದದ ಏನು ಅಷ್ಟು ಫರಕ್ ಬೆಳೆಂಗಿಲ್ಲ.
0: ಇಲ್ಲ ಸರ್, ಮಳೆ ಬಂದ್ರೆ ಬೆಳೆ ವಾತಾವರಣನೇ ಚೇಂಜ್ ಆಗಿಬಿಡು ಸರ್.
1: ಅದು ಗ್ಲುಕೋಸ್ ಕೊಟ್ಟಂಗ ಒಂಚೂರು, ಅದಕ್ಕೆ ಊಟ ಕೊಟ್ಟಂಗ ಅಲ್ಲ ಅದು.
0: ಹ್ಞೂ ಸರ್, ಈಗ ನೀರು ಬಿಟ್ಟು ಬೆಳಿತು ಅಂದ್ರೂ ಅಷ್ಟು ಇಳುವರಿ ಬರಂಗಿಲ್ಲ ಸರ್, ಬೆಳೆ ಬರಂಗಿಲ್ಲ. ನಮ್ಗೆ ಮಳೆ ಬಂದ್ರೆ ಬೆಳೆ ಚೆನ್ನಾಗಿ ಬರೋ ಸರ್.
1: ಹೌದು, ಒಟ್ಟಿನಲ್ಲಿ ಶಿವಪ್ಪ ಅವರು ಈಗ ಏನಂತಂದ್ರೆ ಈಗ ಎಲ್ಲ ಸಂದರ್ಭಗಳಲ್ಲಿ ನಾವು ಪ್ರಕೃತಿ ಮೇಲೇ ಅವಲಂಬವಾಗಿರ್ತೀವಿ. ಏರಿಳಿತಗಳು, ಪ್ರಕೃತಿ ವಿಕೋಪಗಳು, ಬರ, ನೆರೆ ಇವೆಲ್ಲ ರೈತ ಬಾಂಧವರಿಗೆ ಸಾಮಾನ್ಯವಾದಂತಹ ಒಂದು ವಿಚಾರಗಳು. ಅದನ್ನು ಎದುರಿಸುವಂತಹ ಒಂದು ವಿಚಾರಗಳನ್ನು ರೈತ ಬಾಂಧವರು, ಈ ಸಲ ನೆರೆ ಬಂತಪ್ಪ ಅಂತಂದರೆ ಮುಂದಿನ ವರ್ಷ ಏನು ಮಾಡ್ಕೋಬೇಕು, ಈ ಸಲ ಬರ ಬಂತಪ್ಪ ಅಂತಂದರೆ ಮುಂದಿನ ವರ್ಷ ಬರವನ್ನು ಹೇಗೆ ಎದುರಿಸ್ಬೇಕು ಅನ್ನೋದನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಹೋದ್ರೆ ಭಾಳ ಉತ್ತಮ.
0: ಇಲ್ಲ ಸರ್, ಪ್ಲಾನ್ ಮಾಡ್ಕೊಂಡೇ ಮಾಡಿರ್ತೀವಿ ಸರ್. ಇದು ನಮಗ ತಿಳಿದ ಅನುಭವದ ಪ್ರಕಾರ ಅಂದ್ರೆ ಸರ್, ಜೂನ್ ಅಲ್ಲಿ ಯಾವಾಗ ಮಳೆ ಕೈ ಕೊಟ್ಟಿಲ್ಲ ಸರ್ ನಮ್ಗೆ.
1: ಹೌದು,
0: ಜುಲೈ ಆಗಸ್ಟ್ ಅಲ್ಲಿ ಹಂಗ್ ಕೈ ಕೊಟ್ಟಿತ್ತು ಸರ್. ಮಧ್ಯಂತರದಲ್ಲಿ ಅಷ್ಟೊತ್ತಿಗೆಲ್ಲ ಬೆಳೆ ಬೆಳೆದಿರ್ತದ, ಮಧ್ಯದಲ್ಲಿ ಮಳೆ ಬಂದ್ರು ಬೆಳೆ ಬರ್ತಿತ್ತು ಸರ್. ಇದು ಕೊನೆ ಇದು ಸ್ಟಾರ್ಟಿಂಗ್ ಅಲ್ಲೇ ನಮಗೆ ಕೈ ಕೊಟ್ಟದ್ದೇ ಸ್ವಲ್ಪ ತೊಂದರೆ ಆಗಿಬಿಟ್ಟದ ಸರ್.
1: ಕೆಲವೊಬ್ಬರು ಅಂತಾರೆ ಶಿವಪ್ಪ ಅವ್ರಿಗೆ ಮೇದಾಗ ಮಳೆ ಬರಬಾರ್ದು, ಜೂನ್ ಕೈ ಕೊಟ್ಬಿಡ್ತದ ಅಂತ ಹೇಳ್ತಾರೆ, ಹೆಂಗ ಕರೆವ ಹಂಗ
0: ಅಂತಾರ ಬಿಡು. ನಮ್ಮ ಈ ಪೂರ್ವಜರು ಏನಂತಾರೆ ಸರ್, ರೋಹಿಣಿ ಕಾರ್ತಿಕ ಮಳೆ ಬಂದ್ರೆ ಓಣೆಲ್ಲ ಜೋಳ ಅಂತಾರೆ ಸರ್. ಅಂದ್ರೆ ಜೋಳ ಬೆಳಿತೇವಂತ.
1: ರೋಹಿಣಿ ಕಾರ್ತಿಕ ಮಳೆ ಬಂತಂದ್ರೆ ಊರೆಲ್ಲ

0: ಆರತಿ ಬರ್ತಲೇ ಬಂದ್ರೆ ಅವ್ರು ನಮ್ ಪೂರ್ವಜರು ಮೊದ್ಲೇಶ್ ಏನ್ ಲೆಕ್ಕ ಸರ್, ಬಸ್ ಬಂದ್ಬಿಟ್ರೆ ಬಸವಗ ಶಿಶುವಗ ಕುತ್ತ ಅಂತ ಹೇಳ್ತಿರ್ತಾರ ಸರ್ ನಮ್ ಪೂರ್ವಜ.
1: ಇರ್ಬೋದು ಇರ್ಬೋದು, ಯಾಕಂದ್ರೆ ನಾವು ರೈತಾಪಿ ಕುಟುಂಬದಿಂದ ಬಂದಿರೋದ್ರಿಂದ ಇಂಥವೆಲ್ಲ ಅಡ್ ಮಳೆ ಸ್ವಲ್ಪ ಮೇಲೆ ಕಾರ್ತಿ ಮಳೆ ಬಂತಂದ್ರೆ ಏ ಇದು ಅಡ್ ಮಳೆ ಮುಂದೆ ಏನು ಐತಿ, ಇದು ಹೆಚ್ಚಿನ ಬರ್ಬೋದು ಅಥವಾ ಬರನು ಬರ್ಬೋದು ಅನ್ನೋದು ಒಂದು ನಂಬಿಕೆ.
0: ಹಾ ನಂಬಿಕೆ ಸರ್. ಈಗ ನಮ್ಮ ಹಿರಿಯರು ನೋಡಿದ್ರೆ ಸುಮ್ನೆ ಕಲಬುರಗಿ ಮಿಂಚು ಬಡದ್ರೆ ಕರಕಟ್ಟಿ ಮಳೆ ಬರುತ್ತ ಮೊದ್ಲು ಜಲ್ದಿ ರೆಡಿ ಮಾಡಿಕ್ರೆ ಅಂತಿದ್ರು ಸರ್. ಅವ್ರು ಅನ್ಕೊಂಡಂಗೆ ನಾವು ನೋಡ್ತದಲ್ಲ ಸರ್, ಕಲಬುರಗಿ ಮಿಂಚು ಮಿಂಚಿದ್ರೆ ಒಂದು ಎರಡ್ ಮೂರ್ ತಾಸಲ್ಲೇ ಮಳೆ.
1: ಹೌದೌದೌದು, ಈ ಕಡೆ ಕಲಬುರಗಿ ಕಡೆ ಮಿಂಚು ಬಂತಪ್ಪ ಅಂದ್ರೆ ಈ ಮಳೆ ಗ್ಯಾರಂಟಿ ಅಪ್ಪ ಅಂತೇಳಿ.
0: ಹಾ ಸರ್, ಕರಕಟ್ಟಿಗೆ ಮಳೆ ಬರ್ತಂತಿದ್ರ ನಮ್
1: ಕರಕಟ್ಟೆ ಅಂದ್ರೆ ಓ ಇದು ನಮ್ಮ ಊರಿ ಕರ ಕಟ್ಟದ್ರಾಗ.
0: ಹಾ ಆಕಳ ಕರ ಕಟ್ಟದ್ರಾಗನೇ ಮಳೆ ಬಂದ್ಬಿಡ್ತದಂತ. ನೀವ್ ಅಂದಂಗ ಅಡ್ಡ ಮಾಡ ಕಟ್ಟಿದ್ರೆ ಮೂರ್ ದಿನದಲ್ಲಿ ಸುಮ್ನೆ ಕೈ ಅಡ್ಡ ನೋಡ್ತದ ಸರ್, ಅಡ್ಡ ಮಾಡ ಕಟ್ಟೈತೆ ಇನ್ ಮೂರ್ ದಿನದಲ್ಲಿ ಮಳೆ ಬರ್ತದಲ್ಲಿ ಒಳಗ್ ಗಳೆ ಪಳೆ ಓಟ್ರಿ ಅಂತಿದ್ರು ಸರ್ ನಮ್ಮ ಯಜಮಾನ್ರು.
1: ಹೌದೌದು ನೋಡಿ,
0: ಯಾವ ಮಳೆ ಬರ್ತದ ಸುಮ್ನೆ ಅಂತಿದ್ರು ಸರ್. ಅವ್ರ ಅಂದಂಗೆ ಆಗ್ತದ ಸರ್, ಅವೆಲ್ಲ ನೋಡ್ಕೊಂಡು ಅವ್ರದ್ದು ಒಂದು ಕ್ಯಾಲ್ಕುಲೇಷನ್ ಇದ್ದು ಸರ್ ರೈತರು.
1: ಈಗ ನೋಡ್ರಿ ಈಗ ಮಳೆ ಬರಕತ್ತದ ಇಲ್ಲಿ ನಿಮ್ಮ ಊರಿಗೆ ಇದ್ದಿದ್ದು ಈ ಪಕ್ಕದ ಊರಿಗೆ ಇರಲ್ಲ ಮಳೆ.
0: ಹಂಗೆ ಆಗ್ಯದ ನೋಡ್ರಿ ಸರ್, ಅದೇ ಅಂತಾರ್ರಿ ಈ ಚಿತ್ತಕಾರ್ತ ಮಳೆ ಆದಂಗ ಆಗ್ಬಿಟ್ಟದ, ಒಂದ್ ಎತ್ತು ಕೊಡ್ತೋ ಅದ್ರ ಇನ್ನೊಂದ್ ಎತ್ತು ಕೊಡ್ತೋ ಹೆಂಗಿಲ್ಲ ಅಂತ. ಅದಂಗ ನಮ್ಮ ಯಜಮಾನ್ರಿ ಅಂತಾರ ಏನ್ ಕಾಲ ಬದ್ಲಾಗೈತೇನಪ್ಪ ಈ ಮುಂಗಾರು ಮಳೆನೆ ಚಿತ್ತಕಾರ್ತಿ ಆದಂಗ ಆಗ್ಬಿಟ್ಟೈತಲ್ಲ ಅಂತಾರ ಸರ್.
1: ನೋಡ್ರಿ ಎಷ್ಟು ನಾವ್ ಹೇಳ್ತೀವಿ, ನಾನ್ ಹೇಳದೇನಂತಂದ್ರೆ ಒಂದ್ ಹಳ್ಳಿ ಇನ್ನೊಂದ್ ಹಳ್ಳಿಗೆ ವ್ಯತ್ಯಾಸ ಇದ್ರೆ ನೀವು ಒಂದ್ ಕೋಡು ಒಂದೇ ಗಳೆ ಹೊಡಿತೀವಿ ಅಂತಂದ್ರೆ ಒಂದ್ ಕೋಡಿ ಮಳೆ ಆಗಿರ್ತದೆ ಇನ್ನೊಂದ್ ಕೋಡ್ ಮಳೆ ಆಗಿರ್ತದೆ.
0: ಹೋದಿಲ್ಲ ಅಂತಿರ್ತಾರ ಸರ್ ನಮ್ಮ, ಅದು ಚಿತ್ತಕಾರ್ತಿ ಮಾತ್ರ ಸರ್. ಇದು ಮುಂಗಾರು ಕಾರ್ತಿಗಳು ಹಂಗ ಆಗ್ಬಿಟ್ಟವ ಅಂತಾರ ಸರ್ ನಮ್ಮ ಯಜಮಾನ್ರು.
1: ಹೌದೌದು, ವಾತಾವರಣ ಬಹಳಷ್ಟು ಬದಲಾವಣೆ ಆಗಿದೆ, ಯಾಕಂದ್ರೆ ಹವಾಮಾನದಲ್ಲಿ ಬದಲಾವಣೆ ವೈಪರೀತ್ಯಗಳಾಗಿದ್ದಾವೆ. ಅತಿ ಹೆಚ್ಚು ಬಿಸಿಲಾಗ್ತಾ ಇದೆ, ಅತಿ ಹೆಚ್ಚು ಚಳಿ ಆಗ್ತಾ ಇದೆ, ಜೊತೆಗೆ ಬಂತಂದ್ರೆ ಮಳೆ ಖಂಡಪಟ್ಟಿ ಮಳೆ ಹೊಡೆದು ಬಿಡ್ತದೆ. ಓತಪ್ಪ ಅಂತಂದ್ರೆ ಹಿಂಗೆಲ್ಲ ಕಷ್ಟ ನಷ್ಟಗಳು
0: ಹೋದ್ರೆ ಒಯ್ಯೇ ಬಿಡ್ತದೆ ಸರ್. ಬಂತಂದ್ರೆ ನಮ್ ಬೆಳೆ ಕೈ ಬಂದಾಗ ಅವಾಗ ಬಂದ್ಬಿಡ್ತದೆ ಸರ್ ಮತ್ತೆ.
1: ಹೌದು, ಹಾ ಹಿಂಗಾಗ್ಬಿಡ್ತದೆ.
0: ಅಕ್ಕಿ ಪತ್ತಿ ಎಲ್ಲ ಬಂದಾಗ, ಭತ್ತ ಬಂದಾಗ, ಪ್ರಕೃತಿ ಯಾರ ಕೈಯಾಗ ಸರ್, ಮತ್ತೆ ಏನ್ ಮಾಡಕ್ಕಿಲ್ಲ ಸರ್.
1: ಹೌದೌದು, ಇವೆಲ್ಲವನ್ನ ನಾವು ಏನ್ ಮಾಡಬೇಕಾಗ್ತದೆ, ಮತ್ತೆ ಅನುಸರಿಸಿಕೊಂಡು ಹೋಗ್ಬೇಕು. ಒಂದ್ಸಲ ಹಿಂಗಾತದ, ಒಂದ್ಸಲ ಹಿಂಗಾತದ, ಒಂದೊಂದು ವ್ಯಾಪಾರ ಇದ್ದಂಗೆ ಆಗ್ಬಿಟ್ಟದ ವ್ಯವಸಾಯ ಬೆಲೆ ಬಂತಂದ್ರೆ. ಹಂಗೆ ರೈತ ಬಾಂಧವರು ಎಲ್ಲ ರೀತಿಯಿಂದ ಪಾರಾದ್ರೆ ಅವನು ಹಾಕ್ತದ, ರೇಟ್ ಇರ್ಬೇಕು, ಮಳೆ ಇರ್ಬೇಕು, ಬೆಳೆ ಇರ್ಬೇಕು, ಹುಳ ರೋಗ ಇವೆಲ್ಲ ಜೂಜಾಟ ಮಾನ್ಸೂನ್ ಜೊತೆ, ಇವ ಒಂದು ಹವಾಮಾನ ಜೊತೆ ರೈತ ಬಾಂಧವರು ಗುದ್ದಾಡಿ ಜಗಳ ಆಡಿ ಒಂದು ನಮ್ಮನ್ನು ಇಸ್ಪೆಟ್ಟಾಡಿದಂಗೆ. ಶಿವಪ್ಪ ಅವರೇ, ಭಾಳಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡ್ರಿ, ಜೊತೆ ನಿಮ್ಮ ಭಾಗದಲ್ಲಿ ಏನೇನು ರೈತ ಬಾಂಧವರು ಸದ್ಯ ಮಾಡ್ತಾ ಇದ್ದಾರೆ ಅಂತಂದು ವಿಚಾರವನ್ನು ಕೂಡ ಹೇಳಿದ್ರಿ. ನಾನು ಹೇಳೋದೇನು ಅಂತಂದರೆ, ಈಗ ಬಿತ್ತನೆ ಬೀಜವನ್ನು ಇಟ್ಟವರು ಕೂಡ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ, ಹಾಕದೇ ಇದ್ದವರು ಕೂಡ ಮಳೆಗಾಗಿ ಮೇಲ್ಮುಖ ಮಾಡ್ಕೊಂಡು ಕೂತಿದ್ದವರು ಕೂಡ ರೈತ ಬಾಂಧವರು ಇದ್ದಾರೆ. ಎಲ್ಲರಿಗೂ
0: ತೊಂದರೆ ಆಗ್ಬಿಟ್ಟು ಸರ್, ಇತ್ತವರು ಬೆಳೆ ಒಣಗ್ತದ ತೊಂದರೆ ಸರ್, ಇಡ್ಲಾರ್ದವ್ರು ಮಳೆ ಬರ್ಲಪ್ಪ ಏನ್ ಮಾಡ್ಬೇಕಂತ ಚಿಂತೆ ಆಗ್ಬಿಡ್ತಾರೆ.
1: ಒಂದ್ ಲೆಕ್ಕಕ್ಕೆ ಇಡ್ಲಾರ್ದವ್ರು ಚಲೋ ಅಂತ ಅನ್ಸತ್ತ
0: ಗುಣ ಸರ್, ಅವ್ರು ಬೀಜನ ಉಳ್ಕೊಂಡವ್ ಸರ್, ಮುಂದಿನ ಸಲ
1: ಬೀಜ ಗೊಬ್ಬರ ನಂತರ ಲೇಬರ್ ಖರ್ಚು
0: ಕಳೆ ಕೊಳೆ ಎಲ್ಲ ಉಳ್ಕೊಂಡ ಸರ್.
1: ಹೌದು,
0: ಇಟ್ಟವ್ರದೇ ಕಷ್ಟ ಆಗ್ಬಿಟ್ಟ ಸರ್.
1: ಹೌದೌದೌದು, ಈ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕಾಗ್ತದೆ. ಇಲಾಖೆಯವರು ಏನು ಮಾರ್ಗ ತೋರಿಸ್ತಾರೆ ಅದನ್ನು ಹೋಗಬೇಕಾಗ್ತದೆ. ಇರುವಂಥ ಮಣ್ಣಿನಲ್ಲಿ ತೇವಾಂಶವನ್ನು ಕಾಪಾಡ್ಕೊಳ್ಳೋದಾಗಿರ್ಬೋದು, ಬಂದಂಥ ಮಳೆಯನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಕ್ರಮಗಳನ್ನಾಗಿರ್ಬೋದು, ಅಲ್ಪಾವಧಿ ಬೆಳೆಗಳನ್ನಾಗಿರ್ಬೋದು, ಸುಧಾರಿತ ಬೇಸಾಯ ಕ್ರಮಗಳನ್ನಾಗಿರ್ಬೋದು, ಇಂಥವನ್ನು ಮಾಡಿದಾಗ ಬರವನ್ನು ಅನಿವಾರ್ಯವಾಗಿ ನಾವು ಬದುಕಲೇಬೇಕಾಗ್ತದೆ. ಮಣ್ಣಿನೊಂದಿಗೆ ನಮ್ಮ ಒಡನಾಟ ಇರೋದ್ರಿಂದ ಶಿವಪುರೆ, ನಾವು ಮಣ್ಣನ್ನು ಬಿಟ್ಟು ಎಲ್ಲಿ ಹೋಗೋಕ್ಕಾಗೋದಿಲ್ಲ.
0: ಏನ್ ಮಾಡಕ್ಕಿಲ್ಲ ಸರ್, ನಾವು ರೈತರು ಬರಗಾಲ ಬಂದ್ರು ಏನ್ ಬಂದ್ರು ನಾವು ಒಕ್ಕಲ್ತನ ಮಾಡ್ಲೇಬೇಕು ಸರ್, ಅದ್ ಬೆಳಿಲ್ಲ ಅಂದ್ರೆ ಮುಂದಿನ ವರ್ಷ ರೆಡಿ ಆಗ್ಲೇಬೇಕು ಸರ್. ಮತ್ತೆ ತಪ್ಪಂಗಿಲ್ಲ ಸರ್ ರೈತರು.
1: ಇರ್ಲಿ, ಇಂತಹ ಬರ ಪರಿಸ್ಥಿತಿಯಲ್ಲಿ ನಾವು ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳೋದು ಬೇಡ. ಏನೆಲ್ಲ ಸಾಧ್ಯ ಕ್ರಮಗಳಿದಾವೆ ನಮ್ಮಿಂದ ಅವೆಲ್ಲವನ್ನ ನಾವು ಮಾಡೋಣ. ಮಳೆ ಈಗಲಾದ್ರೂ ಕೂಡ ಕಾಲ ಮಿಂಚಿಲ್ಲ ಬರ್ಲಿ, ಬಂದಷ್ಟು ಫಲ ನಮಗೆ ಒಂಚೂರು ಎಲ್ಲ ಪ್ರಾಣಿ ಪಕ್ಷಿ ಜನ ಜಾನುವಾರುಗಳು ಇಡೀ ಪ್ರಕೃತಿನೇ ಮಳೆಗಾಗಿ ಕಾಯ್ತಾ ಇರುವಂಥದ್ದು, ಹಾಗೆಯೇ ಅದರ ಮೇಲೇ ನಿಂತ್ಕೊಂಡುವಂತಿರುವಂಥದ್ದು. ಈ ಸಲ ಏನು ಇನ್ನು ಕಾಲ ಮಿಂಚಿಲ್ಲ, ಮಳೆ ರಾಯ ನಮ್ಮೆಲ್ಲರಿಗೂ ಕರುಣೆ ತೋರಿಸ್ಲಿ. ನಿಮ್ಮ ಕೆಲವೊಂದು ಮಾಹಿತಿಗಳನ್ನು ಶಿವಪ್ಪ ಅವರು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಕೇಳಿದ್ವಲ್ಲ ರೈತ ಬಾಂಧವರು, ಇದುವರೆಗೆ ಸಿರುವರ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ರೈತ ಬಾಂಧವರು ಏನೆಲ್ಲ ಕೃಷಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಎಂಬಂಥ ಒಂದು ವಿಚಾರವನ್ನು ಈಗ ಕೇಳೋಣ. ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು
2: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಇಲಾಖೆ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಬಿರುಗಾಳಿ ಸಹಿತ ಚದುರಿದ ಭಾಗಗಳಲ್ಲಿ ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 35-36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 23-24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ

0: ಆರ್ದ್ರತೆಯ ಪ್ರಮಾಣ 72-76% ಮತ್ತು ಕನಿಷ್ಠ ಆರ್ದ್ರತೆ 42-44% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಲ್ಲಿ ಹಾಗೂ ಇತರೆ ನೀರಾವರಿ ಅನುಕೂಲತೆಗಳು ಇದ್ದಲ್ಲಿ ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಿ. ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮಳೆಯ ಕೊರತೆ ಉಂಟಾದಲ್ಲಿ ಲಘು ನೀರಾವರಿಯನ್ನು ಒದಗಿಸಿ. ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಎಡೆಕುಂಟೆ ಹಾಯಿಸಿ ಬೋದು ಮಡಿಗಳನ್ನು ಏರಿಸುವುದು ಉತ್ತಮ. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಿ. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಹೆಸರು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. BGS 9 ಈ ತಳಿಯನ್ನು ಬಳಸಬಹುದು. ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬಿತ್ತನೆ ಬೀಜ ಬೇಕಾಗ್ತದೆ. ಬೀಜೋಪಚಾರವನ್ನು ಮಾಡುವಂತಹ ಸಮಯದಲ್ಲಿ ರೈಸೋಬಿಯಂ 200 ಗ್ರಾಂ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಿ. ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು 10:20:0 ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಬಿತ್ತನೆಯ ಸಮಯದಲ್ಲಿ ಕೊಡಬೇಕಾಗ್ತದೆ. ಇನ್ನು 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ನೀಡಿ. ಹೆಸರು ಬಿತ್ತನೆಯಾದ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡಿ ಮೆಥಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆ ಮಾಡಿ. ಇನ್ನು ಶೇಂಗಾ ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ. ಹತ್ತಿಯನ್ನು ಬೆಳೆಯುವಂಥ ರೈತ ಬಾಂಧವರು ಗಮನಿಸಿ 72-32-32 ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ನೀಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿ ಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿ ಮಿಥಲಿನ್ 38.7 CS ನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಿ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 4 ಗ್ರಾಂ ಟ್ರೈಕೋಡರ್ಮದಿಂದ ಹಾಗೂ ಜೈವಿಕ ಪೀಡನಾಶಕದಿಂದ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರುಳುಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿ. ಜಾನುವಾರು ಸಾಕಾಣಿಕೆದಾರರು ಗಂಟಲು ಬೇನೆ ರೋಗದಿಂದ ಹೆಚ್ಚಾಗಿ ಜಾನುವಾರುಗಳು ಬಳಲುತ್ತಿದ್ದರೆ ಮುಂಗಾರು ಮಳೆ ಪ್ರಾರಂಭದಲ್ಲಿ ಈ ರೋಗದ ಲಕ್ಷಣಗಳು ಕಂಡುಬರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಹಾಕಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಿ. ನಮಸ್ಕಾರ.
1: ಕೇಳಿದ್ವಲ್ಲ ರೈತ ಬಾಂಧವರು, ಇದುವರೆಗೆ ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು ಜೊತೆಗೆ ರೈತರಿಂದ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಂಡ್ವಿ.

ರೈತ ಬಾಂಧವರು, ಇದುವರೆಗೆ ನೆಲಜಲ ಪರಿಸರ ಕುರಿತಾದಂತಹ ಒಂದು ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:33 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:40 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಯನ್ನು ಆಲಿಸಬಹುದು.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರಿಗೂ.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ, ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ವಾರ್ತೆಗಳ ವಿವರ: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಇದೇ ತಿಂಗಳ 1ರಿಂದ ಜಾರಿಗೆ ಬಂದಿದ್ದು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ಯೋಜನೆಯ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಿದರು. ಕಾರ್ಮಿಕರಿಗೆ 15 ದಿನಗಳಿಗಾಗಿ ಕೂಲಿ ಪಾವತಿಸಲು ರಾಜ್ಯಗಳಿಗೆ ನೆರವು ನೀಡುವ ಉದ್ದೇಶದೊಂದಿಗೆ ಇಂದು ಮೊದಲ ಕಂತಿನ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ ಸಚಿವರು, ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ದೇಶಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಲು 3 ವರ್ಷಕ್ಕಿಂತ ಹೆಚ್ಚು ಸಮಯ ಹಿಡಿಸಿದ್ದು, ವಿಬಿಜಿ ರಾಮ್ಜಿ ಯೋಜನೆಯನ್ನು ಕೇವಲ 1ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ವೇಗ ನೀಡಲು ಮುಂದಿನ 5 ವರ್ಷಗಳಲ್ಲಿ 286,000 ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡಲಾಗಲಿದೆ ಎಂದು ಸಚಿವರು ಅಂಕಿಅಂಶ ನೀಡಿದರು. ಯೋಜನೆಯ ಆರಂಭಿಕ ಪ್ರಗತಿಯನ್ನು ಪರಿಶೀಲಿಸಿದ ಅವರು, ಮೊದಲ ವಾರದಲ್ಲೇ ಹೆಚ್ಚಿನ ಸಂಖ್ಯೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಮಗಾರಿ ಆರಂಭವಾಗಿದ್ದು, ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಇಂಡೋನೇಷ್ಯಾ ಆಚರಿಸಲಿದೆ. ಆಕಾಶವಾಣಿಗೆ ಮಾಹಿತಿ ನೀಡಿರುವ ಇಂಡೋನೇಷ್ಯಾಗೆ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು, ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿ ಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ರಾಷ್ಟೀಯ ಇ ಆಡಳಿತ ಪ್ರಶಸ್ತಿ 2026ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಪ್ರಮುಖ ಉಪಕ್ರಮವಾದ ಐಸಿಎಂಆರ್ ಮೈಂಡ್ಸ್ ರಾಷ್ಟೀಯ ಆರೋಗ್ಯ ಸಂಶೋಧನಾ ಆದ್ಯತಾ ಯೋಜನೆಗೆ ಚಿನ್ನ ಲಭಿಸಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು. ಐಸಿಎಂಆರ್ ಮಹಾನಿರ್ದೇಶಕ ಡಾ ರಾಜೀವ್ ಬಾಲ್ಹ ಮಾತನಾಡಿ, ಸಂಕೀರ್ಣ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯಲು ದತ್ತಾಂಶ ಹಾಗೂ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಐಸಿಎಂಆರ್ ಮುಂದೆಯೂ ಮುಂಚೂಣಿಯಲ್ಲಿರಲಿದೆ ಎಂದು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಉಪಕ್ರಮದ 80ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಭಾಗವಹಿಸಿದರು. ಆಧ್ಯಾತ್ಮಿಕ ನಾಯಕ ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮ ದಿನಾಚರಣೆ ಅಂಗವಾಗಿ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 9,000ಕ್ಕೂ ಹೆಚ್ಚು ಜನರು ಜುಂಬಾ ಮತ್ತು ಯೋಗಾಭ್ಯಾಸ ಮಾಡುವ ಜೊತೆಗೆ ಸಮುದಾಯ ಓಟ ಮತ್ತು ಸೈಕಲ್ ಸವಾರಿಯಲ್ಲಿ ಭಾಗವಹಿಸಿದರು. ನಡವಳಿಕೆಯಲ್ಲಿ ಬದಲಾವಣೆ ಉತ್ತೇಜಿಸುವುದು ಮತ್ತು ಕ್ರಿಯಾಶೀಲ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮಾಂಡವೀಯ, ಹೃದಯ, ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಡಲು ಸೈಕ್ಲಿಂಗ್ ಪೂರಕ ಎಂದು ಹೇಳಿದರು. ಸೈಕಲ್ ಸವಾರಿಯಿಂದ ಆರೋಗ್ಯದ ಮೇಲಾಗುವ ಪ್ರಯೋಜನಗಳನ್ನು ವಿವರಿಸಿದ ಸಚಿವರು, ನಗರಗಳ ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ವಿವರಿಸಿದರು. ಉತ್ತಮ ಆರೋಗ್ಯಕ್ಕಾಗಿ ಜನರು ಪ್ರತಿದಿನ ಕನಿಷ್ಠ 1 ಗಂಟೆಯಾದರೂ ಮೊಬೈಲ್ ಬಳಸದೆ ಆ ಸಮಯವನ್ನು ದೈಹಿಕ ಚಟುವಟಿಕೆ ಮತ್ತು ಕ್ರೀಡೆಗಳಿಗೆ ಮೀಸಲು ಇಡಲಬೇಕೆಂದು ಅವರು ಮನವಿ ಮಾಡಿದರು. ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡ ಇಂದಿನಿಂದ ಒಂದು ವಾರ ಕರ್ನಾಟಕಕ್ಕೆ ಅಧಿಕೃತ ಭೇಟಿ ನೀಡಿದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಗಳನ್ನು ನಡೆಸಲಿದೆ ಹಾಗೂ ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ ಮಾಡುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಬೆಳಗಾವಿ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಲಿರುವ ಈ ತಂಡ ಕ್ಷೇತ್ರ ಮಟ್ಟದಲ್ಲಿ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನಕ್ಕೆ ಬೆಂಬಲ ನೀಡುವುದರ ಜೊತೆಗೆ ಅದರ ಪ್ರಗತಿಯನ್ನು ಪರಿಶೀಲಿಸಲಿದೆ. ಜಿಲ್ಲಾಡಳಿತಗಳ ಸನ್ನದ್ಧತೆಯನ್ನು ಅಧಿಕಾರಿಗಳು ಮೌಲ್ಯಮಾಪನ ಮಾಡಲಿದ್ದು ಯೋಜನೆಯ ಅನುಷ್ಠಾನದಲ್ಲಿರುವ ಸವಾಲುಗಳನ್ನು ಗುರುತಿಸಿ ಅವುಗಳನ್ನು ಸಕಾಲದಲ್ಲಿ ಪರಿಹರಿಸುವ ಮೂಲಕ ಯೋಜನೆಯ ಪರಿಣಾಮಕಾರಿ ಜಾರಿಗೆ ನೆರವಾಗಲಿದ್ದಾರೆ. ಹಿರಿಯ ಬುಡಕಟ್ಟು ನಾಯಕ ಮತ್ತು ಗುಜರಾತ್ನ ಮಾಜಿ ಅರಣ್ಯ ಸಚಿವ ಮೋಹನ್ ಸಿನ್ಹಾ ರಾತ್ವಾ ಅವರು ಇಂದು ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಗುಜರಾತ್ನ ಬುಡಕಟ್ಟು ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ ಅವರು 10 ಬಾರಿ ಶಾಸಕರಾಗಿದ್ದರು. ಮೋಹನ್ ಸಿನ್ಹಾ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಚಂಪಾವತ್ ಜಿಲ್ಲೆಯ ತಾನಕ್ಪುರ್ನಿಂದ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಇಂದು ಚಾಲನೆ ನೀಡಿದರು. ಮೊದಲ ತಂಡದಲ್ಲಿ ಓರ್ವ ವೈದ್ಯರು, 34 ಪುರುಷರು ಮತ್ತು 15 ಮಹಿಳೆಯರು ಸೇರಿ 49 ಯಾತ್ರಿಕರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಧಾಮಿ, ಕೈಲಾಸ ಮಾನಸ ಸರೋವರ ಯಾತ್ರೆಯು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಆಧ್ಯಾತ್ಮಿಕ ಜಾಗೃತಿ, ಸಾಂಸ್ಕೃತಿಕ ಏಕತೆ ಮತ್ತು ರಾಷ್ಟೀಯ ಸೌಹಾರ್ದತೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ವಾಣಿಜ್ಯ ವಲಸೆ ಸೇರಿದಂತೆ ವಿವಿಧ ನೀತಿ ನಿರೂಪಣೆ ವಿಷಯಗಳಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸಲಹೆ ನೀಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಹೇಳಿಕೊಳ್ಳುತ್ತಿದ್ದು ಇದರಲ್ಲಿ ಸತ್ಯಾಂಶವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸತ್ಯಶೋಧನಾ ಘಟಕ ತಿಳಿಸಿದೆ. ಇರಾನ್ನ ಮಾಜಿ ಪರಮೋಚ್ಚ ನಾಯಕ ದಿವಂಗತ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ಇಂದು ತೆಹರಾನ್ನಲ್ಲಿ ನಡೆದವು. ದೇಶದ ರಾಜಕೀಯ, ಮಿಲಿಟರಿ ಹಾಗೂ ಧಾರ್ಮಿಕ ನಾಯಕರು ಅಂತಿಮ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು. ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ನಾಳೆಯಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ್ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿಕರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ನಾಳೆಯಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ನ್ಯೂಜೆರ್ಸಿಯಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ನೇ ಸುತ್ತಿನ ಪಂದ್ಯದಲ್ಲಿ ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 1:30 ಆರಂಭವಾಗಲಿದೆ. ನಾಳೆ ಬೆಳಗ್ಗೆ 5:30 ನಡೆಯಲಿರುವ ಇನ್ನೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮೆಕ್ಸಿಕೋ ತಂಡವನ್ನು ಇಂಗ್ಲೆಂಡ್ ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ 1 ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಶ್ರೋತೃಗಳೇ, ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಅಂತಿಮ ಪಂದ್ಯದ ವೀಕ್ಷಕ ವಿವರಣೆಯನ್ನ ಕೇಳುವಿರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ. ಇನ್ನೀಗ ಉಳಿದಂತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ನಮ್ಮ ನಿತ್ಯದ ಕಾರ್ಯಕ್ರಮಗಳು ಮೂಡಿಬರಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ
5: ಹೊಸ ಮಾಧ್ಯಮ ರೂಪಿಸಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: Akashvani FM Rainbow 101.3 MHz Musically yours.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ಆಕಾಶವಾಣಿ.
2: ಆತ್ಮೀಯರಿ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಒಲವು ಅನ್ನೋದು ಚೆಲುವು, ಒಲವು ಅನ್ನೋದು ಗೆಲುವು. ನಾವು ಜೀವನದಲ್ಲಿ ಯಾವುದಕ್ಕೆ ಸೋಲದೇ ಇದ್ದರೂ ಪ್ರೀತಿಗೆ ಸೋಲ್ತೇವೆ, ಆದರೆ ಅದು ನಮ್ಮ ಸೋಲು ಅನ್ನಿಸ್ಕೊಳ್ಳೋದಿಲ್ಲ, ಬದಲಾಗಿ ಪ್ರೀತಿಯ ಗೆಲುವು ಅನ್ನಿಸ್ಕೊಳ್ಳುತ್ತೆ. ಯಾಕಂದರೆ ಪ್ರೀತಿ ಯಾರನ್ನೂ ಸೋಲಿಸೋದಿಲ್ಲ, ಸೋಲೋಕೆ ಬಿಡೋದೂ ಇಲ್ಲ.

ಪ್ರೀತಿ ಅಂದ್ರೇನು? ಪ್ರೇಮವನ್ನ ಹೇಗೆ ವ್ಯಾಖ್ಯಾನಿಸಬಹುದು? ಪ್ರೇಮವೆಂದರೆ ಅನುಭವಿಸುವುದು, ಅನುಕರಿಸುವುದಲ್ಲ. ಪ್ರೇಮವೆಂದರೆ ಆರಾಧಿಸುವುದು, ಆಚರಿಸುವುದಲ್ಲ. ಪ್ರೇಮವೆಂದರೆ ನಾವಷ್ಟೇ, ನಾನು ನೀನು ಎನ್ನುವುದಲ್ಲ. ಪ್ರೇಮವೆಂದರೆ ಒಲವಷ್ಟೇ, ಗೆಲುವಿನ ಲೆಕ್ಕಾಚಾರವಲ್ಲ. ಪ್ರೇಮವೆಂದರೆ ಪ್ರೇಮವೇ ಹೊರತು ಪದಗಳಿಗೆ ನಿಲುಕುವುದಲ್ಲ.

ಪ್ರೀತಿಗೆ ಯಾವುದೇ ಎಷ್ಟೇ ವ್ಯಾಖ್ಯಾನ ಕೊಡಬಹುದು. ಪ್ರೀತಿಯಲ್ಲಿ ಒಂದಾಗಿ ಬಾಳುವುದಂದ್ರೆ ಒಂದೇ ಸೂರಿನಡಿ ಉಸಿರಾಡುವುದಲ್ಲ. ನಿಸ್ವಾರ್ಥ, ನಿರ್ಭೀತಿ, ನೆಮ್ಮದಿ, ನಂಬಿಕೆಯಿಂದ ಪರಸ್ಪರ ಸ್ನೇಹ ಸಹಕಾರದೊಂದಿಗೆ ಪ್ರೀತಿಯಿಂದ ಪ್ರತಿದಿನವನ್ನು ಹಬ್ಬದಂತೆ ಅನುಭವಿಸುವುದು. ಪ್ರೀತಿನೇ ಹಬ್ಬ ಕಣ್ರಿ. ಪ್ರೀತಿ ತುಂಬಿರೋ ಮನಸ್ಸು ದೇವಾಲಯದಂತಿದ್ರೆ ಪ್ರೀತಿ ತುಂಬಿರೋ ಮನೆ ದೇಗುಲದಂತೆ.

ಪ್ರೀತಿ ಪ್ರೇಮ ಒಲವು ಸುಖವನ್ನ ಕೊಡುತ್ತೆ ಹೊರತು ದುಃಖವನ್ನಲ್ಲ. ಪ್ರೀತಿ ಭರವಸೆ ಧೈರ್ಯ ವಿಶ್ವಾಸವನ್ನ ಮೂಡಿಸಬೇಕೇ ಹೊರತು ಭಯವನ್ನಲ್ಲ. ಪ್ರೀತಿ ಸಮಸ್ಯೆಯನ್ನ ಪರಿಹರಿಸಬೇಕೇ ಹೊರತು ಸಮಸ್ಯೆಯನ್ನ ತಂದಿಡೋದಲ್ಲ. ಪ್ರೀತಿ ಗೆಲುವಿನ ಲೆಕ್ಕಾಚಾರ ಹಾಕದೆ ಒಲವಿನ ವೃದ್ಧಿಯ ಸೆಲೆಯಾಗಬೇಕು.

ನಾವು ನಮ್ಮವರನ್ನಷ್ಟೇ ಅಂದರೆ ಮನುಷ್ಯರನ್ನಷ್ಟೇ ಪ್ರೀತಿಸದೆ ಭಗವಂತನನ್ನೂ ಪ್ರೀತಿಸುತ್ತೇವೆ. ಅದು ಭಕ್ತಿಯ ಪ್ರೀತಿ. ನನಗಾಗಿ ನನ್ನ ಧೈರ್ಯ ಭರವಸೆಯಾಗಿ ಭಗವಂತ ಜೊತೆಯಾಗಿದ್ದಾನೆಂದು ದೇವರನ್ನೂ ಜನ್ಮ ಜನ್ಮಾಂತರದ ಗೆಳೆಯನಂತೆ ಪ್ರೀತಿಸುತ್ತೇವೆ. ಪ್ರೇಮವೆಂದರೆ ನಿಸ್ವಾರ್ಥದ ನಿರ್ಮಲ ಒಲವು.

ಆತ್ಮೀಯರೇ, ನಮ್ಮೆಲ್ಲರ ಬದುಕು ಭವಿಷ್ಯ ಪ್ರೀತಿಯಿಂದ ತುಂಬಿರಲಿ ಎಂದು ಆಶಿಸ್ತಾ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಪ್ರೀತಿಯ ವಿರಾಮ ಹಾಕ್ತಿದ್ದೇವೆ. ನಿರಂತರವಾಗಿ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟು ಹೊತ್ತು ಪ್ರೀತಿಯಿಂದ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ.

ಒಂಬತ್ತು ಗಂಟೆ 16 ನಿಮಿಷ ಆಗೋಗುತ್ತೆ. ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್ ಇದು. ಜೊತೆಯಾಗಿದ್ದೇವೆ ನಾವು ನೀವು ಈ ಹೊತ್ತಲ್ಲಿ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಈ ಹೊತ್ತಿನ ಕ್ಷಣ ಕ್ಷಣವನ್ನ ಸುಖಮಯವಾಗಿಸೋ, ಹಿತ ಅನ್ಸೋಂತಹ ಸುಕೂನ್ ಕೇಪಲ್ ಕಾರ್ಯಕ್ರಮಕ್ಕೆ

ಸುಕುನ್ ಕೆ ಪಲ್ ಕಾರ್ಯಕ್ರಮ ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ ಮೂಡಿ ಬರ್ತಿದೆ. ಸಾಮಾನ್ಯವಾಗಿ ನಮ್ಮ ಮನಸ್ಸು ಯಾವ ಸಮಯದಲ್ಲಿ ಬೇಸರ ಮಾಡ್ಕೊಳುತ್ತೋ, ಯಾವ ಸಮಯದಲ್ಲಿ ನೋವು ಮಾಡ್ಕೊಳುತ್ತೋ, ಯಾವ ಸಮಯದಲ್ಲಿ ಖುಷಿಯಾಗಿರುತ್ತೋ ಯಾರಿಗ್ರಿ ಗೊತ್ತೋ? ಇಂಥ ಮನಸ್ಸಿಗೆ ಖುಷಿ ಬೇಕು, ನೆಮ್ಮದಿ ಬೇಕು ಅಥವಾ ಸಂತೋಷ ಬೇಕಂದ್ರೆ ನಾವು ಆ ಪ್ರತಿ ಕ್ಷಣವನ್ನ ಪ್ರೀತಿಸೋದನ್ನ ಕಲಿಬೇಕು. ಸಂತೋಷವನ್ನ ಆ ಕ್ಷಣದಲ್ಲಿ ಹುಡ್ಕೋದು ಕಲಿಬೇಕು. ನಿಮಗೇನನ್ಸುತ್ತೆ ಈ ಮಾತುಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಈ ಹೊತ್ತಲ್ಲಿ ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಕೇಳ್ತಾ

ಜೊತೆಯಾಗಿರಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ ಸಂದೇಶ ಕಳಿಸೋದಾದರೆ 9484901013 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ನಿಮ್ಮ ವಾಟ್ಸ್ಆ್ಯಪ್ ಸಂದೇಶ ಬಂದು ತಲುಪಲಿ.

0: ನಿಮಗಾಗಿ
1: ನಿಮ್ಮೊಡನೆ ಇಟ್ಟ ಹೆಜ್ಜೆಗಳಿಗೀಗ
0: 90.
2: ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ.
0: ಸ್ಮೃತಿ ಪಟಲದಿ ಅಚ್ಚಾದ ಹಾಡುಗಳು.

0: ಸಂತಸ ಮೂಡಿಸಿದ ಪ್ರತಿ ಕ್ಷಣಗಳು.
1: ಸಂತೋಷ ಸಂಗೀತ
2: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
0: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ ಪ್ರೋತ್ಸಾಹದ ಕೈತುತ್ತು.
2: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ. ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಆಕ್ಚುಲಿ ಒಂದು ಕ್ಷಣನಾದರೂ ನಮ್ಮನ್ನ ಯಾರಾದರೂ ಪ್ರೀತಿ ಮಾಡಿದ್ರೆ ಆ ಕ್ಷಣದಲ್ಲಿ ಸಿಗುವ ಖುಷಿ ಬೇರೆ ಎಲ್ಲಾದರೂ ಸಿಗುತ್ತಾ? ಸಚ್ ಅ ಸಾಂಗ್ ಈಗಷ್ಟೇ ಮೂಡಿ ಬಂತು, ಒನ್ ಆಫ್ ಮೈ ಫೇವ್ರೆಟ್ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಉಷಾ ಖನ್ನಾ ಅವರು ಕೂಡ ಜೊತೆಯಾಗಿದ್ರು. ಜಾನ್ನಿ ಮೇರಾ ನಾಮ್ ಚಿತ್ರದ ಗೀತೆ, ಇಂದಿವಾರ್ ಅವರ ಸಾಹಿತ್ಯ, ಕಲ್ಯಾಣ್ಜಿ ಆರ್ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆ ಇದು. ಈ ಗೀತೆಗೂ ಮುಂಚೆ ಮುಖೇಶ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಕವಿ ಕವಿ ಚಿತ್ರದ ಗೀತೆ, ಸಾಹಿರ್ ಅವರ ಸಾಹಿತ್ಯ ಇತ್ತು, ಖಯ್ಯಂ ಅವರ ಸಂಗೀತ ನಿರ್ದೇಶನ ಇತ್ತು. ನಾವೆಲ್ಲರೂ ಕೂಡ ಹೀಗೆ ನಮಗೆ ಯಾರಾದರೂ ಪ್ರೀತಿ ಕೊಡಿ, ಪ್ರೀತಿ ಮಾಡಿ ಅಂತ ಆರಾಮಾಗಿ ಕೇಳ್ತೀವಿ. ಆದರೆ ಅದೇ ಪ್ರೀತಿಯನ್ನು ನಾವು ಬೇರೆಯವರಿಗೆ ಕೊಡೋದಕ್ಕೆ ರೆಡಿ ಇರ್ತೀವ? ಇದು ಕೂಡ ಕ್ಷಣವನ್ನು ಸಾಕಷ್ಟು ಖುಷಿಯಾಗಿ ಕಳೆಯೋದಕ್ಕೆ ಸಹಾಯ ಮಾಡುವಂಥದ್ದು, ಹೌದಲ್ವಾ? ಹೇಗನ್ಸುತ್ತೆ ನಿಮಗೆ, ಏನನ್ಸುತ್ತೆ ನಿಮಗೆ ಈ ಹಾಡುಗಳನ್ನು ಕೇಳ್ತಾ ಇದ್ರೆ ಕ್ಷಣವನ್ನು ನಿಮ್ಮದಾಗಿಸ್ಕೊಳ್ತೋಕೆ, ಆ ಕ್ಷಣವನ್ನು ಹ್ಯಾಪಿ ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ ಏನನ್ಸುತ್ತೆ? ಮೆಸೇಜ್ ಮಾಡಿ 9480901013, 9480901013, ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇನ್ಯಾವ ಹಾಡುಗಳು ಮೂಡಿ ಬರುತ್ತೆ ನಿಮ್ಮನ್ನ ತಲುಪೋದಕ್ಕೆ? ಮುಖೇಶ್ ಅವರ ಧ್ವನಿಯಲ್ಲಿ ಈಗ ಕೇಳಿ ಅನುರಾಗ್ ಚಿತ್ರದ ಗೀತೆ, ಇಂದಿವಾರ್ ಅವರ ಸಾಹಿತ್ಯ ಇದೆ, ಮುಖೇಶ್ ಅವರೇ ಈ ಗೀತೆಗೆ ಸಂಗೀತವನ್ನ ಸಂಯೋಜನೆ ಮಾಡಿರುವವರು. ಈ ಗೀತೆಯ ನಂತರ ಲತಾ ಮಂಗೇಶ್ಕರ್ ಮತ್ತು ಮೊಹಮ್ಮದ್ ರಫಿಯವರ ಕಂಠದಲ್ಲಿ ಮೂಡಿಬಂದಿರೋ ಗೀತೆಯನ್ನ ಕೇಳೋಣ. ತಲಾಶ್ ಚಿತ್ರದ್ದು, ಮಜ್ರೂ ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಇದೆ. ಈ ಎರಡೂ ಗೀತೆಗಳನ್ನು ಕೇಳಿ ಜೊತೆಯಾಗೇರಿ ಕನ್ನಡ ಕಾಮನ ಬಿಲ್ಲಿನಲ್ಲಿ ಸುಕೂನ್ ಕೇಪಲ್ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸ್ತಾರೆ. ಇದು FM ರೈನ್ಬೋ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: तो फरमाना।
1: ಎಷ್ಟೋ ಸಾರಿ ಈ ಕ್ಷಣ ತುಂಬ ಭಾರ ಅಂತ ಅನ್ನಿಸ್ಬಹುದು, ಈ ಕ್ಷಣ ಬಹಳ ನೋವನ್ನ ಕೊಡಬಹುದು, ಈ ಕ್ಷಣ ಜೀವನವನ್ನ ದೂರ ಅಂತ ಮಾಡ್ತದೆ ಅಂತ ನಾವು ದೂರಬಹುದು. ಆದರೆ ಈ ಕ್ಷಣ ಅನ್ನೋದಿದೆಯಲ್ಲ, ಇದು ಎಲ್ಲಕ್ಕೂ ಮಿಗಿಲು, ಎಲ್ಲಕ್ಕೂ ಹೊಸದು, ಎಲ್ಲಕ್ಕೂ ಹಿರಿದು. ಯಾಕಂದರೆ ಈ ಕ್ಷಣದಲ್ಲಿ ನಾವೇನ್ನ ತೆಗೆದುಕೊಂಡು ಹೋಗ್ತೀವಿ ಅನ್ನೋದು ಬಹುಶಃ ನಮಗೆ ಗೊತ್ತಿರೋದಿಲ್ಲ. ಬಹುಶಃ ನೆನಪು ಗಟ್ಟಿಯಾಗಿರುವವರೆಗೂ, ನೆನಪನ್ನ ನೆನಪಾಗಿ ನೆನಪು ಮಾಡಿಕೊಳ್ಳೋವರೆಗೂ ಈ ಕ್ಷಣದ ನೆನಪು ನಮ್ಮೊಟ್ಟಿಗಿರುತ್ತೆ. ಆದರೆ ಆ ಕ್ಷಣ ಮರೆತ ಮೇಲೆ ಹೌದಲ್ವಾ? ಬಹುಶಃ ಏನನ್ನೂ ತೆಗೆದುಕೊಂಡು ಹೋಗಲು ಸಾಧ್ಯವಾಗದ ಈ ಕ್ಷಣವನ್ನ ಖುಷಿಯಿಂದ ಜೀವಿಸಿದ್ರೆ ಮಾತ್ರ ಈ ಕ್ಷಣ ಖುಷಿಯನ್ನೇ ಕೊಡೋದು, ಖುಷಿಯಾಗಿ ಬದುಕೋದು, ಸುತ್ತ ಕೂಡ ಖುಷಿಯನ್ನೇ ಹಂಚೋದು. ಈ ಮಾತಿನ ಬಗ್ಗೆ ನಿಮ್ಗೇನನ್ಸುತ್ತೆ ಹಂಚ್ಕೊಳ್ಳಿ ಸಂದೇಶದ ಮುಖಾಂತರ 9480190913 ನಮ್ಮ ವಾಟ್ಸಪ್ ಸಂಖ್ಯೆ.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8 ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

9 ಗಂಟೆ 55 ನಿಮಿಷ. ಅಬ್ಬಾ, ಇಷ್ಟು ಹೊತ್ತು ಹೇಗೆ ಕಳೀತು ಅಂತ ನನಗಂತೂ ಗೊತ್ತಿಲ್ಲ. ಒನ್ ಆಫ್ ಮೈ ಫೇವ್ರೆಟ್ ಬ್ಲ್ಯಾಕ್ ಮೇಲ್ ಚಿತ್ರದ್ದು ಪಲ್ ಪಲ್. ಹಾ ಹೌದು, ಅದೇ ಗೀತೆನ ಕೇಳಿದ್ದು ನೀವು ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ. ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯದು, ಕಲ್ಯಾಣ್ಜಿ ಆನಂದ್ಜಿ ಅವರ ಸಾಹಿತ್ಯ ಇತ್ತು. ಈ ಗೀತೆಯ ಬಳಿಕ ಲತಾ ಮಂಗೇಶ್ಕರ್ ಮತ್ತು ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ತಲಾಶ್ ಚಿತ್ರದ ಗೀತೆ ಈಗಷ್ಟೇ ಮೂಡಿಬಂತು. ಎಸ್ ಡಿ ಬರ್ಮನ್ ಅವರ ಸಂಗೀತ, ಮಜ್ರು ಅವರ ಸಾಹಿತ್ಯದ ಗೀತೆ. ಇನ್ನೊಂದು ಗೀತೆ ನಿಮಗೋಸ್ಕರ ಮೂಡಿಬರುತ್ತೆ. ಬಟ್ ಅದಕ್ಕೂ ಮುಂಚೆ ಯಾರ್ಯಾರು ಏನೇನು ಸಂದೇಶ ಕಳಿಸಿದ್ದೀರಾ ನೋಡೋಣ. ಬಂತು ಸಂದೇಶ ಯಾರಿಂದ? ನಂಬರ್ ಎಂಡಿಂಗ್ ವಿತ್ 741 ನಿಮ್ಮಿಂದ. ಬಳಿಕ ನಾಗೇಂದ್ರ ಅವರು ತಾವರೆಕೆರೆಯಿಂದ, ಬಸವರಾಜು ಪುಟ್ಟೆಗೆರೆ ಹೊಸಹಳ್ಳಿಯಿಂದ, ಶಾಂತಾಚಾರ ಬಡಿಗೇರ ಅವರ ಸಂದೇಶ. ನಂತರ ಬಂತು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಕಳುಹಿಸಿದ ಸಂದೇಶ. ಪವಿತ್ರ ಪಾಟೀಲ ಚಿಕ್ಕೋಡಿ ಕೆರೂರದಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ವಿಜಯಪುರದ ಇಸ್ಮಾಯಿಲ್ ಅವರು, ಕಲಬುರಗಿಯ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ. ನಂತರ ಬಂತು ಸಂದೇಶ ಶ್ರೀನಾಥ್ ಅವರದ್ದು ಕೆಪಿ ಅಗ್ರಹಾರದಿಂದ. ಎ ಹರಿಹರನ್ ವಿಜ್ಞಾನ ನಗರದಿಂದ, ನಾಗರಾಜ್ ನಾಗರತ್ನ ಲಗ್ಗೆರೆಯಿಂದ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಈ ಕ್ಷಣದಲ್ಲಿ ಬದುಕೋದನ್ನ ಕಲಿಯೋಣ. ಈ ಕ್ಷಣದ ಪ್ರೀತಿನೇ ಎಂದೆಂದಿಗೂ ಕೂಡ ಶಾಶ್ವತ. ಹಾಗಾದ್ರೆ ಈಗ ಯಾವ ಗೀತೆ ನಿಮ್ಗಾಗಿ ಮೂಡಿ ಬರುತ್ತೆ? ಗೋಲ್ಮಾಲ್ ಚಿತ್ರದ್ದು ಆನಿವಾಲ ಪಲ್ ಜಾನಿವಾಲ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿದೆ. ಗುಲ್ಜಾರ್ ಅವರ ಸಾಹಿತ್ಯ, ಆಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ ಕೇಳ್ತಾ ಇರಿ, ಜೊತೆಯಾಗಿರಿ. ಈ ಗೀತೆ ಈ ಹೊತ್ತಿನ ಕಡೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಇದು ನಿಮ್ಮ ಕನ್ನಡ ಕಾಮನವಿಲು 101.3 MHz. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ, ನಿಮ್ಮ ಕೊರೆಚ್ ಮಮತಾ.

ಹತ್ತು ಗಂಟೆ ಮೂರು ನಿಮಿಷ ಆಗೋಯ್ತು. ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಈ ಹೊತ್ತಲ್ಲಿ ಸಖದಾದ ಹಾಡುಗಳು ಜಸ್ಟ್ ಫಾರ್ ಯು ಅಂತಾನೆ ಮೂಡಿಬರುತ್ತೆ. ಆದರೆ ಮನಸ್ಸಿಗೆ ಮುದಗೊಳಿಸೋ ಒಂದಷ್ಟು ಮಾತುಗಳು ಜೊತೆಯಾಗಿ ನಿಮ್ಮ ಸಂದೇಶ. ಕನಸಿನ ಲೋಕಕ್ಕೆ ಕಾಲಿಡೋಣ, ಆಸೆಯ ಭಾವ ಹಾಡನ್ನ ಕೇಳ್ತಾ.

ಹತ್ತು ಗಂಟೆ ಆರು ನಿಮಿಷ ನಿಮ್ಮ ಜೊತೆಯಾಗಿದೆ ಈ ಹೊತ್ತಲ್ಲಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಕನಸಿನ ಲೋಕ ಕಾರ್ಯಕ್ರಮ. ಒಂದಷ್ಟು ಸಾಲುಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಈ ಹೊತ್ತಲ್ಲಿ ನಾನಿದ್ದೀನಿ. ಪುಕ್ಕದಾಗಿ ಮನಸ್ಸಿಗೆ ಮುದಗೊಳಿಸೋ 3-4 ಸಾಲಿನ ಕವಿತೆ ಇದ್ರೆ ನೀವು ಕೂಡ ಕಳಿಸ್ಬೋದು. ನನ್ನ ಪ್ರಕಾರ ಮನಸ್ಸಿನ ಶಾಂತಿ ಅಂದ್ರೆ ಏನ್ ಗೊತ್ತಾ? ಅದೊಂದು ಹರುಷ. ಯಾವ ಹರುಷ? ಕಡಲ ಅಲೆಗಳ ಸತ್ತು ತಂಗಾಳಿಯಂತ ಮೃದು. ಕಣ್ಣ ಮುಚ್ಚಿ ಆಲಿಸುವಾಗ ದೊರಕುತ್ತಲ್ಲ ಹರುಷ, ಅದೇನೆ ನಿಜವಾದ ಹರುಷ, ಮನಸ್ಸಿಗೆ ದೊರಕು ಶಾಂತಿ. ನಿಮ್ಮ ಹತ್ರ ಕೂಡ ಇಂತಹ ಸಾಲುಗಳಿದೆಯಾ? ಖಂಡಿತವಾಗ್ಲೂ ಇರಬೇಕು, ಇದ್ದೇ ಇರುತ್ತೆ. ಇದ್ರೆ ಹಂಚ್ಕೊಳ್ಳಿಯಲ್ಲ, ಕನಸಿನ ಲೋಕಕ್ಕೆ ಒಟ್ಟಾಗಿ ಹೋಗೋಣ. ಹಾಡುಗಳ ಜೊತೆ ಜೊತೆಯಾಗಿ, ಸಾಲುಗಳ ಜೊತೆ ಜೊತೆಯಾಗಿ FM ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಸಂದೇಶ ಕಳಿಸ್ಬೇಕು ಅನಿಸಿದ್ರೆ 9480909013 ನಮ್ಮ ವಾಟ್ಸಪ್ ಸಂಖ್ಯೆ.

driving straight.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನೋ? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?

0: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
1: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
2: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
3: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

0: ನಿಮಗಾಗಿ
1: ನಿಮ್ಮೊಡನೆ ಇಟ್ಟ ಹೆಜ್ಜೆಗಳಿಗೀಗ
0: 90
2: ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ
0: ಸ್ಮೃತಿ ಪಟಲದಿ ಅಚ್ಚಾದ ಹಾಡುಗಳು

0: ಸಂತಸ ಮೂಡಿಸಿದ ಪ್ರತಿ ಕ್ಷಣಗಳು.
1: ಸಂತೋಷ ಸಂಗೀತ
2: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
0: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ ಪ್ರೋತ್ಸಾಹದ ಕೈತುತ್ತು.
3: ಹೃದಯವೇ ನಿನ್ನ ಹೆಸರಿಗೆ ಬರದೇ ನನ್ನ
2: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ.
4: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಮಲಯ ಮಾರುತ ಚಿತ್ರದ ಗೀತೆನ ಈ ಗೀತೆಗೂ ಮೊದಲು ಕೇಳಿದ್ರಿ. ಕೆ ಜೆ ಜೇಸುದಾಸ್ ಅವರ ಧ್ವನಿಯಲ್ಲಿ ಮುಡಿ ಬಂತು. ಎಲ್ಲೆಲ್ಲೂ ಸಂಗೀತವೇ ಚಿ ಉದಯ ಶಂಕರ್ ಅವರ ಸಾಹಿತ್ಯ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆಯ ನಂತರ ನಾವು ಕೇಳಿದ ಮತ್ತೊಂದು ಗೀತೆ ಜಿ ಕೆ ವೆಂಕಟೇಶ್ ಎಂ ಬಾಲಮುರಳಿ ಕೃಷ್ಣ ಅವರ ಸಂಗೀತ ಸಂಯೋಜನೆ, ಜಿ ವಿ ಅಯ್ಯರ್ ಅವರ ಸಾಹಿತ್ಯದಂತಹ ಎಸ್ ಜಾನಕಿ ಅವರ ಸಿರಿಕಂಠದಲ್ಲಿ ಬಂದ ನಂಬಿದೆ ನಿನ್ನ ನಾದ ದೇವತೆಯೇ ಸಂಧ್ಯಾರಾಗ ಚಿತ್ರದಾಗಿತ್ತು. ಬನ್ನಿ ನಿಮ್ಮ ಸಂದೇಶಗಳನ್ನ ನೋಡುವ ಹೊತ್ತಿದು. ನಮಗೆ ಬಂತು ಸಂದೇಶ ಎ ಹರಿಹರನ್ ಅವರದ್ದು ವಿಜ್ಞಾನ ನಗರದಿಂದ. ಚುಟುಕನ್ನ ಕಳುಹಿಸಿಕೊಟ್ಟವರು, ನನ್ನಾಕೆಯ ನಾಮ ಕವನ, ನಾ ಬರೆದೆ ಅವಳಿಗೊಂದು ಚುಟುಕು ಕವನ, ಕೊನೆಗೂ ಓದಲಿಲ್ಲ ಕಾವ ಕಾವ ಎಂದು ನನ್ನ ಕವನವನ್ನು ಎಂದವರು ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ, ಎನ್ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ರೆ, ಶಾಂತಾಚಾರ ಬಡಗಿರ ಕುಕ್ಕನೂರಿನಿಂದ ಹೇಳ್ತಾ ಇದ್ದಾರೆ, ಬಣ್ಣದ ಲೋಕವಿದು ಮೌನದ ಹಾದಿಯಲ್ಲಿ, ನಕ್ಷತ್ರದ ನಡುವೆ ತೇಲುವ ಹಂಬಲದ ಅಲೆಯಲ್ಲಿ, ವಾಸ್ತವವ ಮರೆಸಿ ಕಲ್ಪನೆಯ ಲೋಕಕ್ಕೆ ಕೊಂಡೊಯ್ಯುವ, ಕಣ್ಣು ಮುಚ್ಚಿದರೂ ಮರೆಯಾಗದ ಸುಂದರ ಕನಸಿನ ದೃಶ್ಯ ಇದು. ಸ್ವಪ್ನಗಳೇ ಇಲ್ಲಿ ಸತ್ಯವಾಗಿ ಕಂಗೊಳಿಸುವ ಸುಂದರ ನಾಡು, ನನ್ನಿ ಮನದ ಆಳದಿ ಮೂಡಿರುವ ಕವಿತೆಯ ಬೀಡು ಅನ್ನೋ ಸಾಲುಗಳನ್ನ ಹೇಳ್ತಾ ಇದ್ದಾರೆ. ತುಂಬಾ ಚಂದವಾಗಿದೆ. ಇನ್ನಷ್ಟು ಸಂದೇಶ ಇದೆ, ನೀವು ಕೂಡ ಸಂದೇಶ ಕಳಿಸಿ ನಿಮ್ಮ ಸಾಲುಗಳನ್ನ ಹೇಳೋದಾದರೆ 9489901013 ಈ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಸಂದೇಶ ರವಾನೆ ಮಾಡಿ. ಇದೀಗ ಮುಡಿ ಬರ್ತಾ ಇದೆ ಮತ್ತೊಂದು ಗೀತೆ. ಜಿ ವಿ ಅಯ್ಯರ್ ಅವರ ಸಾಹಿತ್ಯ ಇರುವಂತಹ ಗೀತೆ ಇದು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಇದೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ದಶಾವತಾರ ಚಿತ್ರದು. ಗೋದಾವರಿ ದೇವಿ ವೈದೇಹಿ ಏನಾದಳು?

ಅದೇನೋ ಈ ಹಾಡು ಕೇಳ್ತಾ ಕೇಳ್ತಾ ಮಾತು ಬರೋದೇ ಇಲ್ಲ. ಚಂದದಾಗಿದೆಲ್ಲ ಪಿ ಸುಶೀಲಾ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆ ಇದಾಗಿತ್ತು. ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ನಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ ನಾವು ನೀವು ಕನ್ನಡ ಕಾಮನಬಿಲ್ಲಿನಲ್ಲಿ ಹಾಡುಗಳನ್ನು ಕೇಳ್ತಾ ಕೇಳ್ತಾ. ಎರಡು ರೇಖೆಗಳು ಚಿತ್ರದ ಈ ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಇತ್ತು, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ ನಿರ್ದೇಶನ ಕೂಡ ಇತ್ತು. ಅಂದ ಹಾಗೆ ನಾವು ಮಾತುಗಳನ್ನ ಮುಂದುವರೆಸ್ತಾ ಈಗ ಇನ್ಯಾವ ಹಾಡನ್ನ ನಮಗೆ ಕೇಳಿಸ್ತೀರಾ ಅಂತ ನೀವು ಕೇಳೋದಕ್ಕೆ ಮುಂಚೆ ನಿಮ್ಮ ಸಂದೇಶಗಳತ್ತ ಗಮನ ಕೊಟ್ಬಿಡೋಣ. ಪಂಚಾಮೃತದಂತ ಅಮೃತವಾದ ಹಾಡುಗಳು ಅನ್ನವರು ಕೀರ್ತನಾ ಗೀತಾ ಶ್ರೀನಾಥ್. ಅದಾದ ಬಳಿಕ ಪಾರ್ವತಿ ಮೋಹನ್ ಕುಮಾರ್ ಕೆಎಚ್ ಪಿ ಕಾಲೋನಿ ಧಾವಣಗೆರೆಯಿಂದ ಹೇಳ್ತಿದ್ದಾರೆ, ನೋವೇ ಇಲ್ಲದ ಜೀವನವಿಲ್ಲ, ನೋವನ್ನು ನುಂಗಿ ಬಂದಿದ್ರೆ ಸಾಧಕರೆಲ್ಲ ಜೀವನದಲ್ಲಿ ಸಾಧಿಸಲೇಬೇಕು ಅನ್ನೋ ಛಲ ಬಿಡದೆ ಪ್ರಯತ್ನಿಸಿದ್ರೆ ಅದು ಖಂಡಿತ ಫಲ ಸಿಗುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ರೆ, ಹೋಳಿ ಲಕ್ಷ್ಮೀಚಂದ್ರ ಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ರೆ, ಹರೀಶ್ ಅವರ ಸಂದೇಶ ಮಲ್ಲೇಶ್ವರಂನಿಂದ ಬಂದು ತಲುಪಿತ್ತು. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆಯಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಬಂದಿದೆ ಸಂದೇಶ ಫಣೀಂದ್ರ ಅವರದು ವಿನೋಬಾ ನಗರದಿಂದ, ಓ ನನ್ನ ಮುದ್ದುನಲ್ಲೇ ನೀನಿಲ್ಲದ ನಾನು, ನೀರಿಂದ ಬಂದ ಮೀನು ಚಂದ್ರನಿಲ್ಲದ ಬಾನು ಅಂತ ಹೇಳಿ ಇವರು ಸಂದೇಶ ಕಳುಹಿಸಿಕೊಟ್ಟಿದ್ದಾರೆ. ರಾಮರತ್ನ ರಾಜರಾಜೇಶ್ವರಿ ನಗರದಿಂದ, ಸಪ್ತವರ್ಣದ ಸವಿಜೇನು ಈ ರೇಡಿಯೋ ತರಂಗ, ಕನ್ನಡ ರೇನ್ಬೋ ತರುತ್ತಾ ಇದೆ ಮನಕ್ಕೆ ಹೊಸ ರಂಗ, ನೆನಪಿನಂಗಳದ ಸುವಧುರ ಹಾಡುಗಳ ಸಂತೆ ಕೇಳುಗರ ಹೃದಯದಿ ಬೆಳಗಿಸುತ್ತಿದೆ ಪ್ರೀತಿಯ ಜ್ಯೋತಿಯಂತೆ ಅನ್ನೋ ಮಾತು ಇವರದಾಗಿದೆ. ಇಟ್ಸ್ ರಿಯಲಿ ನೈಸ್. ವಾಣಿಶ್ರೀ ಧಾರವಾಡದಿಂದ ಸಂದೇಶ ಕಳಿಸಿಕೊಟ್ಟಿದ್ದೀರಾ. ಬಳಿಕ ಬಂತು ಸಂದೇಶ ನಾಗರಾಜ್ ಗೀತಾ ನಾಗರತ್ನ ಅವರದ್ದು ಲಗ್ಗೇರಿಯಿಂದ. ವಿಜಯಪುರ ಜಿಲ್ಲೆ ಕೆಸಿ ನಗರದ ವಿಠಲರಾವ್ ಕುಲಕರ್ಣಿ ಅವರ ಸಂದೇಶ ಬಂದದ್ದು ಕುಟುಂಬದ ಜೊತೆಯಾಗಿ. ಕಲಬುರಗಿಯ ಶಹಬಾದ್ನ ರಾಜಕುಮಾರ ಆರ್ ರಂಜೋಳ್ಕರ್ ಅವರು, ಬಾರೋ ಬಾ ಕಂದ ನಿನ್ನ ನೋಟ ಬಲು ಚಂದ, ವಿದ್ಯೆ ನಿನಗಂದ ಶಾಲೆಗೆ ಹೋಗೋ ನನ ಕಂದ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಸಂದೇಶದ ಮುಖಾಂತರ. ಚಂದದ ಹಾಡುಗಳು, ಅತಿ ಚಂದದ ಮಾತುಕತೆ ನಿಮ್ಮ ಜೊತೆಯಾಗಿ ಮೂಡಿ ಬರ್ತಾ ಇರುವ ಕನ್ನಡ ಕಾಮನಬಿಲ್ಲಿನಲ್ಲಿ ಹೇಗನ್ನಿಸ್ತದೆ ಈ ಹೊತ್ತು ಅನ್ನೋದನ್ನ ಸಂದೇಶದ ಮುಖಾಂತರ ಗೊತ್ತು ಮಾಡಿಸ್ತಾ ಇದ್ದೀರಾ. ಎಲ್ಲರಿಗೂ ಧನ್ಯವಾದ, ಧನ್ಯವಾದ, ಧನ್ಯವಾದ ಅಂತ ಹೇಳ್ತಾ ಹಾಡುಗಳ ಪಯಣ ಮುಂದುವರಿತಾ ಇದೆ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ನಲ್ಲಿ. ಕೇಳ್ತಾನೆ ಇರಿ, ಜೊತೆಯಾಗೆ ಇರಿ. ಎಫ್ ಎಂ ರೇನ್ಬೋ 101.3 ಮೆಗಾ ಹರ್ಟ್ಸ್ ಇದು.

ದೇವತಾ ಮನುಷ್ಯ ಚಿತ್ರದ ಹಾಡಿದು. ಡಾಕ್ಟರ್ ರಾಜ್ಕುಮಾರ್ ಡಿ ಆರ್ ಛಾಯ್ ಅವರ ಧ್ವನಿಯಲ್ಲಿ ಮೂಡಿಬಂತು. ಚಿ ಉದಯ ಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆ. ಗೀತೆ ಕೇಳ್ತಾ ಕೇಳ್ತಾ ಎಷ್ಟು ಜನ ಹಾಗೆ ಕಳೆದು ಹೋಗಿದ್ವಿ ಅಲ್ಲ. ಇಂತಹ ಹಾಡುಗಳು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ ಕಣ್ರಿ, ಏನಂತೀರಾ? ಹೊಸದುರ್ಗದಿಂದ ಬಂದಿದೆ ಸಂದೇಶ. ಚಿದಾನಂದ ಅವರದ್ದು ಟಿವಿ ಸರ್ಕಲ್ನಿಂದ ತಂಪಾದ ಹೊತ್ತಲ್ಲಿ ಸೊಗಸಾದ ಹಾಡುಗಳು ಖುಷಿ ನೀಡ್ತಿದೆ ಅನ್ನೋ ಮಾತು ಇವರದ್ದಾದರೆ, ಊಟ ಕರೆದಿದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ 11 ಗಂಟೆಯ ಈ ಹೊತ್ತಿನಲ್ಲಿ. ನಂತರ ಚೆಟ್ಟಿ ಮನಿ ಅವರು ಸ್ವಾತಿ, ಶ್ವೇತಾ, ಹೇಮಾವತಿ ಅವರ ಜೊತೆಯಾಗಿ ಭಾಗಮಂಗಳದಿಂದ ಸಂದೇಶ ಕಳಿಸಿದ್ದಾರೆ. ಕೊಡಗುಯಿಂದ ಥ್ಯಾಂಕ್ ಯು ನಿಮ್ಮ ಸಂದೇಶಕ್ಕೂ ಕೂಡ. ಶಾಂತಾಚಾರ ಬಡಿಗೇರ ಅವರ ಸಂದೇಶ ಮತ್ತೊಂದು ಕವಿತೆಯೊಟ್ಟಿಗೆ ಬಂದು ತಲುಪಿದ್ರೆ, ಇರ್ಕಲ್ ಯಮನೂರಪ್ಪ ದಾನಿ ಅವರೇ ನೀವು ಕಳಿಸಿರೋ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಬಂದಿಗ ಬಂತು ಸಂದೇಶ ಅಕ್ಕಲ ತೋಕೋಟ ತಾಲೂಕಿನ ಮೈಂದರ್ಗಿಯ ಈರಣ್ಣ ಜೇವುರ ರಾಮಚಂದ್ರ ಅವರದ್ದು. ತುಂಬ ಚಂದವಾಗಿ ಹಿಡಿಸ್ತಾ ಇದೆ ಗೀತೆಗಳು ಅನ್ನೋ ಮಾತು ಇವರದ್ದಾಗಿದೆ. ರಾಜಾರಾಮ್ ವಸುಧಾ ಕಾಸರಗೋಡಿನ ಮಂಜೀಶ್ವರದಿಂದ ಸಂದೇಶ ಕಳುಹಿಸಿ ಕೊಟ್ಟಿದ್ದರೆ, ಆಶಾ ಪ್ರಕಾಶ್ ನಂದಿನಿ ಕೋಲಾರ ಅವರ ಸಂದೇಶ ಬಂದು ತಲುಪಿದೆ ನಮಗೆ. ಪ್ರಸಾರ ಮಾಡ್ತಾ ಇರೋ ಹಾಡುಗಳು, ಸಂದೇಶಗಳು ಹಾಲು ಜೇನು ಬೆರೆದ ರೀತಿಯಲ್ಲಿ ಮನಸ್ಸಿಗೆ ಭಾಸವಾಗ್ತಾ ಇದೆ ಅನ್ನೋ ಮಾತನ್ನು ಇವರು ಹೇಳಿದ್ದಾರೆ. ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋ ಸಮಯ ಇನ್ನೇನು ಹತ್ರ ಹತ್ರ ಹತ್ರ ಬಂದು ನಿಲ್ತಾ ಇದೆ. ಈ ಸಾಲಲ್ಲಿ ಒಂದು ಸಾಲನ್ನು ನಾನು ಸೇರಿಸಲೇಬೇಕು. ಕತ್ತಲೆ ಸರಿದು ಬೆಳಕು ಮೂಡಲು ಸಾಕಷ್ಟು ಸಮಯ ಬೇಕಿದೆ. ಈಗಷ್ಟೇ ನಿದಿರೆಯ ತೆಕ್ಕೆಗೆ ಮನವು ಜಾರುತ್ತಿದೆ. ಕತ್ತಲು ಸರಿದು ಬೆಳಕು ಮೂಡಲು ಒಂದಷ್ಟು ಕ್ಷಣಗಳು ಸಾಕು. ನಿದಿರೆಯ ತೆಕ್ಕೆಗೆ ಜಾರಿರುವ ಮನಕ್ಕೆ ಸದಾ ಮುಗುಳ್ನಗು ಬೇಕೇ ಬೇಕು. ಇಂತಹ ನಗು, ಇಂತಹ ಖುಷಿ ಸದಾ ಕಾಲ ನಿಮ್ಮದಾಗಿರಲಿ, ನಿಮ್ಮೊಟ್ಟಿಗಿರಲಿ ಅನ್ನೋದೇ ನಮ್ಮ ಹರಕೆ. ಈ ಹೊತ್ತಲ್ಲಿ ನಿಮ್ಮ ಮನಸ್ಸನ್ನು ಮತ್ತಷ್ಟು ಮುದಗೊಳಿಸೋದಕ್ಕೆ ಮುಡಿ ಬರ್ತಾ ಇದೆ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವಂತಹ ಗೀತೆ, ಚಿ ಉದಯ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ ಇದೆ. ಯಾವ ಗೀತೆ, ಯಾವ ಚಿತ್ರದ? ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆ. ಗೊತ್ತಾಗಿರ್ಬೇಕಲ್ವಾ?

ಈ ಗೀತೆಯ ಜೊತೆಯಾಗಿ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ ಕಳುಹಿಸಿ ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯ ಧನ್ಯವಾದ. ಸಂದೇಶ ಬಂದದ್ದು ಯಾರ್ಯಾರಿಂದ? ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಹರೀಶ್ ಅವರ ಸಂದೇಶ ಬಂದು ನಮ್ಮನ್ನು ತಲುಪಿದ್ದಾಗಿತ್ತು ಮಲ್ಲೇಶ್ವರಂನಿಂದ. ಅದಾದ ನಂತರ ಸಂದೇಶವನ್ನು ಕಳುಹಿಸಿ ಕೊಟ್ಟವರು ಶ್ರೀನಾಥ್ ಅವರು ಕೆ ಪಿ ಅಗ್ರಹಾರದಿಂದ. ವಾಣಿಶ್ರೀ ಅವರ ಸಂದೇಶ ಬಂದದ್ದು ಧಾರವಾಡದಿಂದ. ಎಲ್ಲರಿಗೂ ಪ್ರೀತಿಯ ಧನ್ಯವಾದ. ಈ ಗೀತೆಯೊಟ್ಟಿಗೆ ಹೊತ್ತಿನ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಎಲ್ಲರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳು. ಸದಾ ಕೇಳ್ತಾ ಇರಿ ಕನ್ನಡ ಕಾಮನವಿಲ್ಲು 101